ಎಫ್ಎಂ ಕಂಪನಾಂಕ 101.8 ಮೆಗಾ ಹರ್ಟ್ಜ್ಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇದೀಗ ನಿಲಯದ ಇಂದಿನ ಅಂದರೆ 2026 ಇಸ್ವಿ ಆಗಸ್ಟ್ ತಿಂಗಳ 27 ತಾರೀಖು ಗುರುವಾರದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಸಮಯ ಬೆಳಗಿನ 5:58.41. ಪ್ರಿಯ ಕೇಳುಗ ಬಾಂಧವರಿಗೆಲ್ಲ ಶುಭೋದಯದೊಂದಿಗೆ ವಂದನೆಗಳನ್ನು ತಿಳಿಸುತ್ತಾ ನಿಲಯದ ಕಾರ್ಯಕ್ರಮಗಳಿಗೆ ಹನ್ಮನದಿ ಸ್ವಾಗತಗೈಯುತ್ತಿದ್ದೇವೆ.

ಆಕಾಶವಾಣಿಯ ವಿಜಯಪುರ ಎಫ್ಎಂ. ಇದೀಗ ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಮಾಹಿತಿ ಕೇಳಿಬರುವುದು. ಅತ್ಮೀರಿ ಇನ್ನು ಮುಂದೆ ಈ ಬೆಳಿಗ್ಗೆ 6:10 ನಮ್ಮಲ್ಲಿಯಿಂದ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. ನಂತರ 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಕೆ ರಘುನಾಥ ರೈ ಅವರಿಂದ ಕೇಳಿಬರಲಿದೆ. 6:35 ರೈತರಿಗೆ ಸಲಹೆ ಕಾರ್ಯಕ್ರಮ ನಮ್ಮ ನಿಲಯದಿಂದ. 6:40 ಜಾನಪದ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು. ಪ್ರಿಯ ಕೇಳುಗ ಬಾಂಧವರೇ, ಇಂದು ಬೆಳಿಗ್ಗೆ 7:15 ನಮ್ಮ ನಿಲಯದಿಂದ ಭಾವಗೀತೆಗಳು. ನಂತರ 7:45 8:30 and 9:30 ನಮ್ಮ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. ಇಂದು ಬೆಳಿಗ್ಗೆ ಎಂದಿನಂತೆ 9:00 ಮೊದಲಿಗೆ ಚಿಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರವಿದೆ. ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳು ಮೂಡಿಬರಲಿವೆ. ಆತ್ಮೀಯರೇ, ಇಂದು ಬೆಳಿಗ್ಗೆ 10:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ. ರಕ್ಷಾಬಂಧನದ ಪ್ರಯುಕ್ತ ಶಿಕ್ಷಕಿ ಕೊಡಗಿನ ಮಡಿಕೇರಿ ಮೂರ್ನಾಡಿನ ರಮ್ಯಾ ಕೆಜಿ ಅವರಿಂದ ಸೋದಾಹರಣ ಭಾಷಣ. ಬೆಚ್ಚಿಗಿನ ರಕ್ಷೆಯ ರಕ್ಷಾಬಂಧನ. ಬಳಿಕ ಜನಪದ ಗೀತೆ ಕೇಳಿಬರುವುದು. ನಿರ್ವಹಣೆ ಪಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:30 ಆರೋಗ್ಯ ಸಂಚಿಕೆಯಲ್ಲಿ ಸಯಾಟಿಕ್ ಸಮಸ್ಯೆ ಕುರಿತು ಭದ್ರಾವತಿಯ ಕೀಲುಮೂಳೆ ತಜ್ಞರಾದ ಡಾಕ್ಟರ್ ರಾಮಚಂದ್ರ ಅವರೊಡನೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಶಿಲ್ಪಾ ಎಚ್ಎಂ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಇಂದು ಮಧ್ಯಾಹ್ನ 1:00 ಪ್ರಗತಿ ಪಥ ಕಾರ್ಯಕ್ರಮ ಮೂಡಿಬರುವುದು. ಆಕಾಶವಾಣಿ ಕಾರವಾರಕ್ಕೆ

ಸ್ವಾತಂತ್ರ್ಯದ ಕೊಡುಗೆ. 1:20 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿನ ಕಾರ್ಯಕ್ರಮವೊಂದನ್ನು ಕೇಳಲಿದ್ದೀರಿ. 2:40 ಸ್ನೇಹ ಭಾರತಿ.

ಸ್ವಾತಂತ್ರ್ಯದ ಕೊಡುಗೆ. 1:20 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿನ ಕಾರ್ಯಕ್ರಮವೊಂದನ್ನು ಕೇಳಲಿದ್ದೀರಿ. 2:40 ಸ್ನೇಹ ಭಾರತಿ. ಇಂದು ಸಂಜೆ ನಮ್ಮ ನಿಲಯದಿಂದ 5 ಗಂಟೆಗೆ ಸವಿಗಾನ, ಮಧುರ ಗೀತೆಗಳ ಗಾಯನ ಕೇಳಿಬರುವುದು. 6:10 ನಮ್ಮ ನಿಲಯದಿಂದ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ ಮೂಡಿಬರುವುದು. 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರಾಯೋಜಕರು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್, ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್, ಗವರ್ಮೆಂಟ್ ಆಫ್ ಇಂಡಿಯಾ. ಇಂದು ಸಂಜೆ 7:20 ನಮ್ಮ ನಿಲಯದಿಂದ ಜನಪದ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು. 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳು. 8:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು ಮೂಡಿಬರಲಿವೆ. 7:00 ಇದುವರೆಗೆ ನಿಲಯದಿಂದ ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಮಾಹಿತಿ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ FM. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಜಿ ವಿ ಅತ್ರೆಯವರ ರಚನೆಯ ಇನ್ನೊಂದು ಗೀತೆ, ಗಾಯನವಿದೆ ನರಸಿಂಹ ನಾಯಕ್ ಅವರದ್ದು.

0: ಇದುವರೆಗೆ ವಂದನ ಭಕ್ತಿ ಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ, ಇನ್ನು ಮುಂದೆ ಚಿಂತನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಮಹಾಲಾಭೌ ಜಯಾಜಯವು ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಜಯ ಪರಾಜಯ ಲಾಭ ಹಾನಿ ಸುಖ ದುಃಖಗಳನ್ನು ಸಮಾನವಾಗಿ ತಿಳಿದುಕೊಂಡು ಅನಂತರ ಯುದ್ಧ ಮಾಡಲು ಸಿದ್ಧನಾಗು. ಈ ಪ್ರಕಾರ ಯುದ್ಧ ಮಾಡುವುದರಿಂದ ನಿನಗೆ ಪಾಪ ತಟ್ಟುವುದಿಲ್ಲ. ಈ ಮಾತುಗಳು ಕುರುಕ್ಷೇತ್ರ ರಣಭೂಮಿಯಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣನಿಂದ ಹೇಳಲ್ಪಟ್ಟವುಗಳು. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಪಾಂಡವ ಕೌರವರ ಸೆಣಸಾಟದಲ್ಲಿ ಪಾರ್ಥಸಾರಥಿಯಾಗಿ ಉಭಯ ಸೇನೆಗಳ ಮಧ್ಯೆ ಬಂದ ಅರ್ಜುನನಿಗೆ ತನ್ನ ಮುಂದೆ ಗುರು ಹಿರಿಯರು, ಬಂಧು ಬಾಂಧವರು, ನಾಳೆಯೂ ಬಾಳಿ ಬೆಳಗಬೇಕಾದ ಕಿರಿಯರು ಇವರನ್ನೆಲ್ಲ ಕಂಡು ವಿಷಾದ ಉಂಟಾದಾಗ ಅದನ್ನು ಹೋಗಲಾಡಿಸಿ ಆತನನ್ನು ಯುದ್ಧೋನ್ಮುಖನನ್ನಾಗಿಸಲು ಸ್ವಯಂ ಶ್ರೀಕೃಷ್ಣನೇ ಮಾಡಿದ ಗೀತೋಪದೇಶದ ಒಂದು ಶ್ಲೋಕ ಇದು. ಈ ಮೂಲಕ ಭಗವಂತನು ಅರ್ಜುನನಿಗೆ ಬದುಕಿನ ಒಂದು ಪರಮ ರಹಸ್ಯವನ್ನು ತಿಳಿಸಿಕೊಟ್ಟಿರುತ್ತಾನೆ. ಜಯ ಅಪಜಯ ಲಾಭ ನಷ್ಟ ಸುಖ ದುಃಖಗಳನ್ನು ಸಮಾನವಾಗಿ ತಿಳಿದುಕೊಂಡು ನಾವು ಹೋರಾಡಬೇಕು. ಇದು ಜೀವನದ ಹೋರಾಟಕ್ಕೂ ಅನ್ವಯಿಸುವ ಮಾತು. ಸುಖ ಬಂದಾಗ ಮನಸ್ಸು ಪ್ರಫುಲ್ಲಿತವಾಗುತ್ತದೆ, ದುಃಖದ ಅನುಭವವಾದಾಗ ಮನಸ್ಸು ಮುದುಡುತ್ತದೆ, ಮುಂದುವರಿಯುವ ಆಸಕ್ತಿಯನ್ನೇ ಕಳೆದುಕೊಳ್ಳುತ್ತದೆ. ಎರಡನ್ನೂ ಸಮಾನವಾಗಿ ಕಂಡಾಗ ಆ ಪ್ರಶ್ನೆಯೇ ಹುಟ್ಟುವುದಿಲ್ಲ. ಆದರೆ ಸುಖ ದುಃಖಗಳನ್ನು ಸಮಾನವಾಗಿ ಕಾಣುವುದು ಹೇಳಿದಷ್ಟು ಸುಲಭವೇ? ಸುಲಭವಲ್ಲ. ಇವೆರಡನ್ನೂ ಸಮಾನವಾಗಿ ಕಾಣಬಲ್ಲವನನ್ನು ಸ್ಥಿತಪ್ರಜ್ಞನೆನ್ನುತ್ತೇವೆ. ನಾವು ಸ್ಥಿತಪ್ರಜ್ಞರಾಗಲು ಸುಲಭವಿದೆಯೇ? ಇದು ಜಟಿಲವಾದ ಪ್ರಶ್ನೆ. ಶಾರೀರಿಕವಾಗಿ ನೋವುಂಟಾದಾಗಲೂ ದುಃಖವಾಗುತ್ತದೆ, ಮಾನಸಿಕ ಆಘಾತವೂ ದುಃಖಕ್ಕೆ ಕಾರಣವಾಗುತ್ತದೆ. ಸುಖ ದುಃಖಗಳನ್ನು ಸಮಾನವಾಗಿ ಕಾಣಲು ಮೊದಲು ಮನಸ್ಸು ದೃಢವಾಗಿರಬೇಕು, ಯುಕ್ತಾಯುಕ್ತ ವಿವೇಚನೆ ಇರಬೇಕು, ಅರ್ಥಪೂರ್ಣ ಅವಶ್ಯಕತೆಗಳನ್ನು ಮಾತ್ರ ಪೂರೈಸಿಕೊಳ್ಳಲು ಪ್ರಯತ್ನಿಸಬೇಕು. ಕಣ್ಣಿಗೆ ಕಂಡದ್ದೆಲ್ಲ ಬೇಕೆನ್ನಬಾರದು, ಅದು ದೊರೆಯದೇ ಹೋದಾಗ ದುಃಖವಾಗುತ್ತದೆ. ಆಧುನಿಕ ಜೀವನದಲ್ಲಿ ಅವಶ್ಯಕತೆಗಳ ಸಂಖ್ಯೆ ಬಹಳ ಹೆಚ್ಚಿದೆ. ಆ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದರಲ್ಲೇ ಮನುಷ್ಯ ತನ್ನೆಲ್ಲ ಸಮಯವನ್ನು ಕಳೆಯುತ್ತಿದ್ದಾನೆ. ಈ ಮಧ್ಯೆ ಇವುಗಳಲ್ಲಿ ಬದುಕಿಗೆ ನಿಜವಾಗಿಯೂ ಯಾವುದು ಅನಿವಾರ್ಯ, ಯಾವುದು ಅನಿವಾರ್ಯವಲ್ಲ ಎಂಬ ವಿಮರ್ಶೆಗೆ ಹೋಗುವುದೇ ಇಲ್ಲ. ಬದಲು ಎಲ್ಲವೂ ಅನಿವಾರ್ಯವಾಗಿಯೇ ಕಾಣುತ್ತವೆ. ಅದು ಕೈಗೆಟುಕದೆ ಹೋದಾಗ ನಿರಾಶೆಯಾಗುತ್ತದೆ, ಅದರ ಪರಿಣಾಮವೇ ದುಃಖ. ಈ ದುಃಖ ಮನದಾಳದಲ್ಲಿ ನಿಂತು ಖಿನ್ನತೆಗೆ ಕಾರಣವಾಗುತ್ತದೆ. ಆಮೇಲೆ ಈ ಖಿನ್ನತೆಯಿಂದ ಹೊರಬರಲು ಒಂದಷ್ಟು ಹೋರಾಟವನ್ನು ನಡೆಸಬೇಕಾಗುತ್ತದೆ. ಕೆಲವೆಡೆ ಖಿನ್ನತೆಗೆ ಒಳಗಾದವರು ಆತ್ಮಹತ್ಯೆಗೆ ಮುಂದಾಗುವುದೂ ಇದೆ. ಈ ದಿನಗಳಲ್ಲಿ ಸಣ್ಣ ಸೋಲಿಗೂ ದೊಡ್ಡ ದುಃಖ ಉಂಟಾಗಿ ಖಿನ್ನತೆಗೊಳಗಾಗುವ, ಅದೇ ಕಾರಣಕ್ಕೆ ಆತ್ಮಹತ್ಯೆಯಂತಹ ಅರ್ಥಹೀನ

0: ಪ್ರಯತ್ನಕ್ಕೆ ಮುಂದಾಗುವ ಅವರ ಸಂಖ್ಯೆ ಹೆಚ್ಚುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ. ಗಂಡ ಸಿನಿಮಾಕ್ಕೆ ಕರೆದುಕೊಂಡು ಹೋಗಲಿಲ್ಲವೆಂದು ಸಾವಿಗೆ ಶರಣಾಗುವ ಹೆಣ್ಣು, ಪತ್ನಿ ತನಗೆ ಅನುಕೂಲವಾಗಿಲ್ಲವೆಂದು ನೇಣಿಗೆ ಶರಣಾಗುವ ಗಂಡು, ವ್ಯವಹಾರದಲ್ಲಿ ಸೋಲುಂಟಾಯಿತು ಎಂದು ಮಾಡದ ತಪ್ಪಿಗೆ ಯಾರೋ ಬೈದರೆಂದು ಖಿನ್ನತೆಗೊಳಗಾಗಿ ಪ್ರಾಣ ಕಳೆದುಕೊಳ್ಳುವವರು ಎಷ್ಟಿಲ್ಲ. ಇಂದು ನಡೆಯುತ್ತಿರುವ ಬಹುತೇಕ ಆತ್ಮಹತ್ಯೆಗಳು ಕೇವಲ ಕ್ಷುಲ್ಲಕ ಕಾರಣಗಳ ಪರಿಣಾಮಗಳು ಎಂಬುದಾಗಿ ಮನೋವಿಜ್ಞಾನಿಗಳ ಅಭಿಪ್ರಾಯ. ಇದಕ್ಕೆ ಕಾರಣ ಮನೋದೌರ್ಬಲ್ಯ. ಈ ಮನೋದೌರ್ಬಲ್ಯವನ್ನು ದೂರೀಕರಿಸಿ ದೃಢ ಮನಸ್ಕರಾಗಲು ಯೋಚಿಸುವ ಅನಿವಾರ್ಯತೆ ಹಿಂದಿಗಿಂತಲೂ ಈಗ ಹೆಚ್ಚಾಗಿದೆ. ಸಚ್ಚಿಂತನೆಯನ್ನೇ ಮಾಡುತ್ತಾ ಸದಾಚಾರ ಸಂಪನ್ನರಾಗಿರಲು ಪ್ರಯತ್ನಿಸುವುದು, ಬೇಕುಗಳನ್ನು ಕಡಿತಗೊಳಿಸುವುದು, ಸದ್ಗ್ರಂಥಗಳನ್ನು ಓದುವುದು, ಕೊನೆಯಲ್ಲಿ ಕೊಡುವವನು ನೀನೇ, ಕೊಡದಿರುವವನು ನೀನೇ, ನಿನ್ನ ಅನುಗ್ರಹದಿಂದ ಮಾತ್ರ ನನ್ನನ್ನು ವಂಚಿತನನ್ನಾಗಿ ಮಾಡಬೇಡ ತಂದೆ ಎಂಬುದಾಗಿ ಸರ್ವಶಕ್ತನಾದ ಭಗವಂತನ ಮೊರೆ ಹೋಗುವುದು ಸುಲಭದ ದಾರಿ.
1: ಇದುವರೆಗೂ ಕೆ ರಘುನಾಥ್ ರೈ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ.
2: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
3: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
4: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
3: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
4: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಆಕಾಶವಾಣಿಯ ವಿಜಯಪುರ ಎಫ್ಎಂ. ಇದೀಗ ರೈತರಿಗೆ ಸಲಹೆ ಕಾರ್ಯಕ್ರಮ ಮೂಡಿಬರುವುದು. ಮೊದಲಿಗೊಂದು ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಕೇಳೋಣ ರೈತರಿಗೆ ಸಲಹೆ ಕಾರ್ಯಕ್ರಮವನ್ನ.
3: ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ದಶಪರ್ಣಿ ಕಷಾಯವನ್ನು ಯಾವ ರೀತಿ ತಯಾರು ಮಾಡಬೇಕು, ಏನೇನು ಸಾಮಗ್ರಿಗಳು ಬೇಕಾಗ್ತವೆ ಅನ್ನೋದ್ರ ಬಗ್ಗೆ ನಾವೆಲ್ಲ ತಿಳ್ಕೊಳ್ಳೋಣ. ನೀಮಾಸ್ತ್ರ, ಬ್ರಹ್ಮಾಸ್ತ್ರ, ಅಗ್ನಿಯಾಸ್ತ್ರ ಈ ಎಲ್ಲ ಅಸ್ತ್ರಗಳಿಗೆ ದಶಪರ್ಣಿ ಕಷಾಯ ಪರ್ಯಾಯವಾಗಿದೆ ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಬೇಕಾದಂತಹ ಸಾಮಗ್ರಿಗಳು: ನೀರು 200 liter, ದೇಸಿ ಆಕಳ ತಾಜಾ ಸಗಣಿ 2 kg, ದೇಸಿ ಆಕಳ ಗಂಜಳ 10 liternಷ್ಟು, ಒಣಗಿದ ಶುಂಠಿ ಪುಡಿ 200 gramನಷ್ಟು, 5 kilodಷ್ಟು ಬೇವಿನ ಎಲೆ, ಆಮೇಲೆ ತಲಾ 2 kg ಹೊಂಗೆ, ಸೀತಾಫಲ, ಲಕ್ಕಿ, ಔಡಲ, ಲಂಟಾನ, ಮಾವು, ಪೇರ್ಲ, ದತ್ತೂರಿ ಎಲೆಗಳು, ಅಲ್ಲದೆ 2 kg ಅಡಿಕೆ ಗರಿಚೂರು, ತಲಾ 1 kg ದಾಳಿಂಬೆ, ಎಕ್ಕ, ಜಾಲಿ, ಕಣಗಲೆ ಮತ್ತು ತಂಬಾಕಿನ ಎಲೆಗಳು. ಇನ್ನು ಯಾವ ರೀತಿ ತಯಾರು ಮಾಡಬೇಕು ಅಂತಂದ್ರೆ 200 liternಷ್ಟು ನೀರು, ಇದರ ಜೊತೆಗೆ 2 kg ದೇಶಿ ಆಕಳ ತಾಜಾ ಸಗಣಿ, 10 liter ದೇಸಿ ಆಕಳ ಗಂಜಳ, 200 gramನಷ್ಟು ಒಣಗಿದ ಶುಂಠಿ ಪುಡಿ, ಇವುಗಳನ್ನು ಡ್ರಮ್ನೊಳಗೆ ಅಥವಾ ಪ್ಲಾಸ್ಟಿಕ್ ತೊಟ್ಟಿಯೊಳಗೆ ಕಲಸಿ, ಆ ನಂತರ ಈಗೇನು ಎಲೆಗಳು ಹೇಳಿದೆವಲ್ಲ ಆ ಎಲೆಗಳ ಪೈಕಿ ಮೊದಲಿನ 10 ಎಲೆಗಳು ಅಥವಾ ಯಾವುದೇ 10 ಎಲೆಗಳು ಮತ್ತು 1 kg ತಂಬಾಕು, ಇದರ ಜೊತೆಗೆ 1 kg ಖಾರ ಇರುವಂತಹ ಹಸಿಮೆಣಸಿನಕಾಯಿ, ಇದರ ಜೊತೆಗೆ 1/2 kg ಬೆಳ್ಳುಳ್ಳಿ, ಇವೆಲ್ಲವುಗಳನ್ನು ಕುಟ್ಟಿ ಮಿಶ್ರ ಮಾಡಿ ಡ್ರಮ್ನೊಳಗೆ ಪ್ರದಕ್ಷಿಣಾಕಾರವಾಗಿ ತಿರುಗಿಸಿ ಗೋಣಿ ಚೀಲ ಹೊದಿಸಿ 40 ದಿನಗಳ ಕಾಲ ಸಂಗ್ರಹ ಮಾಡಿ ನೆರಳಿನೊಳಗೆ ಇರಿಸಬೇಕು. ಪ್ರತಿ ದಿವಸ 2-3 ಸಲ ಕೋಲಿನಿಂದ ಚಲೋತ್ನಾಗೆ ತಿರುಗಿಸಬೇಕು. 41ನೇ ದಿನಕ್ಕೆ ಸೋಸಿ ಡ್ರಮ್ನೊಳಗೆ 6 ತಿಂಗಳ ತನಕ ಸಂಗ್ರಹ ಮಾಡಿ ಇಡಬಹುದು. ಬೆಳೆಗಳ ಮೇಲೆ ತತ್ತಿ ಕಂಡಾಗ 200 liternಷ್ಟು ನೀರು, ಇದರ ಜೊತೆಗೆ 6 liternಷ್ಟು ದಶಪರ್ಣಿ ಕಷಾಯ ಬೆರೆಸಿ ಸಿಂಪರಣೆ ಮಾಡಬೇಕು. ಶುಂಠಿಯಿಂದ ತಯಾರು ಮಾಡುವಂತಹ ಶುಂಠಿ ಅಸ್ತ್ರದ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿ ಅದ, ಗಮನಿಸಬೇಕು. ಬೇಕಾಗುವಂತಹ ಸಾಮಗ್ರಿಗಳು ಅಂತಂದ್ರೆ ದೇಸಿ ಆಕಳ ಹಾಲು 2 liternಷ್ಟು, ಒಣಗಿದ ಶುಂಠಿ ಪುಡಿ 200 gramನಷ್ಟು, ಇವು ಎರಡೂ ಸಾಮಗ್ರಿಗಳನ್ನು ತಗೊಳ್ಬೇಕು. 2 liter ದೇಸಿ ಆಕಳ ಹಾಲನ್ನು ಉಕ್ಕು ಬರುವ ತನಕ ಕಾಯಿಸಿ ಕೆನೆ ತೆಗೆದು ಆರಿಸಬೇಕು. ಒಂದು ಮಣ್ಣಿನ ಗಡಿಗೆ ಒಳಗೆ 2 liter ನೀರಿನೊಳಗೆ 200 gram ಒಣಗಿದ ಶುಂಠಿಯ ಪುಡಿ ಬೆರೆಸಿ ಇದರ ಪ್ರಮಾಣ 1/2 ಆಗುವ ತನಕ ಕುದಿಸಿ ಕೆಳಗಿರಿಸಿ ತಣ್ಣಗೆ ಆರಿಸಬೇಕು.

0: ಕೈಯಿಂದ ಸೋಸಿ 1 ಎಕರೆಗೆ 200 ಲೀಟರ್ ನೀರಿನ ಜೊತೆಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಶುಂಠಿ ಪುಡಿ ಬದಲಾಗಿ 200 ಗ್ರಾಂನಷ್ಟು ಕರಿ ಮೆಣಸಿನ ಪುಡಿಯನ್ನು ಸಹಿತ ಬಳಸಬಹುದು. ಬಳಸಿ ಇದೇ ಥರದ ಇನ್ನೊಂದು ಬಗೆಯ ಶಿಲೀಂಧ್ರನಾಶಕವನ್ನು ಕೂಡ ತಯಾರು ಮಾಡಬಹುದು. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ತಜ್ಞರನ್ನು ಸಂಪರ್ಕ ಮಾಡಬಹುದು.
1: ರೈತರಿಗೆ ಸಲಹೆ ಕಾರ್ಯಕ್ರಮವನ್ನ ಕೇಳಿದಿರಿ. ಕಾರ್ಯಕ್ರಮ ಪ್ರಸಾರಗೊಂಡಿದ್ದು ಆಕಾಶವಾಣಿಯ ವಿಜಯಪುರ FM ನಿಂದ.

0: ಅಲ್ಲಿ ಹಾಕೊಂಡಿರ್ತಾವನೋ ಇವ ಎಲಿವನ ಈ ಕಡೆ ಹೊಂಟಿ ಮತ್ತ ಕೈಯಾಗ ಚರ್ಗಿ ಹಿಡ್ಕೊಂಡು ನನ್ನ ಮಕ್ಕಳ ನೋಡ್ತೀವೋ ಹೋಗಲ್ಲೇ ಪಾಯ್ಕಾನಿ ಕಟ್ಸ್ಯಾರ ಅಲ್ಲಿ ಕುಂಡ್ರ ಏ ಹಗರ್ ಹೋಗು ಅವಸರ ಮಾಡಬೇಡ
1: ಹೌದು ಸ್ವಚ್ಛತಾ ಆಂದೋಲನ ಇಲ್ಲಿಂದಲೇ ಆರಂಭವಾಗಲಿ ಮನೆಗೊಂದು ಶೌಚಾಲಯ ಉತ್ತಮ ಆರೋಗ್ಯದ ಲಕ್ಷಣ ಮನೆಗೊಂದು ಶೌಚಾಲಯ ಮಹಿಳೆಯರಿಗೆ ನೀಡುವ ಗೌರವ ಸ್ವಚ್ಛ ಸುಂದರ ಸದೃಢ ಗ್ರಾಮ ದೇಶದ ಪ್ರಗತಿ ಹಾಗೂ ಚೈತನ್ಯದ ಸಂಗಮ
2: ಆಕಾಶವಾಣಿಯ ವಿಜಯಪುರ ಕೇಂದ್ರವಿದು. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಪರಶುರಾಮ್ ಆರ್ ಸುಗತೇಕರ್ ಹಾಗೂ ತಂಡದವರಿಂದ ಗೊಂದಲಿಗರ ಪದಗಳು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

0: ಶ್ರೀ ಚೈತನ್ಯ ಟೇಸ್ಟು ಬೇಬಿ ಸೆಂಟರ್ ಸೋಲಾಪುರ್ ಮತ್ತು ದೇಸಾಯಿ ಹಾಸ್ಪಿಟಲ್ ಇಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ
1: ಗರ್ಭಧಾರಣೆಯ ಸಮಸ್ಯೆ ಇರುವಂತೂ ದಂಪತಿಗಳಿಗಾಗಿ ಉಚಿತ ವಂದ್ಯತ್ವ ನಿವಾರಣೆ ಶಿಬಿರವನ್ನು ಆಯೋಜಿಸಲಾಗಿದೆ.
0: ಈ ಶಿಬಿರವು ಭಾನುವಾರ ದಿನಾಂಕ 30 ಆಗಸ್ಟ್ 2020 ಬೆಳಿಗ್ಗೆ 8 ರಿಂದ ಮಧ್ಯಾಹ್ನ 4 ಗಂಟೆವರೆಗೆ ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿಯಲ್ಲಿ ನಡೆಯಲಾಗಿದೆ.
1: ಶ್ರೀ ಚೈತನ್ಯ ಮಾತೃತ್ವ ಯೋಜನೆ ಅಡಿಯಲ್ಲಿ ತಜ್ಞ ವೈದ್ಯರಿಂದ ಉಚಿತ ಸಲಹೆ
0: ಮತ್ತು ಉಪಚಾರಗಳಲ್ಲಿ 25% ವಿಶೇಷ ರಿಯಾಯಿತಿ.
1: ಆದ್ದರಿಂದ ಗರ್ಭಧಾರಣೆ ಸಮಸ್ಯೆ ಎದುರಿಸುತ್ತಿರುವ ದಂಪತಿಗಳು
0: ಈ ಸುವರ್ಣ ಅವಕಾಶವನ್ನು ತಪ್ಪದೆ ಉಪಯೋಗಿಸಿಕೊಳ್ಳಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8484861900.
0: ನೆನಪಿರಲಿ, ಭಾನುವಾರ 30 ಆಗಸ್ಟ್ 2020 ಬೆಳಿಗ್ಗೆ 8 ರಿಂದ ಮಧ್ಯಾಹ್ನ 4 ಗಂಟೆವರೆಗೆ ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿ.

ಇದುವರೆಗೆ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಪರಶುರಾಮ್, ಆರ್ ಸುಗತೇಕರ್ ಹಾಗೂ ತಂಡದವರಿಂದ ಗೊಂದಲಿಗರ ಪದಗಳು ಪ್ರಸಾರವಾದವು. ಇದು ಆಕಾಶವಾಣಿ ವಿಜಯಪುರ FM. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು

0: ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು. ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
3: ನೀನ್ ಮಾಡಿದ್ದು ನೀನೇ ತಿನ್ನು.

0: ಅಮ್ಮಾ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡ್ ತಿಂತೀನಿ.
2: ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ಎಲ್ಲ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತು ಆಡಳಿತ ಪಕ್ಷದ ವಿಧಾನ ಪರಿಷತ್ ಸದಸ್ಯರೊಂದಿಗೆ ಮುಖ್ಯಮಂತ್ರಿ ಸಭೆ. ಬೆಳೆಹಾನಿ ಕುರಿತ ಪ್ರತ್ಯಕ್ಷ ಸ್ಥಳ ಪರಿಶೀಲನೆ ವರದಿ ಆಧರಿಸಿ ರಾಜ್ಯದಲ್ಲಿ ಬರ ಘೋಷಣೆ, ಕಂದಾಯ ಸಚಿವರ ಸ್ಪಷ್ಟನೆ. ತರಕಾರಿಗಳ ಮೇಲೆ ರಾಸಾಯನಿಕ ಸಿಂಪರಣೆ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ ಆರೋಗ್ಯ ಸಚಿವರು. ರಾಜ್ಯದೆಲ್ಲೆಡೆ ಶ್ರದ್ಧಾಭಕ್ತಿ ಸಡಗರಗಳಿಂದ ಮುಸ್ಲಿಂ ಬಾಂಧವರ ಪವಿತ್ರ ಈದ್ ಮಿಲಾದ್ ಆಚರಣೆ. ಈಗ ವಾರ್ತೆಗಳ ವಿವರ. ರಾಜ್ಯದ ಎಲ್ಲ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಿನ್ನೆ ಆಡಳಿತ ಪಕ್ಷದ ವಿಧಾನ ಪರಿಷತ್ ಸದಸ್ಯರ ಜೊತೆ ಚರ್ಚೆ ನಡೆಸಿದರು. ಗೃಹ ಕಚೇರಿ ಕೃಷ್ಣಾದಲ್ಲಿ ವಿಧಾನ ಪರಿಷತ್ ಸದಸ್ಯರೊಂದಿಗೆ ನಡೆಸಿದ ಸಮಾಲೋಚನೆ ವೇಳೆ ರಾಜ್ಯದ ಅಭಿವೃದ್ಧಿಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಅಭಿಪ್ರಾಯ ಸಂಗ್ರಹಿಸಲಾಯಿತು. ಜೊತೆಗೆ ರಾಜ್ಯ ಸರ್ಕಾರದಿಂದ ಲಭ್ಯವಿರುವ ಯೋಜನೆಗಳ ಬಗ್ಗೆ ಮುಖ್ಯಮಂತ್ರಿ ಅವರು ಸದಸ್ಯರಿಗೆ ಮಾಹಿತಿ ನೀಡಿದರು. ಈಗಾಗಲೇ 27 ಜಿಲ್ಲೆಗಳ ವಿಧಾನಸಭೆ ಸದಸ್ಯರ ಜೊತೆ ಮುಖ್ಯಮಂತ್ರಿ ಅವರು ಸಮಾಲೋಚನೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ಬೆಳೆ ಹಾನಿ ಕುರಿತಂತೆ ರಾಜ್ಯದ 102 ತಾಲೂಕುಗಳ ಪ್ರತ್ಯಕ್ಷ ಸ್ಥಳ ಪರಿಶೀಲನೆ ವರದಿ ಬಂದಿದ್ದು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಬರ ಘೋಷಣೆ ಮಾಡಲಾಗುವುದು ಎಂದು ಉಪಮುಖ್ಯಮಂತ್ರಿಯೂ ಆಗಿರುವ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಮಾನದಂಡಗಳಿಗೆ ಅನುಗುಣವಾಗಿ ಬರ ಘೋಷಣೆ ಮಾಡಲಾಗುತ್ತಿದ್ದು ಪ್ರತಿ ವಾರ ಬರ ಪರಿಸ್ಥಿತಿಯ ಪರಿಶೀಲನೆ ನಡೆಸಲಾಗುವುದು ಎಂದರು. ರಸ್ತೆ ಬದಿ ವಾಹನ ನಿಲುಗಡೆಗೆ ಶುಲ್ಕ ವಿಧಿಸುವ ಕುರಿತ ಚರ್ಚೆಗಳು ನಡೆಯುತ್ತಿದ್ದು ನಂತರ ಅಂತಿಮ ತೀರ್ಮಾನ ತಿಳಿಸಲಾಗುವುದು ಎಂದು ಸಚಿವರು ಹೇಳಿದರು. ಹಾಸನ ಜಿಲ್ಲೆಯಲ್ಲಿ ಬಿಳಿಸುಳಿ ರೋಗದಿಂದ ಸುಮಾರು 70,000 ಹೆಕ್ಟೇರ್ ಪ್ರದೇಶದ ಮೆಕ್ಕೆಜೋಳ ನಾಶವಾಗಿದ್ದು ಸಂಕಷ್ಟಕ್ಕೆ ಸಿಲುಕಿರುವ ರೈತರಿಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗಮನ ಸೆಳೆಯಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಹೇಳಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ ಪರಪರಿಸ್ಥಿತಿ ಹಾಗೂ ಬೆಳೆಹಾನಿ ಕುರಿತು ಅಧ್ಯಯನ ನಡೆಸಿ ಮುಖ್ಯಮಂತ್ರಿ ಅವರಿಗೆ ವರದಿ ಸಲ್ಲಿಸಲಾಗಿದೆ. ಜಿಲ್ಲೆಯಲ್ಲಿ ಕೇವಲ 38% ಬಿತ್ತನೆಯಾಗಿದ್ದರೂ ಅದು ಬಿಳಿಸುಳಿ ರೋಗದಿಂದ ನಾಶವಾಗಿದೆ. ರೈತರ ಸಂಕಷ್ಟವನ್ನು ಮುಖ್ಯಮಂತ್ರಿ ಅವರ ಗಮನಕ್ಕೆ ತರಲಾಗಿದೆ ಎಂದರು. ರೈತರು ಸಂಕಷ್ಟಕ್ಕೆ ಸಿಲುಕಿದಾಗ ಕೇಂದ್ರ ಸರ್ಕಾರ ನೆರವಿಗೆ ಧಾವಿಸಬೇಕು, ರೈತರಿಗೆ ಬೆಳೆ ವಿಮೆ ನೀಡದಿದ್ದರೆ ಸುಪ್ರೀಂಕೋರ್ಟ್ ಮೊರೆ ಹೋಗಲಾಗುವುದು ಎಂದು ಸಚಿವರು ಹೇಳಿದರು. ಜಪಾನ್ ಟೂಲ್ಸ್ ಪಾರ್ಕ್ ಮಾದರಿಯಲ್ಲೇ ಕೊರಿಯಾ ದೇಶದ ಕಂಪನಿಗಳ ಸಲುವಾಗಿ ರಾಜ್ಯದಲ್ಲಿ ಪ್ರತ್ಯೇಕ ಕೈಗಾರಿಕಾ ಪಾರ್ಕ್ ಅಭಿವೃದ್ಧಿಪಡಿಸಲಾಗುವುದು ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕುಂದಾಣ ಸಾಮಾನ್ಯ ಕೈಗಾರಿಕಾ ಪ್ರದೇಶದಲ್ಲಿ ದಕ್ಷಿಣ ಕೊರಿಯಾ ಮೂಲದ ಡಿಎನ್ ಸೊಲ್ಯೂಷನ್ಸ್ ಕಂಪನಿ 600 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ನೂತನ ತಯಾರಿಕೆ ಹಾಗೂ ಸಂಶೋಧನೆ ಮತ್ತು ಅಭಿವೃದ್ಧಿ ಘಟಕ ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದ ಒಟ್ಟಾರೆ ಮಷಿನ್ ಟೂಲ್ಸ್ ತಯಾರಿಕಾ ವಲಯಕ್ಕೆ ರಾಜ್ಯವು 52% ಕೊಡುಗೆ ನೀಡುತ್ತಿದೆ. ರಾಜ್ಯ ಸೇವಾಧಾರಿತ ಆರ್ಥಿಕತೆಯಿಂದ ಉತ್ಪಾದನೆ ಆಧಾರಿತ ಆರ್ಥಿಕತೆಯಾಗಿ ರೂಪಾಂತರ

0: ಗೊಳ್ಳುತ್ತಿರುವ ಸಂಕ್ರಮಣಾವಸ್ಥೆಯಲ್ಲಿದ್ದು ತಯಾರಿಕಾ ವಲಯದಲ್ಲಿ ನಿರ್ಣಾಯಕ ಪಾತ್ರ ವಹಿಸುವ ಆಟೋಮೊಬೈಲ್, ಹೆವಿ ಎಂಜಿನಿಯರಿಂಗ್, ಏರೋಸ್ಪೇಸ್, ರಕ್ಷಣಾದ್ಯಮ, ಪ್ರಿಸಿಷನ್ ತಯಾರಿಕೆಗಳನ್ನೊಳಗೊಂಡ ಮೆಷಿನ್ ಟೂಲ್ಸ್ಗಳ ಬಂಡವಾಳ ಹೂಡಿಕೆಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಸಚಿವ ಎಂಬಿ ಪಾಟೀಲ್ ತಿಳಿಸಿದರು. ರಾಸಾಯನಿಕ ಸಿಂಪಡಿಸಿ ತರಕಾರಿಗಳು ತಾಜಾ ಕಾಣುವಂತೆ ಮಾಡುವವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆನ್ಲೈನ್ ಮೂಲಕ ಮಾರಾಟ ಮಾಡಲಾಗುವ ತರಕಾರಿಗಳು ತಾಜಾ ಕಾಣುವಂತೆ ಮಾಡಲು ಅವುಗಳಿಗೆ ರಾಸಾಯನಿಕ ಸಿಂಪಡಿಸಲಾಗುತ್ತಿದೆ ಎಂಬ ಗಂಭೀರ ದೂರುಗಳು ಕೇಳಿಬಂದಿದ್ದು, ಈ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ತಪ್ಪಿತಸ್ಥರ ವಿರುದ್ದ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗುವುದು ಎಂದರು. ಇತ್ತೀಚೆಗೆ ಹೋಟೆಲ್ಗಳ ಮೇಲೆ ನಡೆದ ಅಧಿಕಾರಿಗಳ ದಾಳಿ ಕುರಿತು ಪ್ರತಿಕ್ರಿಯಿಸಿದ ಅವರು, ಹೋಟೆಲ್ಗಳ ಪರಿಶೀಲನೆ ವೇಳೆ ಅನೇಕ ಲೋಪದೋಷಗಳು ಕಂಡುಬಂದಿವೆ. ಆಹಾರ ಸುರಕ್ಷತೆ ಕಾಯ್ದುಕೊಳ್ಳುವ ಕುರಿತು ಮತ್ತು ಸಿಬ್ಬಂದಿಗೆ ಸೂಕ್ತ ತರಬೇತಿ ನೀಡುವ ಬಗ್ಗೆ ವಿಸ್ತೃತ ಯೋಜನೆ ರೂಪಿಸಲಾಗುವುದು ಎಂದು ಸಚಿವರು ಹೇಳಿದರು. ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗಾಗಿ ಕೇಂದ್ರ ಸರ್ಕಾರ 7ನೇ ಬಾರಿಗೆ ಕರಡು ಅಧಿಸೂಚನೆ ಹೊರಡಿಸಿರುವ ಹಿನ್ನೆಲೆ ಮಲೆನಾಡಿನ ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಕರ್ನಾಟಕ ವಿಧಾನಸಭೆಯಲ್ಲೇ ಕಸ್ತೂರಿ ರಂಗನ್ ವರದಿ ತಿರಸ್ಕರಿಸುವ ನಿರ್ಣಯ ಕೈಗೊಂಡು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲಾಗಿದೆ. ರಾಜ್ಯ ಸರ್ಕಾರ ಈಗಾಗಲೇ ತನ್ನ ನಿಲುವನ್ನು ಸ್ಪಷ್ಟಪಡಿಸಿರುವುದರಿಂದ ವರದಿ ಜಾರಿಗೆ ಅವಕಾಶ ನೀಡುವುದಿಲ್ಲ ಎಂದರು. ರಾಜ್ಯದ 1576 ಗ್ರಾಮಗಳ ವ್ಯಾಪ್ತಿಯ 20668 ಚದರ ಕಿಲೋಮೀಟರ್ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಕರಡು ಅಧಿಸೂಚನೆಯಲ್ಲಿ ಗುರುತಿಸಲಾಗಿದೆ. ಜನವಸತಿ ಹಾಗೂ ಕೃಷಿ ಭೂಮಿಯನ್ನು ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಗುರುತಿಸಿರುವುದರಿಂದ ಮಲೆನಾಡಿನ ರೈತರಲ್ಲಿ ಆತಂಕ ಮೂಡಿದೆ. ಆದರೆ ರೈತರ ಹಿತಾಸಕ್ತಿಗೆ ಧಕ್ಕೆಯಾಗುವ ಯಾವುದೇ ಕ್ರಮಕ್ಕೆ ಸರ್ಕಾರ ಅವಕಾಶ ನೀಡುವುದಿಲ್ಲ ಎಂದು ಮಧು ಬಂಗಾರಪ್ಪ ಹೇಳಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕರುಣೆ, ಸಮಾನತೆ, ಸಾಮರಸ್ಯದಂತಹ ಮೌಲ್ಯಗಳನ್ನು ಪ್ರತಿಪಾದಿಸಿದ್ದ ಇಸ್ಲಾಂನ ಕೊನೆಯ ಪ್ರವಾದಿ ಹಜರತ್ ಮೊಹಮ್ಮದ್ ಅವರ ಜನ್ಮದಿನವನ್ನು ಸ್ಮರಿಸುವ ಮುಸ್ಲಿಂ ಬಾಂಧವರ ಪವಿತ್ರ ಈದ್ ಮಿಲಾದನ್ನು ರಾಜ್ಯದ ವಿವಿಧೆಡೆ ನಿನ್ನೆ ಶ್ರದ್ಧಾಭಕ್ತಿ ಸಡಗರಗಳಿಂದ ಆಚರಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನ್ಮದಿನಾಚರಣೆಯ ಅಂಗವಾಗಿ ವಿವಿಧ ಮಸೀದಿಗಳಲ್ಲಿ ಮೌಲೀದ್ ಪಾರಾಯಣ ನಡೆಯಿತು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ನೆನಪಿನಲ್ಲಿ ಆಚರಿಸಲಾಗುವ ಈದ್ ಮಿಲಾದ್ ಹಬ್ಬವನ್ನು ದಾವಣಗೆರೆ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಮುಸಲ್ಮಾನ್ ಬಾಂಧವರು ಭಕ್ತಿ, ಶ್ರದ್ದೆ ಹಾಗೂ ಸೌಹಾರ್ದತೆಯಿಂದ ಆಚರಿಸಿದರು. ನಗರದ ಪ್ರಮುಖ ಮಸೀದಿಗಳು ಮತ್ತು ಬಡಾವಣೆಗಳನ್ನು ದೀಪಗಳಿಂದ ಅಲಂಕರಿಸಲಾಗಿತ್ತು. ಮುಂಜಾನೆಯಿಂದಲೇ ಪ್ರಾರ್ಥನಾ ಮಂದಿರಗಳಲ್ಲಿ ವಿಶೇಷ ಪ್ರಾರ್ಥನೆ ಮತ್ತು ಪ್ರವಾದಿಗಳ ಸಂದೇಶಗಳ ಪಠಣ ಜರುಗಿದವು. ಕೋಲಾರ ನಗರದಲ್ಲಿ ಇಸ್ಲಾಂ ಧರ್ಮದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಅಂಗವಾಗಿ ಈದ್ ಮಿಲಾದನ್ನು ಶ್ರದ್ಧಾಭಕ್ತಿಗಳಿಂದ ಆಚರಿಸಲಾಯಿತು. ನಗರದ ಮಸೀದಿಗಳನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಬೆಂಗಳೂರು ರಸ್ತೆಯ ಶಾಹಿ ಈದ್ಗಾ ಮೈದಾನದಲ್ಲಿ ವಿಶೇಷ ಪ್ರಾರ್ಥನೆ ಹಾಗೂ ಪವಿತ್ರ ಕುರಾನ್ ಪಠಣ ಮಾಡಲಾಯಿತು. ಜೊತೆಗೆ ಶಾಂತಿ ಸೌಹಾರ್ದತೆಯ ಸಂಕೇತವಾಗಿ ಮೆರವಣಿಗೆ ನಡೆಸಲಾಯಿತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕಾರವಾರ, ಶಿರಸಿ ಹಾಗೂ ಭಟ್ಕಳ ಸೇರಿದಂತೆ ಹಲವೆಡೆಗಳಲ್ಲಿ ಹಬ್ಬದ ಪ್ರಯುಕ್ತ ಬೃಹತ್ ಮೆರವಣಿಗೆ ಆಯೋಜಿಸಲಾಗಿತ್ತು. ಇಸ್ಲಾಂ ಧರ್ಮದ ಅಂತಿಮ ಪ್ರವಾದಿ ಹಜರತ್ ಮೊಹಮ್ಮದ್ ಮುಸ್ತಫಾ ಅವರ 1501ನೇ ಜನ್ಮದಿನದ ಸ್ಮರಣಾರ್ಥ ಪವಿತ್ರ ಹಬ್ಬ ಈದ್ ಮಿಲಾದನ್ನು ಹೊಸಪೇಟೆಯಲ್ಲಿ ಮುಸ್ಲಿಂ ಬಾಂಧವರು ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ಆಚರಿಸಿದರು. ರಾಜ್ಯದ ವಿವಿಧ ಜಿಲ್ಲೆ, ತಾಲ್ಲೂಕು, ಗ್ರಾಮೀಣ ಪ್ರದೇಶಗಳಲ್ಲೂ ಈದ್ ಮಿಲಾದ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದ ವರದಿಗಳು ಬಂದಿವೆ. ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನ ನಾಳೆ. ಅವರ ಜನ್ಮದಿನವನ್ನು ರಾಷ್ಟೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ಸಾಲಿನ

0: ಕ್ರೀಡಾ ದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೇಂದ್ರ ಕ್ರೀಡಾ ಇಲಾಖೆ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನುದ್ದೇಶಿಸಿ ಇಂದು ಬೆಳಿಗ್ಗೆ 11 ಗಂಟೆಗೆ ವರ್ಚುವಲ್ ಮೂಲಕ ಭಾಷಣ ಮಾಡಲಿದ್ದಾರೆ. ಕ್ರೀಡೆ, ಯುವ ನಾಯಕತ್ವ, ನಾಗರಿಕ ಜವಾಬ್ದಾರಿ ಹಾಗೂ ರಾಷ್ಟ್ರ ನಿರ್ಮಾಣವನ್ನು ಒಂದೇ ವೇದಿಕೆಗೆ ತರುವ ಈ ಉಪಕ್ರಮವು ಯುವ ಜನತೆಯ ಆಶೋತ್ತರಗಳನ್ನು ದೇಶದ ಕ್ರೀಡಾ ನೀತಿಯ ಭಾಗವಾಗಿಸಲು ನೇರ ಅವಕಾಶ ಕಲ್ಪಿಸುತ್ತದೆ. ದೇಶದ ಎಲ್ಲಾ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯ ತಲಾ 2 ಕಾಲೇಜುಗಳ ವಿದ್ಯಾರ್ಥಿಗಳು ಈ ಬೃಹತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಐಐಟಿ, ಐಐಎಂ, ಏಮ್ಸ್ ಸೇರಿದಂತೆ ದೇಶದಾದ್ಯಂತ 1,500 ವಿವಿಧ ಕಾಲೇಜು ಮತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2026 ಹಿನ್ನೆಲೆ ದಸರಾ ಗಜಪಡೆಗೆ ಕಾಡಿನಿಂದ ನಾಡಿಗೆ ಆಗಮಿಸಲು ಅಧಿಕೃತ ಚಾಲನೆ ದೊರೆತಿದ್ದು, ವೀರನ ಹೊಸಹಳ್ಳಿಯಿಂದ ಮೈಸೂರು ನಗರಕ್ಕೆ ಆಗಮಿಸಿದ ಮೊದಲ ಹಂತದ ಗಜಪಡೆಗೆ ಸಾಂಪ್ರದಾಯಿಕ ಹಾಗೂ ವಿಜೃಂಭಣೆಯಿಂದ ಸ್ವಾಗತ ಕೋರಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಎಲ್ಲ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತು ಆಡಳಿತ ಪಕ್ಷದ ವಿಧಾನ ಪರಿಷತ್ ಸದಸ್ಯರೊಂದಿಗೆ ಮುಖ್ಯಮಂತ್ರಿ ಸಭೆ. ಬೆಳೆಹಾನಿ ಕುರಿತ ಪ್ರತ್ಯಕ್ಷ ಸ್ಥಳ ಪರಿಶೀಲನೆ ವರದಿ ಆಧರಿಸಿ ರಾಜ್ಯದಲ್ಲಿ ಬರ ಘೋಷಣೆ, ಕಂದಾಯ ಸಚಿವರ ಸ್ಪಷ್ಟನೆ. ತರಕಾರಿಗಳ ಮೇಲೆ ರಾಸಾಯನಿಕ ಸಿಂಪರಣೆ, ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ ಆರೋಗ್ಯ ಸಚಿವರು. ರಾಜ್ಯದೆಲ್ಲೆಡೆ ಶ್ರದ್ಧಾಭಕ್ತಿ ಸಡಗರಗಳಿಂದ ಮುಸ್ಲಿಂ ಬಾಂಧವರ ಪವಿತ್ರ ಈದ್ ಮಿಲಾದ್ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಕೇಳಿ ಭಾವಗೀತೆಗಳು. ಹಾಡಿದ್ದಾರೆ ಗಣೇಶ್ ದೇಸಾಯಿ. ಆರಂಭದಲ್ಲಿ ಕೇಳಿ ಕುವೆಂಪು ಅವರ.
2: ಆಕಾಶವಾಣಿಯ ವಿಜಯಪುರ ಎಫ್ಎಂ ಇದೀಗ ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಮೇಘನ ವಿ ಕುಲಕರ್ಣಿಯವರು ಹಾಡಿರುವ ಗೀತೆಯನ್ನ ಪುಟ್ಟು ಕುಲಕರ್ಣಿಯವರ ರಚನೆ ಇದೆ.

0: ಇದು ವಾಣಿಶ್ರೀ ಕುಲಕರ್ಣಿ ಹಾಗೂ ಮೇಘನಾ ವಿ ಕುಲಕರ್ಣಿ ಅವರ ಗಾಯನದಲ್ಲಿನ ಭಾವಗೀತೆಗಳನ್ನು ಕೇಳಿದ್ರಿ. ಭಾವಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದು ಆಕಾಶವಾಣಿ ವಿಜಯಪುರ FM. ಇದೀಗ ಕೆಲವು ಪ್ರಕಟಣೆಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
5: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
4: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
4: ಟೋಲ್ ಫ್ರೀ 1800-420-2233.

0: ಶ್ರೀ ಚೈತನ್ಯ ಟೇಸ್ಟ್ ಬೇಬಿ ಸೆಂಟರ್ ಸೋಲಾಪುರ್ ಮತ್ತು ದೇಸಾಯಿ ಹಾಸ್ಪಿಟಲ್ ಇಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ
1: ಗರ್ಭಧಾರಣೆಯ ಸಮಸ್ಯೆ ಇರುವಂತೂ ದಂಪತಿಗಳಿಗಾಗಿ ಉಚಿತ ವಂದ್ಯತ್ವ ನಿವಾರಣೆ ಶಿಬಿರವನ್ನು ಆಯೋಜಿಸಲಾಗಿದೆ.
0: ಈ ಶಿಬಿರವು ಭಾನುವಾರ ದಿನಾಂಕ 30 ಆಗಸ್ಟ್ 2020 ಬೆಳಿಗ್ಗೆ 8 ಮಧ್ಯಾಹ್ನ 4 ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿಯಲ್ಲಿ ನಡೆಯಲಾಗಿದೆ.
1: ಶ್ರೀ ಚೈತನ್ಯ ಮಾತೃತ್ವ ಯೋಜನೆ ಅಡಿಯಲ್ಲಿ ತಜ್ಞ ವೈದ್ಯರಿಂದ ಉಚಿತ ಸಲಹೆ
0: ಮತ್ತು ಉಪಚಾರಗಳಲ್ಲಿ 25% ವಿಶೇಷ ರಿಯಾಯಿತಿ.
1: ಆದ್ದರಿಂದ ಗರ್ಭಧಾರಣೆ ಸಮಸ್ಯೆ ಎದುರಿಸುತ್ತಿರುವ ದಂಪತಿಗಳು
0: ಈ ಸುವರ್ಣ ಅವಕಾಶವನ್ನು ತಪ್ಪದೇ ಉಪಯೋಗಿಸಿಕೊಳ್ಳಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8484861900.
0: ನೆನಪಿರಲಿ, ಭಾನುವಾರ 30 ಆಗಸ್ಟ್ 2020 ಬೆಳಿಗ್ಗೆ 8 ಮಧ್ಯಾಹ್ನ 4 ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿ.
2: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
3: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
2: ಅನ್ನ ಚೆಲ್ಲಲು ನಿಮಿಷ ಸಾಕು,
3: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
2: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ಬೆವರಹಣಿ ಇದೆ.
3: ಅನ್ನ ಪರಬ್ರಹ್ಮನ ಸ್ವರೂಪ,
2: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
3: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
2: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
3: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
4: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.

0: ಪೆಟ್ರೋಲ್ ಸುಡುವಿಕೆ ನಿರಂತರ.
1: ಭೂತಾಯಿಯ ರೋದನ ಆತಂಕಕರ. ಮನುಜನ ಪಾಡು ಭಯಂಕರ.
0: ಪೆಟ್ರೋಲ್ ಡೀಸೆಲ್ ಅಂತೂ ಆಗುವ,
1: ಯಾಕಂದ್ರ ವಾಹನಗಳ ಬಳಕೆ ಇವತ್ತಾಗ್ಯದ. ಸಮಸ್ಯೆ ಏನೋ ಗಂಭೀರ, ಆದ್ರೆ ಇದಕ್ಕೇನದ ಪರಿಹಾರ?
0: ವಾರದಾಗ ಅಟ್ಲೀಸ್ಟ್ ಒಂದ್ ದಿನ ಬ್ಯಾಡ ಇಂಧನದ ವಾಹನ, ಬರೀ ಎಲ್ಲರೂ ಸೈಕಲ್ ಬಳಸೋಣ, ಪೆಟ್ರೋಲ್ ಡೀಸೆಲ್ ಅಷ್ಟರೇ ಉಳಿಸೋಣ.
1: ಕಾಳಜಿ ಇರ್ಲಿ ಆರೋಗ್ಯದ ಬಗ್ಗೆ, ಮತ್ತ ಈ ಭೂಮಿನೂ.

0: ಆಕಾಶವಾಣಿಯ ವಿಜಯಪುರ ಕೇಂದ್ರವಿದು. ಆತ್ಮೀಯರೇ, ಇನ್ನು ಮುಂದೆ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ.
2: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, STD ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

0: ಆಕಾಶವಾಣಿ ಇನ್ನು ಮುಂದೆ ಕೇಳಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು: ನೇಪಾಳದಲ್ಲಿ ಭೀಕರ ಪ್ರವಾಹ, 150 ಹೆಚ್ಚು ಮಂದಿ ಸಾವು, 133 ಭಾರತೀಯರು ಸೇರಿ 750 ಹೆಚ್ಚು ಜನರು ನಾಪತ್ತೆ. ಇಂದು ಖೇಲೋ ಇಂಡಿಯಾ ಸಂವಾದ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಈರುಳ್ಳಿ ಬೆಲೆ ನಿಯಂತ್ರಣಕ್ಕೆ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮ, ಬಫರ್ ದಾಸ್ತಾನಿನಿಂದ ಮಾರುಕಟ್ಟೆಗೆ ಈರುಳ್ಳಿ ಬಿಡುಗಡೆ. ಅಮೆರಿಕ ವಲಸೆ ವೀಸಾ ಅರ್ಜಿ ಸಲ್ಲಿಕೆಗೆ ತಾತ್ಕಾಲಿಕ ತಡೆ, ಅಧ್ಯಕ್ಷ ಟ್ರಂಪ್ ಆಡಳಿತ ನಿರ್ಧಾರ. ಹಾಗೂ ಪಿಎಸ್ಎ ಬುಡಾಫೆಸ್ಟ್ ಸ್ಕ್ವಾಷ್ ಓಪನ್, ಭಾರತದ ವೀರ್ ಚೋತ್ರಾನಿ, ವೆಲವನ್ ಸೆಂಥಿಲ್ ಕುಮಾರ್ ಸೆಮಿಫೈನಲ್ ಪ್ರವೇಶ. ವಾರ್ತೆಗಳ ವಿವರ: ನೆರೆ ರಾಷ್ಟ ನೇಪಾಳದ ಮಧ್ಯಭಾಗದಲ್ಲಿ ನಿನ್ನೆ ಸಂಭವಿಸಿದ ಭೀಕರ ದಿಢೀರ್ ಪ್ರವಾಹಕ್ಕೆ ಕನಿಷ್ಠ 157 ಜನರು ಮೃತಪಟ್ಟಿದ್ದು 133 ಭಾರತೀಯರು ಸೇರಿದಂತೆ ಸುಮಾರು 750 ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ಟಿಬೆಟ್ ಪ್ರದೇಶದಲ್ಲಿ ಮುಂಜಾನೆ 8:37 ಸುಮಾರಿಗೆ ಸಂಭವಿಸಿದ ಭೂಕಂಪನದಿಂದಾಗಿ ಹಿಮನದಿ ಸ್ಫೋಟಗೊಂಡು ಭಾರೀ ಬಂಡೆಗಳು ಕುಸಿದು ಲೆಂಡೆ ಹಾಗೂ ಭೋಟೆ ಕೋಶಿ ನದಿಗಳು ಉಕ್ಕಿ ಹರಿದದ್ದೇ ಈ ವಿಕೋಪಕ್ಕೆ ಪ್ರಮುಖ ಕಾರಣ ಎಂದು ನೇಪಾಳ ಸರ್ಕಾರ ತಿಳಿಸಿದೆ. ತ್ರಿಶೂಲಿ ನದಿಯ ಮೂಲಕ ರಭಸವಾಗಿ ನುಗ್ಗಿದ ಕೆಸರು ಮಿಶ್ರಿತ ನೀರು ರಸುವಾ, ನುವಾಕೋಟ್, ಚಿತ್ವಾನ್, ಘೋರ್ಕಾ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ 100 ಕಿಲೋಮೀಟರ್ ವ್ಯಾಪ್ತಿಯನ್ನು ಜಲಾವೃತಗೊಳಿಸಿದ್ದು ಸೇತುವೆಗಳು ಮತ್ತು ಜಲವಿದ್ಯುತ್ ಯೋಜನೆಗಳನ್ನು ಸಂಪೂರ್ಣ ಧ್ವಂಸಗೊಳಿಸಿದೆ. ಘಟನೆಯಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ನೇಪಾಳಕ್ಕೆ ಭಾರತವು ತಕ್ಷಣವೇ ಸ್ಪಂದಿಸಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನೇಪಾಳ ಪ್ರಧಾನಿ ಬಾಲೇಂದ್ರ ಶಾ ಅವರೊಂದಿಗೆ ದೂರವಾಣಿ ಸಂವಾದ ನಡೆಸಿ ಅಗತ್ಯ ಮಾನವೀಯ ನೆರವಿನ ಭರವಸೆ ನೀಡಿದ್ದಾರೆ. ಭಾರತ ಸರ್ಕಾರವು ಈಗಾಗಲೇ 10 ಟನ್ಗಳಷ್ಟು ಪರಿಹಾರ ಸಾಮಗ್ರಿಗಳು, ತಾತ್ಕಾಲಿಕ ಡೇರೆಗಳು, ಕಂಬಳಿಗಳು ಹಾಗೂ ತುರ್ತು ಔಷಧಗಳನ್ನು ನೇಪಾಳಕ್ಕೆ ರವಾನಿಸಿದೆ. ಕೈಲಾಸ ಮಾನಸ ಸರೋವರ ಯಾತ್ರೆಗೆ ತೆರಳಿದ್ದ ಕನಿಷ್ಠ 50 ಭಾರತೀಯ ಯಾತ್ರಿಕರು ನಾಪತ್ತೆಯಾಗಿದ್ದು ಕಾಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಸಹಾಯವಾಣಿ ಸಂಖ್ಯೆಗಳಾದ 9775131 68 07 ಹಾಗೂ 9779109107 ಕಾರ್ಯಗತಗೊಳಿಸಿದೆ. ವಿಶ್ವಸಂಸ್ಥೆ ಸೇರಿದಂತೆ ವಿವಿಧ ಜಾಗತಿಕ ಸಂಸ್ಥೆಗಳು ಮತ್ತು ಚೀನಾ ಸರ್ಕಾರವು ರಕ್ಷಣಾ ಕಾರ್ಯಾಚರಣೆಗೆ ಬೆಂಬಲ ಸೂಚಿಸಿದ್ದು ನೇಪಾಳ ಸೇನೆ ಹಾಗೂ ಭದ್ರತಾ ಪಡೆಗಳು ಹಗಲಿರುಳು ಪರಿಹಾರ ಕಾರ್ಯಗಳಲ್ಲಿ ತೊಡಗಿವೆ. ಈ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಹಾರ್ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳೊಂದಿಗೆ ನೇಪಾಳದಲ್ಲಿ ಉಂಟಾಗಿರುವ ಪ್ರವಾಹದ ಹಿನ್ನೆಲೆ ಪರಿಸ್ಥಿತಿಯ ಪರಾಮರ್ಶೆ ನಡೆಸಿದ್ದಾರೆ. ಪ್ರವಾಹದ ಪ್ರಭಾವ ಎದುರಾಗಬಹುದಾದ ಗಡಿ ಪ್ರದೇಶಗಳಲ್ಲಿ ಕಟ್ಟೆಚ್ಚರ ಇರಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ನೇಪಾಳದಲ್ಲಿನ ಸಂಕಷ್ಟದ ಈ ಕಠಿಣ ಗಳಿಗೆಯಲ್ಲಿ ಭಾರತ ಸರ್ಕಾರ ನೇಪಾಳದ ಬೆನ್ನಿಗೆ ದೃಢವಾಗಿ ನಿಂತಿದೆ ಎಂದು ಅವರು ಹೇಳಿದ್ದಾರೆ. ರಾಷ್ಟೀಯ ಕ್ರೀಡಾ ದಿನಾಚರಣೆ 2026 ನಿಮಿತ್ತ ಮೇರಾ ಯುವ ಭಾರತ್ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಭಾಷಣ ಮಾಡಲಿದ್ದಾರೆ. ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯ ತಲಾ 2 ಕಾಲೇಜುಗಳಲ್ಲಿ ಯುವಜನರು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಲಿದ್ದಾರೆ. ಕ್ರೀಡೆ ಯುವ ನಾಯಕತ್ವ

0: ನಾಗರಿಕ ಜವಾಬ್ದಾರಿ, ಸ್ವಯಂ ಸೇವಕತನ, ಫಿಟ್ನೆಸ್ ಹಾಗೂ ರಾಷ್ಟ ನಿರ್ಮಾಣದ ತತ್ವಗಳನ್ನು ಒಂದೇ ವೇದಿಕೆಗೆ ತರುವ ಈ ಉಪಕ್ರಮವು ದೇಶದ ಕ್ರೀಡಾಶಕ್ತಿಯ ಜೊತೆಗೆ ಯುವಜನರ ನೇರ ಸಂವಾದಕ್ಕೆ ಹಾದಿ ಮಾಡಿಕೊಡಲಿದೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಕ್ರೀಡಾಸಕ್ತ ಯುವಕರು, ಭಾರತದ ಪ್ರಮುಖ ಕ್ರೀಡಾಪಟುಗಳು ಹಾಗೂ ಪದಕ ವಿಜೇತರೊಂದಿಗೆ ನೇರವಾಗಿ ಸಂವಾದ ನಡೆಸುವ ಅಪರೂಪದ ಅವಕಾಶವನ್ನು ಕಲ್ಪಿಸಲಾಗಿದೆ. ಕ್ರೀಡೆ, ಒಲಿಂಪಿಕ್ ಕನಸುಗಳು, ಯುವ ನಾಯಕತ್ವ, ವಿಕಸಿತ ಭಾರತ ಮತ್ತು ನಶಮುಕ್ತ ಯುವ ಎಂಬ ಐದು ಪ್ರಮುಖ ವಿಷಯಗಳ ಕುರಿತು ಯುವಕರು ತಮ್ಮ ವಿಚಾರಗಳನ್ನು ಮಂಡಿಸಲಿದ್ದಾರೆ. ಮುಂಬರುವ ತಿಂಗಳುಗಳಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಈರುಳ್ಳಿ ಕೊರತೆಯಾಗದಂತೆ ತಡೆಯಲು ಹಾಗೂ ದರ ಏರಿಕೆಯನ್ನು ನಿಯಂತ್ರಿಸಲು ಕೇಂದ್ರ ಸರ್ಕಾರವು ತನ್ನ ಬಫರ್ ದಾಸ್ತಾನಿನಿಂದ ಲಭ್ಯವಿರುವ ಈರುಳ್ಳಿಯನ್ನು ಹಂತ ಹಂತವಾಗಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಲು ಪ್ರಾರಂಭಿಸಿದೆ. 2025-26 ಸಾಲಿನಲ್ಲಿ ಅಂದಾಜು 307 ಲಕ್ಷ ಮೆಟ್ರಿಕ್ ಟನ್ಗಿಂತಲೂ ಹೆಚ್ಚು ಈರುಳ್ಳಿ ಉತ್ಪಾದನೆಯಾಗುವ ಸಾಧ್ಯತೆಯಿದ್ದು, ದೇಶೀಯ ಬೇಡಿಕೆಯನ್ನು ಪೂರೈಸಲು ಸಾಕಷ್ಟು ದಾಸ್ತಾನಿದೆ ಎಂದು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ತಿಳಿಸಿದೆ. ಉತ್ತಮ ಉತ್ಪಾದನೆ ನಿರೀಕ್ಷೆಯ ಹಿನ್ನೆಲೆಯಲ್ಲಿ ಬೆಲೆ ಸ್ಥಿರೀಕರಣ ನಿಧಿಯ ಬಫರ್ ದಾಸ್ತಾನಿಗಾಗಿ 2026-27 ಸಾಲಿನಲ್ಲಿ 2 ಲಕ್ಷ ಮೆಟ್ರಿಕ್ ಟನ್ ರಾಬಿ ಈರುಳ್ಳಿ ಖರೀದಿಸುವ ಗುರಿಯನ್ನು ಸರ್ಕಾರ ನಿಗದಿಪಡಿಸಿದೆ. May 15 ಖರೀದಿ ಪ್ರಕ್ರಿಯೆ ಆರಂಭಗೊಂಡಿದ್ದು, ಈಗಾಗಲೇ 1.21 ಲಕ್ಷ ಮೆಟ್ರಿಕ್ ಟನ್ ಈರುಳ್ಳಿಯನ್ನು ಸಂಗ್ರಹಿಸಲಾಗಿದೆ. ಸಾರ್ವಜನಿಕರಿಗೆ ಕೈಗೆಟಕುವ ದರದಲ್ಲಿ ಈರುಳ್ಳಿ ತಲುಪಿಸಲು ಸರ್ಕಾರ ಕ್ರಮ ಕೈಗೊಂಡಿದ್ದು, ರಾಷ್ಟೀಯ ಸಹಕಾರಿ ಗ್ರಾಹಕರ ಒಕ್ಕೂಟ, ರಾಷ್ಟೀಯ ಕೃಷಿ ಸಹಕಾರ ಮಾರಾಟ ಒಕ್ಕೂಟ ಸಫಲ್ ಹಾಗೂ ಕೇಂದ್ರ ಭಂಡಾರದ ಚಿಲ್ಲರೆ ಮಳಿಗೆಗಳು ಮತ್ತು ಸಂಚಾರಿ ವ್ಯಾನ್ಗಳ ಮೂಲಕ ಪ್ರತಿ ಕೆಜಿಗೆ 35 ರೂಪಾಯಿಯಂತೆ ಈರುಳ್ಳಿ ಮಾರಾಟ ಮಾಡಲಾಗುವುದು ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಇದೇ ವೇಳೆ ಮಹಾರಾಷ್ಟದ ನಾಸಿಕ್ನಿಂದ ಸುಮಾರು 800 ಮೆಟ್ರಿಕ್ ಟನ್ ಈರುಳ್ಳಿಯನ್ನು ಹೊತ್ತ ಮೊದಲ ಕಾಂದಾ ಎಕ್ಸ್ಪ್ರೆಸ್ ರೈಲು ದೆಹಲಿಗೆ ಪ್ರಯಾಣಿಸಿದೆ. ರಸ್ತೆ ಸಾರಿಗೆಯ ಮೂಲಕವೂ ದೇಶದ ಪ್ರಮುಖ ಬಳಕೆ ಕೇಂದ್ರಗಳಿಗೆ ಈರುಳ್ಳಿ ಪೂರೈಕೆಯನ್ನು ಚುರುಕುಗೊಳಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದ ಸಾರ್ವಜನಿಕ ಸೌಲಭ್ಯಗಳ ಮೇಲಿನ ಅವಲಂಬನೆಯನ್ನು ತಡೆಯುವ ಉದ್ದೇಶದಿಂದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಆಡಳಿತ ಜಗತ್ತಿನಾದ್ಯಂತ ವಲಸೆ ವೀಸಾ ಅರ್ಜಿ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ತಡೆಹಿಡಿದಿದೆ. ಅಕ್ರಮ ವಲಸೆ ತಡೆ ಹಾಗೂ ಗ್ರೀನ್ ಕಾರ್ಡ್ ನಿಯಮಗಳನ್ನು ಬಿಗಿಗೊಳಿಸುತ್ತಿರುವ ಹಿನ್ನೆಲೆಯಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದೆ. ಅರ್ಜಿದಾರರ ಅರ್ಹತೆಯನ್ನು ಸಮಗ್ರವಾಗಿ ಹಾಗೂ ನಿಖರವಾಗಿ ಮೌಲ್ಯಮಾಪನ ಮಾಡಲು ರಾಯಭಾರ ಕಚೇರಿಯ ಅಧಿಕಾರಿಗಳಿಗೆ ಸೂಕ್ತ ತರಬೇತಿ ನೀಡಲಾಗುತ್ತಿದೆ ಎಂದು ವರದಿಯಾಗಿದೆ. ಭಾರತೀಯ ತಂತ್ರಜ್ಞರನ್ನು ಒಳಗೊಂಡಂತೆ ಪ್ರಮುಖ ತಂತ್ರಜ್ಞಾನ ಸಂಸ್ಥೆಗಳು ವ್ಯಾಪಕವಾಗಿ ಬಳಸುವ H-1B ವೀಸಾ ಅರ್ಜಿ ಶುಲ್ಕವನ್ನು 1,03,265 ಅಮೆರಿಕ ಡಾಲರ್ಗೆ ಏರಿಸಲು ಸರ್ಕಾರ ಪ್ರಸ್ತಾಪಿಸಿದೆ. ಸರ್ಕಾರ ಪ್ರಸ್ತಾಪಿಸಿದ ಮರುದಿನವೇ ಈ ಕ್ರಮ ಕೈಗೊಳ್ಳಲಾಗಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ಅವರು ಗುಜರಾತ್ ವಿದ್ಯಾಪೀಠದ 72ನೇ ಘಟಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ಅಹಮದಾಬಾದ್ನಲ್ಲಿ ನಡೆಯಲಿರುವ ಮುಂಬರುವ ಒಲಿಂಪಿಕ್ ಮತ್ತು ಕಾಮನ್ವೆಲ್ತ್ ಕ್ರೀಡಾಕೂಟದ ಸಿದ್ದತೆಗಳ ಕುರಿತು ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಚಿವರು ಮೊದಲು ಹರಿಕೃಷ್ಣ ಫೌಂಡೇಶನ್ ಅಭಿವೃದ್ಧಿಪಡಿಸಿದ ಅಮ್ರೇಲಿ ಜಿಲ್ಲೆಯ ದುದಲಾದಲ್ಲಿ ಹೊಸದಾಗಿ ನಿರ್ಮಿಸಲಾದ ಹೆಟ್ ನಿ ಹವೇಲಿ ಸರೋವರವನ್ನು ಉದ್ಘಾಟಿಸಲಿದ್ದಾರೆ. ನಂತರ ಮುಂಬರುವ ಒಲಿಂಪಿಕ್ ಮತ್ತು ಕಾಮನ್ವೆಲ್ತ್ ಕ್ರೀಡಾಕೂಟದ ಸಿದ್ದತೆಗಳನ್ನು ಪರೀಕ್ಷಿಸಲು ಅಹಮದಾಬಾದ್ನ ಸರ್ಕ್ಯೂಟ್ ಹೌಸ್ ಅನೆಕ್ಸ್ನಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮಧ್ಯಾಹ್ನ ಸಚಿವರು ಗುಜರಾತ್ ವಿದ್ಯಾಪೀಠದ 72ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಮತ್ತು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಂತರ ಸಚಿವರು ತಲ್ತೇಜ್ನಲ್ಲಿ ಟ್ರೋಕಾ ಫಾರ್ಮಾಸ್ಯುಟಿಕಲ್ಸ್ ಆಯೋಜಿಸಿರುವ ಆರ್ವಿ ಪಟೇಲ್ ಫಾರ್ಮಿನೋವಾ ಪ್ರಶಸ್ತಿ 2026 ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ಘಟ್ಲೋಡಿಯಾ ಕ್ಷೇತ್ರದ ಭೋಪಾಲ್ನಲ್ಲಿ ಲೋಕದರ್ಬಾರ್ನಲ್ಲಿ ಅಲ್ಲಿನ ನಿವಾಸಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಭಾರತದ ವೀರ್ ಚೋತ್ರಾನಿ ಮತ್ತು ವೆಲವನ್ ಸೆಂಥಿಲ್ ಕುಮಾರ್ ಪಿಎಸ್ಎ ಬುಡಾಪೆಸ್ಟ್ ಸ್ಕ್ವಾಷ್ ಓಪನ್ನ ಸೆಮಿಫೈನಲ್ ತಲುಪಿದ್ದಾರೆ. ವೀರ್ ಚೋತ್ರಾನಿ ಕ್ವಾರ್ಟರ್ ಫೈನಲ್ನಲ್ಲಿ ಈಜಿಪ್ಟ್ನ

ಮೊಹಮ್ಮದ್ ಎಲ್ ಶರ್ಬನಿ ಅವರನ್ನು 3-1 ಅಂತರದಿಂದ ಸೋಲಿಸಿದರೆ ವೆಲವನ್ ಸೆಂಥಿಲ್ಕುಮಾರ್ ನಿನ್ನೆ ಮಲೇಷ್ಯಾದ ಐನ್ ಯೋ ಯಂಗ್ ಅವರನ್ನು 3-0 ಅಂತರದಿಂದ ಸೋಲಿಸಿದರು. ಇಂದು ಸಂಜೆ ನಡೆಯುವ ಸೆಮಿಫೈನಲ್ನಲ್ಲಿ ಇಬ್ಬರು ಭಾರತೀಯ ಆಟಗಾರರು ಪರಸ್ಪರ ಮುಖಾಮುಖಿಯಾಗಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೇಪಾಳದಲ್ಲಿ ಭೀಕರ ಪ್ರವಾಹ, 150 ಹೆಚ್ಚು ಮಂದಿ ಸಾವು, 133 ಭಾರತೀಯರು ಸೇರಿ 750 ಹೆಚ್ಚು ಜನರು ನಾಪತ್ತೆ. ಇಂದು ಖೇಲೋ ಇಂಡಿಯಾ ಸಂವಾದ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಈರುಳ್ಳಿ ಬೆಲೆ ನಿಯಂತ್ರಣಕ್ಕೆ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮ, ಬಫರ್ ದಾಸ್ತಾನಿನಿಂದ ಮಾರುಕಟ್ಟೆಗೆ ಈರುಳ್ಳಿ ಬಿಡುಗಡೆ. ಅಮೆರಿಕ ವಲಸೆ ವೀಸಾ ಅರ್ಜಿ ಸಲ್ಲಿಕೆಗೆ ತಾತ್ಕಾಲಿಕ ತಡೆ, ಅಧ್ಯಕ್ಷ ಟ್ರಂಪ್ ಆಡಳಿತ ನಿರ್ಧಾರ. ಹಾಗೂ ಪಿಎಸ್ಎ ಬುಡಾಪೆಸ್ಟ್ ಸ್ಕ್ವಾಶ್ ಓಪನ್, ಭಾರತದ ವೀರ್ ಚೋತ್ರಾನಿ ವೆಲವೆನ್ ಸೆಂಥಿಲ್ಕುಮಾರ್ ಸೆಮಿಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

0: ಆಕಾಶವಾಣಿಯ ವಿಜಯಪುರ ಕೇಂದ್ರ. ಇನ್ನು ಮುಂದೆ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಪ್ರಕಟಣೆಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
6: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
5: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
6: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
5: ಟೋಲ್ ಫ್ರೀ 1-800-420-2233.
0: ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಪ್ರಸಾರವಾಗಲಿದೆ ಗುರುಸಾರ್ವಭೌಮ ಶ್ರೀ ರಾಘವೇಂದ್ರ ಕರುಣೆ ಚಿತ್ರದ ಹಾಡು.

0: ಪ್ರಸಾರವಾದ ಗೀತೆಯನ್ನು ಹಾಡಿದ ಕಲಾವಿದರು ರಾಜೇಶ್ ಹಾಗೂ ಚಿತ್ರ ಅವರು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಓಮಲ್ಲಿಗೆ ಚಿತ್ರದ ಇನ್ನೊಂದು ಗೀತೆಯನ್ನು ಆಲಿಸೋಣ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಅವರು.

ಇದುವರೆಗೆ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮ ಪ್ರಸಾರಗೊಂಡಿದ್ದು ಆಕಾಶವಾಣಿಯ ವಿಜಯಪುರ ಕೇಂದ್ರದಿಂದ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ಕ್ರಮವಾಗಿ ವಾರ್ತಾ ಸಂಚಿಕೆಗಳು ಮೂಡಿಬರಲಿವೆ.

ಇದುವರೆಗೆ ಪ್ರಸಾರವಾದ ಆಪ್ತಮಿತ್ರ ಚಿತ್ರದ ಹಾಡುಗಳಿಗೆ ಧ್ವನಿಯಾದ ಕಲಾವಿದರು ಹರಿಹರನ್, ಗುರುಕಿರಣ್, ಉದಿತ್ ನಾರಾಯಣ್ ಹಾಗೂ ಚಿತ್ರ ಅವರು. ಮುಂದಿನದಾಗಿ ಚೈತ್ರದ ಚಂದ್ರಮ ಚಿತ್ರದಿಂದ ಇದ್ದ ಎರಡು ಗೀತೆಗಳು ಕೇಳಿಬರಲಿವೆ.

ಕನ್ನಡ ಚಲನಚಿತ್ರ ಗೀತೆಗಳನ್ನು ಆಲಿಸಿದಿರಿ. ಕಾರ್ಯಕ್ರಮ ಆಕಾಶವಾಣಿಯ ವಿಜಯಪುರ FM ಪ್ರಸಾರವಾಯಿತು. ಮತ್ತೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಈ ಬೆಳಗ್ಗೆ 9:30 ಆಲಿಸಲಿದ್ದೀರಿ. ಆಕಾಶವಾಣಿಯ ವಿಜಯಪುರ FM.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗಲಿದೆ. ಮೊದಲಿಗೆ ಕೆಲವು ಪ್ರಕಟಣೆಗಳು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

0: ಶ್ರೀ ಚೈತನ್ಯ ಟೇಸ್ಟು ಬೇಬಿ ಸೆಂಟರ್ ಸೋಲಾಪುರ್ ಮತ್ತು ದೇಸಾಯಿ ಹಾಸ್ಪಿಟಲ್ ಇಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ
1: ಗರ್ಭಧಾರಣೆಯ ಸಮಸ್ಯೆ ಇರುವಂತೂ ದಂಪತಿಗಳಿಗಾಗಿ ಉಚಿತ ವಂದ್ಯತ್ವ ನಿವಾರಣಾ ಶಿಬಿರವನ್ನು ಆಯೋಜಿಸಲಾಗಿದೆ.
0: ಈ ಶಿಬಿರವು ಭಾನುವಾರ ದಿನಾಂಕ 30 ಆಗಸ್ಟ್ 2020 ಬೆಳಿಗ್ಗೆ 8 ರಿಂದ ಮಧ್ಯಾಹ್ನ 4 ಗಂಟೆವರೆಗೆ ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿಯಲ್ಲಿ ನಡೆಯಲಾಗಿದೆ.
1: ಶ್ರೀ ಚೈತನ್ಯ ಮಾತೃತ್ವ ಯೋಜನೆ ಅಡಿಯಲ್ಲಿ ತಜ್ಞ ವೈದ್ಯರಿಂದ ಉಚಿತ ಸಲಹೆ
0: ಮತ್ತು ಉಪಚಾರಗಳಲ್ಲಿ 25% ವಿಶೇಷ ರಿಯಾಯಿತಿ.
1: ಆದ್ದರಿಂದ ಗರ್ಭಧಾರಣೆ ಸಮಸ್ಯೆ ಎದುರಿಸುತ್ತಿರುವ ದಂಪತಿಗಳು
0: ಈ ಸುವರ್ಣ ಅವಕಾಶವನ್ನು ತಪ್ಪದೆ ಉಪಯೋಗಿಸಿಕೊಳ್ಳಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8484861900.
0: ನೆನಪಿರಲಿ, ಭಾನುವಾರ 30 ಆಗಸ್ಟ್ 2020 ಬೆಳಿಗ್ಗೆ 8 ರಿಂದ ಮಧ್ಯಾಹ್ನ 4 ಗಂಟೆವರೆಗೆ ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿ.
2: ಆಕಾಶವಾಣಿಯ ವಿಜಯಪುರ ಎಫ್ಎಂನಿಂದ ಕೇಳೋಣ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರವನ್ನು.
3: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ.
4: ಸಂಗು, ಏ ಸಂಗು, ಎಲ್ಲದಿಯೋ ಸಂಗು, ಹಿಡಿ ಹಿಡಿ ಹಿಡಿ, ಎಲ್ಲಗೂ ಹಿಡಿಯೋ ಪೇಡೆ ಹಿಡಿ.
5: ಅತ್ತಿ, ಇದಟ್ಟು ಖುಷಿ ಆಗದಿಲ್ಲ ನಿನ್ನ, ಏನಾತು?
4: ಏ ನಿನ್ನ ನಿಮ್ಮ ಅಕ್ಕ ಡಿಲಿವರಿಗೆ ಹೋಗ್ಯಾಳ, ಗಂಡ ಹಿಡಿತಾಳಕ್ಕಿ, ಅದಕ್ಕ ಆ ಖುಷಿ ಒಳಗ ಪೇಡೆ ತಗೊಂಬಂದಿ.
5: ಹೌದಾ? ನಿಂದ್ರ ಮಾಮ ಫೋನ್ ಮಾಡಿದ, ಮಾಮನ್ ಫೋನ್ ಬರಾಕತೈತಿ.
4: ನೋಡ್ ನೋಡಿ, ಎತ್ ಲಗು ಎತ್.
6: ಹಲೋ ಸಂಗು. ಹಲೋ ಸಂಗು.
5: ಹಾ ಹೇಳ್ರಿ ಮಾಮ,
6: ಏನ್ ಮಾಡಾಕತ್ತಿದ್ವು?
5: ಏನಿಲ್ಲ, ಇಲ್ಲೇ ಅತ್ತಿ ಜೊತೆ ಕುಂತಿದ್ರು ನೋಡ್ ಮಾಮ ಮನ್ಯಾಗ.
6: ಏ ನನಗ್ ಭಾಗ್ಯಲಕ್ಷ್ಮಿ ಹುಟ್ಟದಳಪ್ಪ, ಇವತ್ ಬಾಳ ಖುಷಿಯಾಗ್ಯದ ನೋಡ್ ದೋಸ್ತ.
5: ಅಂದ್ರ ನಾನು ಏನ್ ತುಟಿಲ್ಲದಂಗ ಆತು. ಇಲ್ಲಿ ಆತಿದ್ರ ಮನ್ಯಾಗ
6: ಡಬಲ್ ಧಮಾಕ ನೋಡಪ್ಪ ಇವತ್ತ.
4: ಏನಾಯ್ತತ್ತ ಏನಾಯ್ತತ್ತ?
5: ಅತ್ತಿ, ಮಾಮಾಗ ಹೆಣ್ಮಗ ಹುಟ್ಟಂತ ಬಾಳ ಖುಷಿ ಆಗದ ನೋಡಿ ಇವತ್ತ.
4: ಹೆಣ್ಣು ಹುಡ್ತತ್ತ? ಅಯ್ಯೋ ಶಿವನ, ಏನ್ ಮಾಡ್ಲಿ
5: ಮಾಮ. ಹಂಗಂದ್ರ ಜಿಲೇಬಿ ಸಂಜಿಕ್ ಬೇಕಾ ನನಗ?
6: ಏ ಎಷ್ಟ್ ಕೆಜಿ ಬೇಕ್ ಕೇಳು ಜಿಲೇಬಿ, ಈಗ ಆರ್ಡರ್ ಮಾಡ್ಬಿಟ್ಟಿನ.
5: ಆಯ್ತ್ ಮಾಮ, ಈ ಸದ್ ನಿನ್ ನಿರೀಕ್ಷೆ ಒಳಗ ಕಾಯಕತ್ತಿರ್ತ ಮನ್ಯಾಗ. ನಾನು ಜಲ್ದಿ ಬಂದ್ಬಿಡು.
6: ಕಾಯಿ ಕಾಯಿ ಬಂದ ಬಂದ. ಬಾಳ ಖುಷಿ ಆಗ್ಬಿಟ್ಟ ನೋಡಪ್ಪ ನನಗ.
4: ಏ ಮೂರ್ ತಲೆಮಾರದಿಂದ ನಮ್ಮನೆ ಗಂಡ ಹಡ್ಕೋತ ಬಂದಾರ, ಇದ್ ಹೆಂಗ ಹೆಣ್ಣಾಯ್ತು?
5: ಅತ್ತಿ, ಮಾಮ ಫೋನ್ ಮಾಡಿದ್ದ, ಮಾಮಾಗ ಹೆಣ್ಮಗು ಆತಂತ ನೋಡು ಬಾಳ ಖುಷಿಯಿಂದ ಮಾತಾಡಕತ್ತಾನವ.
4: ಶಿವ ಶಿವ, ಏನಾರ ಮಾಡ್ಲಿಪ್ಪ, ಹೆಂಗಪ್ಪ ಇದು ಗಂಡ ಆಗ್ತದ ಹೇಳಿ ಇಟ್ ಖುಷಿದಿಂದ ಬಾಕ್ಸ್ ತುಂಬಿ ಪೇಡೆ ತಗೊಂಡ್ ಬಂದಿನಿ, ಹೆಣ್ಣಾಯ್ತಾ? ಶಿವ ಶಿವ.
5: ಅತ್ತಿ ಇಷ್ಟ್ಯಾಕ್ ನೀ ಚಿಂತೆ ಮಾಡಾಕತ್ತಿ? ಹೆಣ್ ಹುಟ್ಟಿದ್ರೆ ಏನಾತು, ಗಂಡ ಹುಟ್ಟಿದ್ರೆ ಏನಾತು?
4: ಏ ಏನ್ ಹೆಣ್ಣಪ್ಪ, ಗಂಡಸ್ ಮಗ ಬೇಕು, ವಂಶ ಉದ್ದಾರಕ ಬೇಕು.

0: ಮೊದಲು
1: ನಾ ಖುಷಿ ಪಟ್ಟಿನಿ ನಾನು ಹೆಂಗ್ ತುಟ್ಟಾಳಂತೇಳಿ.
2: ಏನ್ ಮಾತಾಡಕತ್ತಿರು?
0: ಏ ಮತ್ ನೀನ್ ಹೆಂತ ಎಣ್ಣೆ ಹಿಡಿದ್ಲತ್ತಲ್ಲಪ್ಪ.
2: ಏ ಅವ್ವ ತಲಾಕ್ ಬುದ್ಧಿರ ಅದ ಅಲ್ಲ ನಿನ್ಗ.
0: ಯಾಕ
2: ಭಾಗ್ಯದ ಲಕ್ಷ್ಮಿ ಹುಟ್ಟಾಳತ್ತಂದ್ ಎಷ್ಟು ಖುಷಿ ಪಟ್ಟಿನ ಗೊತ್ತದ ನನಗ?
0: ಅಲ್ಲಪ್ಪ ಭಾಗ್ಯಲಕ್ಷ್ಮಿ ನೀ ಹೇಳತಿ ನಾಳೆ ಇಟ್ಟಿಟ್ಟು ಕೊಡ್ಬೇಕ ನಾವ್ ವರದಕ್ಷಿಣೆ ಅಕ್ಕಿಗೆ.
1: ಅತ್ತೀಗ ಕಾಲ್ ಬದ್ಲಾಗೈತಿ. ಏನ್ ಗೊತ್ತನು, ಮೊದಲ ಹೆಣ್ಮಕ್ಳು ಗಂಡು ಮನೆಗೆ ಹೋಗ್ಬೇಕಾದ್ರೆ ವರದಕ್ಷಿಣೆ ಕೊಡ್ತಿರು, ಈಗ ಹಂಗಿಲ್ಲ, ಪರಿಸ್ಥಿತಿ ಬದಲಾವಣೆ ಆಗೈತಿ. ಈಗ ಗಂಡ್ಮಕ್ಳು ಅಕ್ಕಿ ರೊಕ್ಕ ಕೊಟ್ಟು ಮದ್ವೆ ಆಗುವಂತ ಪರಿಸ್ಥಿತಿ ಬರಾಕತ್ ಗೊತ್ತ ನಿನಗ?
0: ಇದ್ಯಾವ್ದು ಕಾಯ್ದೆಪ್ಪ, ಇದು ಯಾವಾಗಿಂದ ಜಾರಿ ಆಯ್ತಿದು?
1: ಯಾಕಂದ್ರೆ ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಆಗೈತಲ್ಲ ಅದಕ್ಕ.
0: ಹಿಂಗ
2: ಏನಾಗ್ಯದಂದ್ರ ನಮ್ಮ ದೇಶದೊಳಗೆ ಗೊತ್ತನು ಮಾಂತೇಶ.
1: ಹ್ಮ್ ಹೇಳ ಮಾಮ.
2: ಎಷ್ಟು ಜನಸಂಖ್ಯೆ ನೋಡು, 1,000 ಪುರುಷರಿಗೆ 940 ಮಹಿಳೆಯರದರಂತ ನಮ್ಮ ಅಂಕಿಅಂಶ ಹೇಳ್ತೈತೆ. ಜನಗಣತಿ ಪ್ರಕಾರ 1,000 ಪುರುಷರಿಗೆ 940, ಇನ್ನು 60 ಮಂದಿ ಹುಡುಕಾಡೋದಿಲ್ಲಪ್ಪ. ಇವತ್ ನೋಡು, ಉದಾಹರಣೆಗಾಗಿ ಇಲ್ಲೇ ನಮ್ಮ ಬಿಜಾಪುರದ ಸಮೀರ ಹುಲ್ಲೂರ ತನಕಿಂದ ಪೈಲಟ್ ಆದ್ಲು. ಎಷ್ಟೋ ಮಹಿಳೆಯರು ಇವತ್ತಿನ ಕ್ರೀಡೆ, ಕಲೆ, ಸಾಹಿತ್ಯ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅವರ ಒಂದ್ ಛಾಪ್ ಮೂಡಿಸ್ಯಾರ. ಇಂಥದ್ರೊಳಗೆ ನೀವು ಇನ್ನೂ ಅಜ್ಞಾನದೊಳಗೆ ಇದ್ದೀರಲ್ಲೋ ಮಾರಾಯರ.

0: ವಿಷಯ ಹೇಳ್ತೈತೆ. ಜನಗಣತಿ ಪ್ರಕಾರ 1000 ಪುರುಷರಿಗೆ 940, ಇನ್ನು 60 ಮಂದಿ ಹುಡುಕಾಡೋದಿಲ್ಲಪ್ಪ. ಇವತ್ ನೋಡು, ಉದಾಹರಣೆಗಾಗಿ ಇಲ್ಲೇ ನಮ್ಮ ಬಿಜಾಪುರದ ಸಮೇರ ಹುಲ್ಲೂರ ತನಕಿಂದ ಪೈಲಟ್ ಆದ್ಲು. ಎಷ್ಟೋ ಮಹಿಳೆಯರು ಇವತ್ತಿನ ಕ್ರೀಡೆ, ಕಲೆ, ಸಾಹಿತ್ಯ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅವರ ಒಂದ್ ಛಾಪ್ ಮೂಡಿಸ್ಯಾರ. ಇಂಥದ್ರೊಳಗೆ ನೀವು ಇನ್ನೂ ಅಜ್ಞಾನದೊಳಗೆ ಇದ್ದೀರಲ್ಲೋ ಮಾರಾಯರ.
1: ಮಾಮ, ಇನ್ನೊಂದೇನು ಗೊತ್ತನ, ನಾವು ಅನೇಕ ಅನಾದಿ ಕಾಲದಿಂದಲೂ ಹೆಣ್ಣಿಗೆ ಒಂದು ಪೂಜ್ಯತಾ ಭಾವನೆಯನ್ನು ಕೊಟ್ಟಿದ್ದೀವಿ.
0: ಎಸ್ ಎಸ್, ಖಂಡಿತ.
1: ದೇವಾನು ದೇವತೆಗಳು ಕೂಡ ಮಹಿಳೆಯರ. ಇಂತ ಒಂದು ಧನ್ಯತಾ ಭಾವ ಇರುವಂತ ನಮ್ಮ ಸಮಾಜದಾಗ ನಾವ್ ಇಷ್ಟ ಯಾಕೆ ತಾರತಮ್ಯ ಮಾಡಕತ್ತೀವಿ ಅದು ತಿಳಿವಲ್ ನನಗ.
0: ಇದು ಅಜ್ಞಾನದಿಂದ ನಡೆದೈತಿ, ಅವ್ರಿಗೆ ಗೊತ್ತಿಲ್ಲ.
1: ಅಂದ್ರೆ ಇದಕ್ಕೆ ಏನ್ ಕಾರಣ ಅಂತೀನಿ ನೀನು?
0: ಆಕ್ಚುಲಿ ಏನಪ್ಪಾ ಅಂತ, ನಮ್ಮಲ್ಲಿ ಮನಸ್ಸಿನ ಭಾವನೆ ಇದಕ್ಕೆ ಕಾರಣ. ಏನಪ್ಪಾ ಅಂತ, ನಾವು ಹೆಣ್ಣು ಹೆಣ್ಣು ಹೆಣ್ಣು ತಂದಕ್ಕಿಂತ ಹೆಣ್ಣು ಹೆಣ್ಣಿಗೆ ಸಹಿಸಿಕೊಳ್ತಾ ಇಲ್ಲ.
1: ಅಂದ್ರೆ ಹೆಂಗಂದ್ರೆ ಎಲ್ಲರದೆಲ್ಲ ಗಂಡು ಬೇಕು ಗಂಡು ಬೇಕು
0: ಆ ಭಾವನೆ ನೋಡ,
1: ಭ್ರಮೆ ಆಗಿಬಿಟ್ಟೈತೆ.
0: ಭ್ರಮೆ ಆಗಿಬಿಟ್ಟೈತಿ. ಇವತ್ತಿಬ್ರು ಅಷ್ಟೇ, ಹೆಣ್ಣಾಗ್ಲಿ ಗಂಡಾಗ್ಲಿ, ಈ ತಾರತಮ್ಯವನ್ನ ಹೋಗಲಾಡಿಸಬೇಕು. ಅಂದಾಗ ಮತ್ತೆ ನಾವು ಎಜುಕೇಟೆಡ್ ಆಗಿ ನಾವು ಕೂಡ ಇವತ್ತ ಗಂಡೇ ಬೇಕು ಗಂಡೇ ಬೇಕಂತಂದ್ರ
1: ಅಲ್ಲ. ಅತ್ತಿ, ನೀನು ಒಬ್ಬಕ್ಕೆ ಹೆಣ್ಣಾಗಿ ಈ ರೀತಿ ವಿಚಾರ ಮಾಡೋದು ನೀ ಸರಿ, ನನಗ್ ಸರಿ ಅನ್ಸುದ್ ನೋಡ್ವಾ.
2: ಏನೋಪ್ಪ ನೀವೆಲ್ಲ ಅನ್ನಕತ್ತೀರ ಅಂದ್ರೆ ಈಗ ನನಗ್ ಸ್ವಲ್ಪ ಸ್ವಲ್ಪ ತಲೆಯಾಗ
0: ಅವ. ನನಗೆ ಎಷ್ಟು ಖುಷಿ ಆಗ್ಯದ ಗೊತ್ತದೇನು? ಭಾಗ್ಯದ ಲಕ್ಷ್ಮಿ ಭಾಗ್ ತೆರೆದಳ ಅಂತಕ್ಕಂತ ಭಾವನೆ ಅಷ್ಟು ಸಂತೋಷ ಆಗ್ಲತ್ತದ ನನಗ.
1: ಅಲ್ಲ ಮಾಮ, ಅತ್ತಿ ಎಷ್ಟು ಖುಷಿಯಾಗ ಪೇಡ ತಂದಿಟ್ಟಿಲ್ಲ, ಮತ್ ನೀ ಜಿಲೇಬಿ ತಂದಿ ಈಗ.
0: ಹೇ, ಜಿಲೇಬಿ ನಾ ಫಸ್ಟ್ ಆರ್ಡರ್ ಮಾಡಿಬಿಟ್ಟಿನಪ್ಪ. ನಾನು ಫಸ್ಟ್ ಏನಾದ್ರೂ ಮಗು ಆದ್ರೆ ಅದು ಹೆಣ್ಣು ಮಗುನೇ ಆಗ್ಲಿ ತಂದ್ಕೇಂದ ಕನಸು ಕೊಟ್ಕೊಂಡ. ಆ ಕನಸಿನ ಪ್ರಕಾರ ಇವತ್ತು ಹೆಣ್ಣು ಮಗಳೇ ಹುಟ್ಟಿದಾಳ.
1: ನಿನ್ಗೆ ಎಷ್ಟು ಖುಷಿ ಐತಿ ನನಗೂ ಅಟ್ಟ ಖುಷಿ ಐತಿ. ಮಾಮನ ಮಗಳು ನನಗಲ್ಲ ಮತ್ತ.
0: ಇರವಲ್ಲಪ್ಪ ಮತ್ತ, ನೀ ಖುಷಿಯಾಗಿರವನ್ಲ.
2: ಆಯ್ತಪ್ಪ ಆಯ್ತು, ನೀವೆಲ್ಲ ಹಿಂಗೆಲ್ಲ ಇಷ್ಟು ಖುಷಿ
0: ಪಡೋಣ ನೋಡಪ್ಪ. ಯಾವಾಗಲೂ ಗಂಡು ಮಗು ಗಂಡು ಮಗು ಗಂಡು ಮಗು ಬಿಡ್ತಾಳ ಅಕ್ಕಿ. ಏನಪ್ಪ ಅಂತಂದ್ರೆ ಹಳೆ ಜಾಯಮಾನದಕ್ಕೆ ಗಂಡು ಮಗು ಗಂಡು ಮಗು ಬೇಕಂತಾಳ.
2: ಆಯ್ತು ಆಯ್ತಪ್ಪ, ನಿಮ್ಮಿಬ್ರು ಖುಷಿ, ನಾ ಯಾಕೆ ಇದನ್ ಮಾಡಕ್ ಹೋಗ್ಲಿ. ಆಯ್ತು, ಲಕ್ಷ್ಮಿನೇ ಬಂದಾಳ ಅಂತ ತಿಳ್ಕೊತೀನಿ. ಆಯ್ತಪ್ಪ, ಈಗ ನನಗ ಕಣ್ ತೆಗಿಸಿದ್ರೆ ನೀವಿಬ್ರು ಕೂಡಿ.
1: ಅಲ್ಲತ್ತಿ, ನೀ ಹೂ ಅಂದಿ ಕರೆ ಪೇಡೆ ಬೇರೆ ತಂದಿ, ಮಾಮ ಜಿಲೇಬಿ ತಂದನ. ಈ ಪೇಡೆ ಹಂಚ್ತಿರೋ ಜಿಲೇಬಿ ಹಂಚ್ತಿರೋ?
0: ಎರಡು ಕೂಡಿ ಅಂತ ಹೇಳ್ತೀನಪ್ಪ ನಾದ್ರೂ
2: ಹಂಚ್ತೀನಿ ಮಾರೇ, ಹಂಚ್ತೀನಿ. ಹಿಡಿ, ಮೊದಲು ನೀ ತಗೋ, ಎರಡು ಪೇಡೆ ತಗೋ, ಎರಡು ಜಿಲೇಬಿ ತಗೋ, ಡಬಲ್ ಎಲ್ಲರಿಗೂ ಸೀಟ್ ಕೊಟ್ಬಿಡ್ತೀನಿ.
1: ನನಗೆ ಎರಡೆರಡು ಸಾಲಂಗಿಲ್ಲ, ಪೇಡೆ ನಾಲ್ಕು ಪೇಡೆ ಬೇಕು.
2: ಆಯ್ತು ತಗೋ, ಆಯ್ತು ತಗೋ. ಆಯ್ತಪ್ಪ, ಮೊಮ್ಮಗಳಿಗೆ ನೋಡಕ್ ಯಾವಾಗ ಹೋಗುನು?
0: ಹೋಗು ನಡಿ, ಇವತ್ತೇ ಹೋಗು. ನನಗ
2: ಎಲ್ಲಾರು
0: ಹೋಗೋಣ.
1: ಮಾಮ ನಾ ಬರ್ಲಿಕ್ಕೆ ಹೆಂಗ? ನಾ ಬರಬೇಕೀಗ.
0: ಖುಷಿ ಆಗೋನಲ್ಲ ನೀನು ಮತ್ತ.
1: ನಡಿರೈತಿ, ನಡಿ ಹೋಗಿ ನೋಡ್ರಿ.
3: ಕೇಳುಗರೆ, ಛಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ನಾನು ಪಿಪಿ ಡೊಳ್ಳಿ ಹಾಗೂ ಮಹಾಂತೇಶ್ ಕೋತಿನ್, ಭಾರತಿ ಸುಣಗಾರ್.

ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ಬನ್ನಿ ಕೇಳಿ ಇಂದಿನ ನೀತಿ ಕಥೆ. ಒಂದು ದಿನ ಒಬ್ಬ ರೈತ ತನ್ನ ತೋಟದಲ್ಲಿ ಬೆಳೆದಿರುವಂತಹ ಬೆಳೆಯನ್ನ, ಅಂದ್ರೆ ಆಲೂಗಡ್ಡೆ, ಈರುಳ್ಳಿ, ಟೊಮೆಟೊ ಇತ್ಯಾದಿ ಬೆಳೆಗಳನ್ನ ಹೊತ್ತು ಮಾರುಕಟ್ಟೆಗೆ ಸಾಗ್ತಾ ಇದ್ದ. ದಾರಿಯಲ್ಲಿ ಅವನ ಬಂಡಿಯನ್ನ ತಡೆದು ಕಳ್ಳರು ನಿಲ್ಲಿಸಿದ್ರು. ಅವರು ವ್ಯಾಪಾರಿಯನ್ನ ಚೆನ್ನಾಗಿ ಥಳಿಸಿ ಒಂದೆಡೆ ಎಸೆದು ಅವನ ಬಳಿ ಇದ್ದ ಹಣ ಎಲ್ಲ ಕಿತ್ಕೊಂಡು ಬೆಳೆಯ ಮೂಟೆಗಳ ಸಮೇತ ಬಂಡಿಯನ್ನ ಹೊಡೆದುಕೊಂಡು ಕಳ್ಳರು ಹೋದ್ರು. ಆ ರೈತ ನಿಸ್ಸಹಾಯಕನಾಗಿ ರಸ್ತೆಯಲ್ಲಿ ಬಿದ್ದಿದ್ದ. ಆ ಮಾರ್ಗವಾಗಿ ಬಂದ ದೇವಾಲಯದ ಓರ್ವ ಅರ್ಚಕನು ರೈತನ ಸ್ಥಿತಿ ನೋಡಿ, ಅಬ್ಬಾ, ಇವನ ಗಾಯಗಳು ರಕ್ತಸ್ರಾವವನ್ನ ನಾನು ನೋಡಲಾರೆ ಎಂದು ಕಣ್ಣುಗಳನ್ನ ಮುಚ್ಚಿಕೊಂಡು ದೇವರ ಸ್ಮರಣೆಯನ್ನ ಮಾಡುತ್ತಾ ಹೊರಟು ಹೋದ. ನಂತರ ಗಾಯಕನೋರ್ವನು ಅದೇ ಹಾದಿಯಲ್ಲಿ ಸಾಗುತ್ತಾ ಬಂದ. ಚೀಚಿ, ಇವನ ನರಳಾಟ ಕೇಳುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ತನ್ನ ಕಿವಿಗಳನ್ನ ಹಚ್ಚಿಕೊಂಡು ಹೊರಟು ಹೋದ. ಇನ್ನೊಬ್ಬ ವ್ಯಾಪಾರಿ ಬಂದ. ಅವನು ಕೂಡ ಇದೇ ರೀತಿಯಾದಂತಹ ಮಾತುಗಳನ್ನಾಡ್ತಾ ಹೊರಟು ಹೋದ. ಸ್ವಲ್ಪ ಸಮಯದ ನಂತರ ರೈತನೊಬ್ಬ ತಾನು ಬೆಳೆದ ಆಲೂಗಡ್ಡೆ, ಈರುಳ್ಳಿ ಮೂಟೆಗಳನ್ನ ಎತ್ತಿನ ಬಂಡಿಯಲ್ಲಿ ಹೇರಿಕೊಂಡು ಆ ಮಾರ್ಗವಾಗಿ ಬಂದ. ಅವನು ತಕ್ಷಣವೇ ಬಂಡಿಯನ್ನಿಳಿದು ಮೊದಲು ರೈತನ ಬಳಿಗೆ ಧಾವಿಸಿ ಬಂದ. ರಸ್ತೆಯಲ್ಲಿ ನರಳಾಡ್ತಾ ಬಿದ್ದಿದ್ದ ರೈತನನ್ನ ರಸ್ತೆಯ ಪಕ್ಕ ಕರೆದುಕೊಂಡು ಬಂದು ರಕ್ತ ಸುರಿಯುತ್ತಿದ್ದ ಗಾಯಗಳನ್ನೆಲ್ಲ ತೊಳೆದ. ತನಗೆ ತಿಳಿದ ಸೊಪ್ಪನ್ನ ಅರೆದು ಪಟ್ಟು ಹಾಕಿದ. ಆ ರೈತ ಬಿದ್ದು ಈಗಾಗಲೇ ಮೂರ್ನಾಲ್ಕು ಗಂಟೆಗಳಾಗಿತ್ತು. ಹೊಟ್ಟೆಗೆ ಆಹಾರವಿಲ್ಲದೆ ನರಳತಾ ಬಿದ್ದಿದ್ದ. ತಾನು ತಂದ ಬುತ್ತಿಯನ್ನ ಅವನಿಗೆ ನೀಡಿ ಅವನ ಹಸಿವನ್ನ ಹಿಂಗಿಸಿದ. ನಂತರ ಅವನನ್ನ ಎತ್ತಿ ತನ್ನ ಬಂಡಿಯಲ್ಲಿ ಮಲಗಿಸಿಕೊಂಡು ಪಟ್ಟಣದ ಆಸ್ಪತ್ರೆಗೆ ಕರೆದುಕೊಂಡು ಹೋದ. ಚಿಕಿತ್ಸೆಯ ನಂತರ ಗಾಯಗೊಳಗಾಗಿದ್ದ ರೈತ, ಅಯ್ಯ, ನನಗೆ ನಿನ್ನ ಪರಿಚಯವೇ ಇಲ್ಲ, ದಾರಿಯಲ್ಲಿ ಬಿದ್ದಿದ್ದ ನನ್ನನ್ನ ಉಪಚರಿಸಿ ನಿನ್ನ ಕೆಲಸಗಳನ್ನು ಬದಿಗೊತ್ತಿ ನನಗೆ ಚಿಕಿತ್ಸೆ ಕೊಡಿಸಿದೆ. ನನಗಾಗಿ ಎಷ್ಟೋ ಖರ್ಚುಗಳನ್ನು ಕೂಡ ಮಾಡಿಕೊಂಡೆ. ನನ್ನನ್ನು ನಿನಗಿಂತ ಮೊದಲೇ ಆ ದುರವಸ್ಥೆಯಲ್ಲಿ ಕಂಡ ಓರ್ವ ಪೂಜಾರಿ, ಓರ್ವ ಗಾಯಕ, ಒಬ್ಬ ವ್ಯಾಪಾರಿ ನನ್ನನ್ನು ಮುಟ್ಟದೆ ಮುಂದೆ ಹೋದರು. ದೇವರನ್ನ ಪೂಜಿಸುವ ಪೂಜಾರಿ, ಹಾಡಿ ದೇವರ ಮಹಿಮೆಯನ್ನ ಮಾಡುವ ಆ ಸಂಗೀತಗಾರನಿಗಿಂತ ನೀನೇ ಶ್ರೇಷ್ಠನು ಎಂದು ಕೃತಜ್ಞತೆ ವ್ಯಕ್ತಪಡಿಸಿದ ರೈತ. ಗಾಯಗೊಂಡ ರೈತನನ್ನ ಉಪಚರಿಸಿದ ರೈತ, ನಾನು ನಿನ್ನಂತೆಯೇ ರೈತ,

ಶ್ರಮಜೀವಿ, ಇವತ್ತು ನಿನಗೆ ಆಗಿದ್ದು ನಾಳೆ ನನಗೂ ಆಗಬಹುದಲ್ಲವೇ? ಓರ್ವ ಮನುಷ್ಯ ಗಾಯಗೊಂಡು ನರಳುತ್ತಾ ರಸ್ತೆಯಲ್ಲಿ ಬಿದ್ದಿದ್ದಾನಂತಂದ್ರೆ ತಿರುಗಿಯೂ ನೋಡದೆ ಹೋಗುವುದು ಮನುಷ್ಯತ್ವವಲ್ಲ ಅಂತ ಹೇಳ್ದ. ಶ್ರೋತೃಗಳೇ, ಮನುಷ್ಯತ್ವವಿಲ್ಲದವರು ಎಷ್ಟೇ ಪೂಜೆ ಪುನಸ್ಕಾರ ದೇವರನ್ನ ಆರಾಧಿಸುವುದು ಮಾಡಿದ್ರು ಕೂಡ ಫಲ ಇಲ್ಲ ಅನ್ನುವಂಥದ್ದನ್ನ ತಿಳಿದುಕೊಂಡ್ರಲ್ಲ ಶ್ರೋತೃಗಳೇ. ಇಂತಹದೇ ನೀತಿ ಕಥೆಗಳು ತಮಗೂ ಕೂಡ ಗೊತ್ತಿದ್ರೆ ಆ ನೀತಿ ಕಥೆಗಳನ್ನ ನಮ್ಮ ನಿಲಯಕ್ಕೆ ಕಳಿಸಿಕೊಡಿ. ನೀವು ಕಳಿಸಿಕೊಟ್ಟಂತಹ ನೀತಿ ಕಥೆಗಳನ್ನ ನಮ್ಮ ಎಲ್ಲಾ ಕೇಳುಗರಿಗೂ ಕೂಡ ನಮ್ಮ ಆಕಾಶವಾಣಿಯ ಮುಖಾಂತರ ಕೇಳಿಸ್ತೀವಿ. ಇಲ್ಲಿಗೆ ಇಂದಿನ ನೀತಿ ಕಥೆ ಮುಕ್ತಾಯವಾಯಿತು ಶ್ರೋತೃಗಳೇ. ಮತ್ತೊಂದು ನೀತಿ ಕಥೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.

0: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
1: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಇದುವರೆಗೆ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರವನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ FM.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಭಕ್ತಿಗೀತೆ ಎಂ ವೆಂಕಟೇಶ್ ಕುಮಾರ್ ಅವರ ಗಾಯನವಿದೆ. ಬಸವಣ್ಣನವರ ವಚನ ಕೇಳೋಣ.

0: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
3: ಉಸಿರಾಗುವೆ
2: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
3: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
2: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

0: ವಿಶೇಷ ಮಿಶ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಕುವೆಂಪುರವರ ರಚನೆಯ ಭಾವಗೀತೆಯೊಂದನ್ನು ಕೇಳಿದಿರಿ. ಹಾಡಿದವರು ಸುಭದ್ರಮ್ಮ ಮನ್ಸೂರ್ ಅವರು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ.

0: ನಾನು ಟೈಮ್ ಮಷೀನ್ ಹೊಂಟೆ ನಾನು ನಿನ್ನೆಯೊಳಗ ಹಚ್ಚ ಹಸುರಿನ ಕಾಡಿನೊಳಗ ಮಗು ಕೇಳ್ತಿತ್ತು ಅಪ್ಪಗ ಗಂಡೆ ಈಗ ವರ್ತಮಾನ ಮಗುವಿನೊಳಗ ಅನುಮಾನ
1: ಡೈನೋಸಾರ್ಗಳು ಇನ್ನಿಲ್ಲ ಸಿನಿಮಾದಾಗ ನೋಡಲ್ಲ
0: ನಡೀರಿ ನೋಡೋಣ ಭವಿಷ್ಯ ಅಲ್ಲೇನಂತ ನಮ್ಮ ಮನುಷ್ಯ
1: ಹಳೇ ಕಾಲದಾಗ ವಿದ್ವಂತ ಮ್ಯೂಸಿಯಂದಾಗ ನೋಡಿ ಅಂತ
0: ಮುನ್ನಡೆದೆ ಬೆರಗಾಗಿ ನಿಂತು ಬಿಟ್ಟೆ ಶಾಕ್ ಆಗಿ ಪ್ರಶ್ನೆ ಕೇಳೋ ಮಗು ಎಲ್ಲೇ ಉತ್ತರ ಕೊಡೋ ಅಪ್ಪ ಎಲ್ಲೇ ಭೂಮಿ ಮ್ಯಾಲಿನ ಕಾಡಲ್ಲೇ ನಿನ್ನೆ ಇದ್ದ ನಾಡಲ್ಲೇ
2: ಹೊತ್ತು ಮೀರುವ ಮುನ್ನ ಹಸಿರು ಮಾಸುವ ಮುನ್ನ ವನಸಿರಿಯ ಉಳಿಸೋಣ ಮಾಯವಾಗುವ ಮುನ್ನ
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ ಮಣಪುರಂ ಫೈನಾನ್ಸ್ ಲಿಮಿಟೆಡ್ ಮೇಕ್ ಲೈಫ್ ಈಸಿ
3: ಟೋಲ್ ಫ್ರೀ 1800-420-2233

ಇದಾಗಿತ್ತು ಇಂದಿನ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮ ಮೂಡಿ ಬಂದದ್ದು ಆಕಾಶವಾಣಿಯ ವಿಜಯಪುರ ಕೇಂದ್ರದಿಂದ.

0: ಆಕಾಶವಾಣಿ ವಿಜಯಪುರ. ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಇನ್ನು ಮುಂದೆ. ಮೊದಲಿಗೆ ಕೇಳೋಣ ಕೆಲವು ಪ್ರಕಟಣೆಗಳನ್ನು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
4: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳೋಣ ಸಂಯುಕ್ತ ಚಿತ್ರದಿಂದ ಆಯ್ದ ಹಾಡೊಂದನ್ನು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಿದಿರಿ. ಇದು ಆಕಾಶವಾಣಿಯ ವಿಜಯಪುರ FM. ಇದೀಗ ಸಮಯ ಬೆಳಗಿನ 10 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.
1: नमस्कार, आकाशवाणी समाचार के साथ मैं वैष्णवी.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸ್ನೇಹಿತರೆ, ಈಗ ನನ್ನ ಮಾತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ. ನೀವು ಶಾಲೆಯಲ್ಲಿ ಅಥವಾ ಕಾಲೇಜಲ್ಲಿ ಓದ್ತಾ ಇದ್ದರೆ ಒಂದು ಸಣ್ಣ ಕೆಲಸ ಮಾಡಿ. ನಿಮ್ಮ ಊರಿನಲ್ಲಿ ಒಂದು ಕೆರೆ ಹುಡುಕಿ, ಅದರ ಹೆಸರೇನು, ಅದರ ನೀರಿನ ಸ್ಥಿತಿ ಹೇಗಿದೆ, ಅಲ್ಲಿ ಯಾವ ಹಕ್ಕಿಗಳು ಬರ್ತವೆ, ಕೆರೆ ಸುತ್ತ ಕಸ ಇದೆಯಾ, ನೀರಿನ ಹರಿವು ಎಲ್ಲಿಂದ ಬರ್ತದೆ, ಇವೆಲ್ಲವನ್ನು ಗಮನಿಸಿ. ಇದು ಕೇವಲ ಪ್ರಾಜೆಕ್ಟ್ ಆಗಿರಬೇಕಾಗಿಲ್ಲ, ಇದು ನಿಮ್ಮ ಊರಿನ ಬಗ್ಗೆ ತಿಳ್ಕೊಳ್ಳೋಂತಹ ಒಂದು ಅವಕಾಶ ಸಹ ಹೌದು. ನಿಮ್ಮ ಸ್ನೇಹಿತರ ಜೊತೆ ಒಂದು ಲೇಕ್ ವಾಕ್ ಮಾಡಿ, ಫೋಟೋ ತಗೊಳ್ಳಿ, ಆದರೆ ಕಸ ಹಾಕಬೇಡಿ. ನಿಮ್ಮ ಶಾಲೆಯಲ್ಲಿ ಒಂದು ಚಿಕ್ಕ ಅವೇರ್ನೆಸ್ ಕಾರ್ಯಕ್ರಮ ಮಾಡಿ. ಒಬ್ಬ ವಿದ್ಯಾರ್ಥಿ ಒಂದು ಸರೋವರದ ಬಗ್ಗೆ ಮಾತನಾಡಿದ್ರೆ 100 ಜನ ಕೇಳಬಹುದು, ಒಬ್ಬರು ಬದಲಾದರೆ ಮತ್ತೊಬ್ಬರು ಬದಲಾಗಬಹುದು, ಹಾಗೆ ಬದಲಾವಣೆ ಬೆಳೆಯುತ್ತೆ. ಮತ್ತು ನೆನ್ಪಿಟ್ಕೊಳ್ಳಿ, ಪರಿಸರ ಸಂರಕ್ಷಣೆ ಅಂದರೆ ಪರೀಕ್ಷೆಯಲ್ಲಿ ಬರೆಯುವಂತಹ ಉತ್ತರ ಅಲ್ಲ, ನಮ್ಮ ಜೀವನದಲ್ಲಿ ಮಾಡುವಂತಹ ಕೆಲಸ. ವಿದ್ಯಾರ್ಥಿಗಳೇ, ನಿಮ್ಮಿಂದ ಒಂದು ಹೊಸ ಕಥೆ ಆರಂಭವಾಗಬಹುದು.

ಸ್ನೇಹಿತರೆ, ಸರೋವರ ಉಳಿಸಬೇಕು ಅಂತ ಹೇಳೋದೇನೋ ಸುಲಭ, ಆದರೆ ಹೇಗೆ? ಇದೊಂದು ದೊಡ್ಡ ಪ್ರಶ್ನೆ. ನಮ್ಮ ಮಟ್ಟದಲ್ಲಿ ಮಾಡಬಹುದಾದಂತಹ ಕೆಲವು ಸರಳ ಕೆಲಸಗಳಿವೆ. ಅವು ಯಾವಂತ ಹೇಳಿದ್ರೆ, ಮೊದಲನೇದಾಗಿ ಕೆರೆಯಲ್ಲಿ ಕಸ ಹಾಕಬೇಡಿ. ಎರಡನೇದು, ಕೆರೆಯ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಡಿ. ಹಾಗೆ ನೀರಿನ ಮೂಲಗಳನ್ನು ಮಾಲಿನ್ಯಗೊಳಿಸಬೇಡಿ. ಆಮೇಲೆ ಮಳೆ ನೀರನ್ನು ಸಾಧ್ಯವಾದಷ್ಟು ಸ್ಥಳದಲ್ಲೇ ಸಂಗ್ರಹಿಸಿಡುವಂತಹ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ಮತ್ತೊಂದು ಮುಖ್ಯ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಕೆರೆಯ ಜಾಗವನ್ನು ಕೆರೆಗಾಗಿನೇ ಉಳಿಸಬೇಕು. ಒಂದು ಕೆರೆ ಒಣಗಿದೆ ಅಂತ ಕಂಡ್ರೆ ಇಲ್ಲಿ ಏನೂ ಇಲ್ಲ ಅಂತ ಭಾವಿಸಬೇಡಿ. ಅದರ ಕೆಳಗೆ ಮಣ್ಣಿದೆ, ಮತ್ತು ಅದರ ಸುತ್ತಮುತ್ತಲಿನ ಜೀವಗಳಿವೆ. ಮತ್ತು ಮತ್ತೆ ಮಳೆ ಬಂದಾಗ ನೀರನ್ನು ಹಿಡಿದಿಡ್ತಕ್ಕಂತಹ ಸಾಮರ್ಥ್ಯ ಆ ಕೆರೆಗಿರುತ್ತೆ. ಆದ್ದರಿಂದ ಕೆರೆ ಅಂದರೆ ಇವತ್ತಿನ ನೀರಷ್ಟೇ ಅಲ್ಲ, ನಾಳೆಯ ನೀರು ಸಹ ಹೌದು. ಈ ಮಾತನ್ನು ಎಲ್ಲರೂ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇದೀಗ ಮತ್ತೊಂದು ಸುಂದರ ಹಾಡು ನಿಮಗಾಗಿ ಬರ್ತಾ ಇದೆ, ಕೇಳಿ.

ಸ್ನೇಹಿತರೆ, ಒಂದು ಕಾಲದಲ್ಲಿ ಕೆರೆಗಳು ನಗರಗಳ ನೀರಿನ ವ್ಯವಸ್ಥೆಯ ಪ್ರಮುಖ ಭಾಗವಾಗಿದ್ವಂತೆ. ಒಂದು ಕೆರೆ ಮತ್ತೊಂದು ಕೆರೆಯೊಂದಿಗೆ ಸಂಪರ್ಕ ಹೊಂದಿದ್ದಂತಹ ಕಾಲ ಅದು. ಮಳೆ ಬಂದಾಗ ನೀರು ಹರಿದು ಒಂದರಿಂದ ಮತ್ತೊಂದಕ್ಕೆ ಸಾಗ್ತಾ ಇತ್ತು. ಇವತ್ತು ನಗರಗಳು ಬೆಳೆದಿವೆ, ರಸ್ತೆಗಳು ಬೆಳೆದಿವೆ, ಕಟ್ಟಡಗಳು ಬೆಳೆದಿವೆ, ಜನಸಂಖ್ಯೆ ಬೆಳೆದಿದೆ. ಆದರೆ ಕೆರೆಗಳಿಗೆ ಜಾಗ ಕಡಿಮೆ ಆಗ್ತಾ ಇದೆ. ಹಾಗಾಗಬಾರ್ದು. ಅಭಿವೃದ್ಧಿ ಬೇಕು, ಆದರೆ ಪ್ರಕೃತಿಯ ಬೆಲೆಗಲ್ಲ. ಒಂದು ಕೆರೆ ಸ್ವಚ್ಛವಾಗಿದ್ದರೆ ಅದು ಕೇವಲ ನೋಡೋದಕ್ಕೆ ಸುಂದರವಾಗಿರೋದಿಲ್ಲ, ಅದು ನಗರದ ಉಸಿರಿನ ಭಾಗ ಕೂಡ ಹೌದು. ಮಳೆ ನೀರಿನ ಭಾಗ, ಜೀವ ವೈವಿಧ್ಯದ ಭಾಗ, ನಮ್ಮ ನೆನಪುಗಳ ಭಾಗ. ಆದ್ದರಿಂದ ನಾವು ನಮ್ಮ ಸುತ್ತಮುತ್ತಲಿನ ಕೆರೆಗಳ ಬಗ್ಗೆ ತಿಳಿದುಕೊಳ್ಳೋಣ, ಅದರ ಸ್ಥಿತಿಗಳ ಬಗ್ಗೆ ಗಮನಿಸೋಣ, ಅಗತ್ಯವಿದ್ದರೆ ಸಂಬಂಧಪಟ್ಟಂತಹ ಸ್ಥಳೀಯ ಸಂಸ್ಥೆಗಳಿಗೆ ಮಾಹಿತಿ ನೀಡೋಣ. ಮತ್ತು ಮುಖ್ಯವಾಗಿ ನಾವು ಸಮಸ್ಯೆಯ ಭಾಗವಾಗಬಾರ್ದು, ಬದಲಿಗೆ ಪರಿಹಾರದ ಭಾಗವಾಗೋಣ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸ್ನೇಹಿತರೆ, ಇಲ್ಲಿವರೆಗೂ ನಾವು ಸರೋವರದಿಂದ ಏನು ಪಡಿತಾ ಇದ್ದೀವಿ ಅಂತ ಮಾತನಾಡಿದ್ವಿ. ಈಗ ಒಂದು ಬೇರೆ ಪ್ರಶ್ನೆ ಕೇಳ್ತೀನಿ.

ನಾವು ಸರೋವರಕ್ಕೆ ಏನು ಕೊಡಬಹುದು ಅಂತ, ನೀರು ಕೊಡೋದಕ್ಕಾಗದೇ ಇರ್ಬೋದು, ದೊಡ್ಡದಾಗಿ ಹಣ ದಾನ ಮಾಡೋದಕ್ಕಾಗದೇ ಇರ್ಬೋದು ಕೆರೆ ಉದ್ಧಾರ ಮಾಡೋದಕ್ಕೆ, ಆದರೆ ಒಂದು ಕಸವನ್ನು ಕೆರೆಗೆ ಹಾಕದೇ ಇರ್ಬೋದಲ್ವಾ? ಕೆರೆ ದಡದಲ್ಲಿರ್ತಕ್ಕಂತಹ ಪ್ಲಾಸ್ಟಿಕ್ ಕಂಡ್ರೆ ಎತ್ತಿ ಸರಿಯಾದ ಸ್ಥಳಕ್ಕೆ ಅಂದರೆ ಡಸ್ಟ್ಬಿನ್ಗಳಿಗೆ ಹಾಕ್ಬೋದಲ್ವಾ? ನಮ್ಮ ಮಕ್ಕಳಿಗೆ ಕೆರೆಯ ಮಹತ್ವವನ್ನು ಹೇಳಬಹುದು, ಮನೆಯಲ್ಲೇ ನೀರನ್ನು ವ್ಯರ್ಥ ಮಾಡದೇ ಇರಬಹುದು, ಮಳೆ ನೀರಿನ ಸಂಗ್ರಹದ ಬಗ್ಗೆ ಯೋಚಿಸಬಹುದು. ಇದು ಸಣ್ಣದಾಗಿ ಕಾಣಬಹುದು, ಆದರೆ ಪ್ರಕೃತಿಯನ್ನು ಉಳಿಸುವಂತಹ ಕೆಲಸ ಯಾವಾಗಲೂ ಸಣ್ಣ ಹೆಜ್ಜೆಯಿಂದಲೇ ಶುರುವಾಗೋದು. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಇವತ್ತು ಅವರಿಗೆ ಒಂದು ಪ್ರಶ್ನೆ ಕೇಳಿ, ನಮ್ಮ ಊರಿನ ಹತ್ತಿರದ ಕೆರೆ ಯಾವುದು ಅಂತ. ಉತ್ತರ ಗೊತ್ತಿಲ್ಲದೇ ಇದ್ದರೆ ಅವ್ರ ಜೊತೆ ಹುಡುಕಿ ಒಮ್ಮೆ ಕೆರೆಯ ದಡಕ್ಕೆ ಹೋಗಿ ನೀರನ್ನು ನೋಡಿ, ಹಕ್ಕಿಗಳನ್ನು ನೋಡಿ, ಅವರ ಜೊತೆ ಮಾತನಾಡಿ, ಬಹುಶಃ ಅವರ ಮನಸ್ಸಿನಲ್ಲಿ ಪ್ರಕೃತಿಯ ಜೊತೆಗೆ ಒಂದು ಸಂಬಂಧವನ್ನು ಹುಟ್ಟಾಕ್ಬೋದು ನೀವು ಇವತ್ತು. ಅದು ಪುಸ್ತಕದಲ್ಲಿರತಕ್ಕಂತಹ ಎಲ್ಲ ಪಾಠಗಳಿಗಿಂತಲೂ ದೊಡ್ಡ ಪಾಠ ಆಗಬಹುದು.

ಸ್ನೇಹಿತರೆ, ಇದೀಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಆದರೆ ನಮ್ಮ ಮಾತು ಇಲ್ಲಿಗೆ ಮುಗಿಬಾರದು. ಇವತ್ತು ವಿಶ್ವ ಸರೋವರ ದಿನ, ಅದರಿಂದ ನಾವು ಒಂದು ಚಿಕ್ಕ ಸಂಕಲ್ಪ ಮಾಡೋಣ. ಅದೇನಂತ ಹೇಳಿದ್ರೆ, ನಾವು ನೀರನ್ನು ವ್ಯರ್ಥ ಮಾಡೋದಿಲ್ಲ, ಕೆರೆಗೆ ಕಸ ಹಾಕೋದಿಲ್ಲ, ಸುತ್ತಲಿನ ಜಲಮೂಲಗಳನ್ನು ಗೌರವಿಸ್ತೀವಿ, ಕುಟುಂಬದವರಿಗೂ ಸ್ನೇಹಿತರಿಗೂ ನಮ್ಮ ಈ ಕೆರೆಗಳ ಮಹತ್ವವನ್ನು ಹೇಳ್ತೀವಿ ಅಂತ ಅಷ್ಟೇ. ದೊಡ್ಡ ಭಾಷಣ ಬೇಡ, ದೊಡ್ಡ ಪ್ರತಿಜ್ಞೆ ಬೇಡ, ಸಣ್ಣ ಕೆಲಸ ಪ್ರತಿದಿನ. ನಾವು ನಮ್ಮ ಊರಿನ ಒಂದು ಕೆರೆಯನ್ನು ಉಳಿಸಿದ್ರೂ ಅದು ದೊಡ್ಡ ಕೆಲಸ. ಒಂದು ಕೆರೆಯಲ್ಲಿ ಹಕ್ಕಿಗಳು ಮತ್ತೆ ಬಂದ್ರೂ ಸಹ ಅದೊಂದು ದೊಡ್ಡ ಗೆಲುವು. ಒಂದು ಮಗು ನೀರನ್ನು ವ್ಯರ್ಥ ಮಾಡದೇ ಇದ್ದರೂ ಅದೊಂದು ದೊಡ್ಡ ಬದಲಾವಣೆ. ಯಾಕಂದರೆ ಪ್ರಕೃತಿಗೆ ನಾವು ಕೊಡುವಂತಹ ಪ್ರತಿಯೊಂದು ಸಣ್ಣ ಸಹಾಯ ನಾಳೆ ನಮ್ಮ ಜೀವನಕ್ಕೆ ಮರಳಿ ಬರುತ್ತೆ. ಕೆರೆ ಒಣಗಿದಾಗ ನೀರಿನ ಬೆಲೆ ಗೊತ್ತಾಗ್ತದೆ, ಆದರೆ ಕೆರೆ ಉಳಿದಿರುವಾಗಲೇ ಅದರ ಬೆಲೆ ಅರ್ಥಕೊಂಡ್ರೆ ನಾಳೆಯ ಬದುಕು ಇನ್ನಷ್ಟು ಸುಂದರವಾಗಿರುತ್ತೆ. ಗೆಳೆಯರೇ, ಇದುವರೆಗೆ ನಿಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಇದ್ದದ್ದು ನಾನು ನಿಮ್ಮ ಬಾನುಲಿ ಗೆಳೆಯ ಕಿರಣ್ GMS. ನಾಳೆ ಇದೇ ಸಮಯಕ್ಕೆ ಮತ್ತೊಂದು ವಿಷಯದೊಂದಿಗೆ ಗಾನಗಂಗೆ ಕಾರ್ಯಕ್ರಮ ಮತ್ತೆ ಪ್ರಸಾರವಾಗುತ್ತದೆ. ಅಲ್ಲಿವರೆಗೆ ನಮಸ್ಕಾರ. ಇದೀಗ ಕೇಳಿ ಕಾರ್ಯಕ್ರಮದ ಒಂದು ಕಡೆಯ ಗೀತೆ.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಮೈನೆ ಪ್ಯಾರ್ ಕಿಯಾ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಅಸಾದ್ ಭೋಪಾಲಿ ಅವರ ಸಾಹಿತ್ಯ ರಚನೆಗೆ ರಾಗ ಜೋಡಣೆ ಮಾಡಿರುವುದು ರಾಮ್ ಲಕ್ಷ್ಮಣ್.

0: ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
0: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮನಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮನಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
3: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಃಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

0: करे शोर,
1: पवन करे शोर।
0: अरे बाबा शोर नहीं, शोर शोर शोर।

ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಅನುರಾಧ ಪೌಡ್ವಾಲ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಹಮ್ ಆಪ್ಕೆ ದಿಲ್ ಮೇ ರಹತೆ ಹೈ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯ ರಚನೆಗೆ ರಾಗ ಜೋಡಣೆ ಮಾಡಿರುವುದು ಅನು ಮಲ್ಲಿಕ್.

ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ಸವಿ ನೆನಪು

ಆರಂಭದಲ್ಲಿ ಕೇಳಿ ಕೆ ಜೆ ಜೇಸುದಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಪ್ರೇಮಲೋಕ ಚಿತ್ರದಿಂದ ಗೀತೆ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

ಇನ್ನೀಗ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಸ್ನೇಹ ಚಿತ್ರದ ಗೀತೆಗೆ ಸಂಗೀತ ನಿರ್ದೇಶನ ಮಾಡಿರುವುದು ವಿ ಹರಿ ರವಿಚಂದ್ರನ್.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ ನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಿಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1800-420-2233.

ಇನ್ನೀಗ ಕೇಳಿ ಬಿಳಿಮೋಡ ಚಿತ್ರದ ಗೀತೆ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಈ ಗೀತೆಗೆ ಸಾಹಿತ್ಯ ಧರಾ ಬೇಂದ್ರೆ ಅವರದ್ದು ಹಾಗೂ ಸಂಗೀತ ವಿಜಯ್ ಭಾಸ್ಕರ್ ಅವರದ್ದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಗ ಜೋಡಣೆ ಇಳಯರಾಜ ಅವರದ್ದು.

0: ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಬಂಧನ ಚಿತ್ರದ ಹಾಡು KJ ಯೇಸುದಾಸ್ ಮತ್ತು ಎಸ್ ಜಾನಕಿ ಅವರ ಕಂಠದಲ್ಲಿ, RN ಜಯಗೋಪಾಲ್ ಅವರ ಸಾಹಿತ್ಯ, M ರಂಗರಾವ್ ಅವರ ಸಂಗೀತ.

ರಾಜ ನನ್ನ ರಾಜ ಚಿತ್ರದಿಂದ ಇದಾಗಿದ್ದೇನ ಕೇಳ್ತಾ ಇದ್ದೀರಾ. ಪಿ ಬಿ ಶ್ರೀನಿವಾಸ್ ಅವರ ಕಂಠದಲ್ಲಿ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಜಿ ಕೆ ವೆಂಕಟೇಶ್.

ಚಿಉದಯಶಂಕರ್ ಅವರು ಗೀತೆಯನ್ನು ಬರೆದು ವಿಜಯಭಾಸ್ಕರ್ ಅವರು ಸಂಗೀತ ಸಂಯೋಜಿಸಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಮೂಡಿಬಂದ ಈ ಹಾಡು ಶುಭಮಂಗಳ ಚಿತ್ರದಿಂದ ಆಯ್ದದ್ದು. ಸವಿನೆನಪು ಇದುವರೆಗೂ ಪ್ರಸಾರವಾಯಿತು. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನೀಗ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ನಾಡಿದ್ದು ರಾಷ್ಟ್ರೀಯ ಕ್ರೀಡಾ ದಿನ. ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನಾಚರಣೆ. ರಾಷ್ಟ್ರೀಯ ಕ್ರೀಡಾ ದಿನದ ಪೂರ್ವಭಾವಿಯಾಗಿ ಕೇಂದ್ರ ಕ್ರೀಡಾ ಸಚಿವಾಲಯ ಆಯೋಜಿಸಿರುವ ಖೇಲೋ ಇಂಡಿಯಾ ಖೇಲ್ ಕಿ ಬಾತ್ ಪಿಎಂಕೆ ಸಾಥ್ ಸಂವಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ 11:30 ಹೊಸದಿಲ್ಲಿಯಿಂದ ವರ್ಚುವಲ್ ವೇದಿಕೆಯಲ್ಲಿ ಮಾತನಾಡುತ್ತಿದ್ದಾರೆ. ಐಐಟಿ, ಐಐಎಂ ಹಾಗೂ ಏಮ್ಸ್ ಸೇರಿದಂತೆ ದೇಶಾದ್ಯಂತ 1,500 ಹೆಚ್ಚು ಶೈಕ್ಷಣಿಕ ಸ್ಥಳಗಳಲ್ಲಿ ಹಾಗೂ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಜೆಜಿ ಕಾಲೇಜ್ ಆಫ್ ಕಾಮರ್ಸ್ ಸಭಾಂಗಣ ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳ ಖೇಲೋ ಇಂಡಿಯಾ ನೇರ ಸಂವಾದ ಕಾರ್ಯಕ್ರಮ ಪ್ರಸಾರಗೊಳ್ಳುತ್ತಿದೆ. ಆಶೋತ್ತರಗಳನ್ನು ದೇಶದ ಕ್ರೀಡಾ ನೀತಿಯ ಭಾಗವಾಗಿಸಲು ಯೋಜನಾಬದ್ದ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದ ಪ್ರಧಾನಮಂತ್ರಿಯವರು, ಕ್ರೀಡಾ ಪಯಣ ದೇಶದ ಒಲಿಂಪಿಕ್ಸ್ ಮಹತ್ವಾಕಾಂಕ್ಷೆ, ಯುವ ನಾಯಕತ್ವ, ವಿಕಸಿತ ಭಾರತ ಹಾಗೂ ನಶೆ ಮುಕ್ತ ಯುವಜನತೆ, ಹೀಗೆ ಒಟ್ಟು 5 ಬಿಂದುಗಳ ಮೇಲೆ ಅವರು ಮಾತನಾಡುತ್ತಿದ್ದಾರೆ. ಇಂದು ವಿಶ್ವ ಕೆರೆಗಳ ದಿನಾಚರಣೆ. ಕೆರೆಗಳನ್ನು

ಉಳಿಸಿ, ನೀರನ್ನು ಸಂರಕ್ಷಿಸಿ, ಭವಿಷ್ಯವನ್ನು ರಕ್ಷಿಸಿ, ಕೆರೆಗಳು ಪ್ರಕೃತಿಯ ಜೀವನಾಡಿ ಎಂಬ ಧ್ಯೇಯದೊಂದಿಗೆ ಸಾಮುದಾಯಿಕ ಸಹಭಾಗಿತ್ವದಲ್ಲಿ ಕೆರೆಗಳ ಸ್ವಚ್ಛತೆ ಹಾಗೂ ಜನಜಾಗೃತಿ ಕಾರ್ಯಕ್ರಮಗಳು ನಾಡಿನಾದ್ಯಂತ ಹಲವೆಡೆ ಆಯೋಜಿತವಾಗಿವೆ. ನೇಪಾಳ ಪ್ರವಾಸಕ್ಕೆ ತೆರಳಿರುವ ಕರ್ನಾಟಕದವರು ಸಂಪರ್ಕಕ್ಕೆ ಸಿಗದಿದ್ದರೆ ಶುಲ್ಕರಹಿತ ಸಹಾಯವಾಣಿ 1070 ಅಥವಾ 0800 22 2537 ಕರೆ ಮಾಡಿ ಮಾಹಿತಿ ನೀಡುವಂತೆ ಕಂದಾಯ ಇಲಾಖೆ ಸೂಚಿಸಿದೆ. ಮಾನಸ ಸರೋವರ ಯಾತ್ರೆಗಾಗಿ ನೇಪಾಳಕ್ಕೆ ತೆರಳಿದ್ದ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕು ಕೊಡ್ಲಿ ಗ್ರಾಮದ ಮಲ್ಲಿನಾಥ್ ಹಾಗೂ ಕನಕಪುರದ ಸಂಗಮೇಶ್ ನೇಪಾಳದ ಬೆಟರ್ವಾಟಿಯಲ್ಲಿ ಸುರಕ್ಷಿತವಾಗಿದ್ದಾರೆ ಎಂದು ವರದಿಯಾಗಿದೆ. ಪಶ್ಚಿಮಘಟ್ಟ ವ್ಯಾಪ್ತಿಯ ರಾಜ್ಯದ 10 ಜಿಲ್ಲೆಗಳ 1449 ಗ್ರಾಮಗಳು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಕೇಂದ್ರ ಅಧಿಸೂಚನೆ ಹೊರಡಿಸಿದ ಹಿನ್ನೆಲೆ ಸೆಪ್ಟೆಂಬರ್ನಲ್ಲಿ ವಿಶೇಷ ಸಚಿವ ಸಂಪುಟ ಸಭೆ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಒಂದು ದಿನದ ವಿಶೇಷ ಅಧಿವೇಶನ ನಡೆಸುವ ಬಗ್ಗೆಯೂ ಚಿಂತಿಸಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಪರವಾನಿಗೆ ಪಡೆದು ಹೋಂಸ್ಟೇ ನಡೆಸುವುದು ಕಡ್ಡಾಯ. ಕಾನೂನುಬಾಹಿರವಾಗಿ ಹೋಂಸ್ಟೇ ನಡೆಸಿದರೆ ಕಾನೂನು ಪ್ರಕಾರ ಕ್ರಮ ಜರುಗಿಸುವುದಾಗಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಇ ಬಾಲಕೃಷ್ಣಪ್ಪ ಕಟ್ಟುನಿಟ್ಟಾಗಿ ಸೂಚಿಸಿದ್ದಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ 355ನೇ ಆರಾಧನಾ ಮಹೋತ್ಸವದ ಅಂಗವಾಗಿ ರಾಯಚೂರಿನ ಮಂಚಾಲಯ ಮಂತ್ರಾಲಯದ ಶ್ರೀಮಠದಲ್ಲಿ ಇಂದಿನಿಂದ ಸೆಪ್ಟೆಂಬರ್ 2 ತಾರೀಖಿನವರೆಗೆ ಸಪ್ತರಾತ್ರೋತ್ಸವ ಜರುಗಲಿದೆ. ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರು ಇಂದು ಸಪ್ತರಾತ್ರೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಸೆಪ್ಟೆಂಬರ್ 1 ಶ್ರೀ ಸುಜ್ಞಾನೇಂದ್ರ ತೀರ್ಥರ ಆರಾಧನಾ ಮಹೋತ್ಸವ ನಡೆಯಲಿದೆ. 1000 ಹಾಡುಗಳ ಸರದಾರ ಹುಕ್ಕೇರಿ ಬಾಳಪ್ಪನವರ ದತ್ತಿ ಕಾರ್ಯಕ್ರಮ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಜರುಗಿತು. ಹಿರಿಯ ಚಿಂತಕ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ಯರಗಟ್ಟಿಯ ಅಶೋಕ್ ಹಾದಿಮನಿ ಹುಕ್ಕೇರಿ ಬಾಳಪ್ಪನವರ ವ್ಯಕ್ತಿತ್ವ ಮತ್ತು ಕೃತಿತ್ವದ ಕುರಿತು ಮಾತನಾಡಿದರು. ಹಿರಿಯ ಸಂಶೋಧಕರಾಗಿದ್ದ ಡಾ ಎಂಎಂ ಕಲಬುರಗಿ ಅವರ 11ನೇ ಹುತಾತ್ಮ ದಿನಾಚರಣೆಯನ್ನು ಡಾ ಎಂಎಂ ಕಲಬುರಗಿ ರಾಷ್ಟೀಯ ಪ್ರತಿಷ್ಠಾನ 30ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಯೋಜಿಸಿದೆ. 17 ವರ್ಷದ ಅಪೂರ್ವ ಕಾಂಬ್ಳೆ ಬೆಂಗಳೂರಿನಲ್ಲಿ ನಡೆದ ರೋಡ್ ಟು ಜಿಸಿಎಲ್ ಫಿಡೆರೇಟೆಡ್ ರ್ಯಾಪಿಡ್ ಚೆಸ್ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. 700ಕ್ಕೂ ಹೆಚ್ಚು ಆಟಗಾರರು ಭಾಗವಹಿಸಿದ್ದ ಟೂರ್ನಿಯನ್ನು ಗ್ಲೋಬಲ್ ಚೆಸ್ ಲೀಗ್ ಸಂಯೋಜಿಸಿತ್ತು. ಸಮ್ಮೇದ್ ಜಯಕುಮಾರ್ 2ನೇ ಸ್ಥಾನದೊಂದಿಗೆ ರನ್ನರ್ಸಪ್ ಹಾಗೂ ವೈದ್ಯನಾಥನ್ ಕಣ್ಣನ್ 3ನೇ ಸ್ಥಾನ ಗಳಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ರಕ್ಷಾಬಂಧನ ಹಬ್ಬದ ಸಂದರ್ಭದಲ್ಲಿ ಕಾರ್ಯಕ್ರಮ ಇದೀಗ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ಕೇಳಿ ರಕ್ಷಾಬಂಧನ ಹಬ್ಬದ ಸಂದರ್ಭದಲ್ಲಿ ಕಾರ್ಯಕ್ರಮ ಇದೀಗ.
1: ಪ್ರೀತಿಯ ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.

ಪ್ರಿಯ ಕೇಳುಗರೆ, ಅಣ್ಣ ತಂಗಿಯರನ್ನು ಬೆಸೆಯುವ ಸೋದರ ಬಾಂಧವ್ಯದ ರಕ್ಷಾಬಂಧನ ಹಬ್ಬ ಬಂದಿದೆ. ಈ ಹಬ್ಬವನ್ನು ಶ್ರಾವಣ ಮಾಸದ ಹುಣ್ಣಿಮೆಯೆಂದು ಆಚರಿಸಲಾಗ್ತದೆ. ಈ ಹಬ್ಬವು ಸಹೋದರ ಸಹೋದರಿಯರ ಪ್ರೀತಿ, ನಂಬಿಕೆ ಹಾಗೂ ರಕ್ಷಣೆಯ ಸಂಕೇತವಾಗಿ ಆಚರಿಸುವ ಪವಿತ್ರ ಹಬ್ಬವಾಗಿದೆ. ಸಹೋದರಿಯರು ತಮ್ಮ

ಸಹೋದರರ ಕೈಗೆ ರಾಖಿ ಕಟ್ಟಿ ಅವರ ಶ್ರೇಯಸ್ಸನ್ನು ಬಯಸಿದರೆ, ಸಹೋದರರು ಅದಕ್ಕೆ ಪ್ರತಿಯಾಗಿ ಅವರಿಗೆ ಏನಾದರೂ ಉಡುಗೊರೆ ಅಥವಾ ಸಿಹಿಯನ್ನು ನೀಡುವುದರೊಂದಿಗೆ ರಾಖಿ ಕಟ್ಟಿದ ತಮ್ಮ ಸಹೋದರಿಯರಿಗೆ ರಕ್ಷಣೆಯ ಭರವಸೆಯನ್ನ ನೀಡ್ತಾರೆ. ಹಾಗಾದ್ರೆ ರಾಖಿ ಹಬ್ಬವೆಂದೇ ಕರೆಯಲ್ಪಡುವ ಈ ರಕ್ಷಾಬಂಧನದ ಪೌರಾಣಿಕ ಹಾಗೆ ಐತಿಹಾಸಿಕ ಹಿನ್ನೆಲೆ ಏನು? ಪೌರಾಣಿಕ ಹಿನ್ನೆಲೆಯನ್ನು ಅವಲೋಕಿಸೋದಾದ್ರೆ ಇಂದ್ರ ಮತ್ತು ಶಚಿದೇವಿಯರ ಒಂದು

ರಕ್ಷಾಸೂತ್ರವನ್ನು ಆತನ ಕೈಗೆ ಕಟ್ಟಿ ಜಯ ಸಿಗಲೆಂದು ಹಾರೈಸಿದ್ದಳು ಎಂಬ ಪ್ರತೀತಿ. ಮತ್ತೊಂದು ಉದಾಹರಣೆಯನ್ನು ಹೇಳಬೇಕೆಂದರೆ, ಮಹಾಭಾರತದ ಒಂದು ಪ್ರಸಂಗದಲ್ಲಿ ಶ್ರೀಕೃಷ್ಣನ ಕೈಗೆ ಗಾಯವಾದಾಗ ದ್ರೌಪದಿ ತನ್ನ ಸೀರೆಯಂಚನ್ನು ಹರಿದು ಆತನ ಬೆರಳಿಗೆ ಕಟ್ಟುತ್ತಾಳೆ. ಅದಕ್ಕೆ ಪ್ರತಿಯಾಗಿ ಕೃಷ್ಣನು ದ್ರೌಪದಿಯ ರಕ್ಷಣೆಯ ಅಭಯ ನೀಡುತ್ತಾನೆ. ಭಗವಾನ್ ವಿಷ್ಣುವು ಬಲಿಚಕ್ರವರ್ತಿಯ ರಾಜಧಾನಿಯಲ್ಲೇ ಇರಲು ನಿರ್ಧರಿಸಿದಾಗ ಲಕ್ಷ್ಮೀದೇವಿಯು ಬಲಿಚಕ್ರವರ್ತಿಗೆ ರಾಖಿ ಕಟ್ಟುವ ಮೂಲಕ ವಿಷ್ಣುವಿನ ಮನವೊಲಿಸಿ ವೈಕುಂಠಕ್ಕೆ ಕರೆದೊಯ್ದಳೆಂಬ ಕಥೆಯೂ ಇದೆ. ಇನ್ನು ಐತಿಹಾಸಿಕ ದೃಷ್ಟಾಂತವನ್ನು ತೆಗೆದುಕೊಂಡರೆ, ಮೇವಾರದ ರಾಣಾ ಕರ್ಣಾವತಿಯು ಮೊಘಲ್ ಚಕ್ರವರ್ತಿಯಾಗಿದ್ದ ಹುಮಾಯೂನ್ಗೆ ರಾಖಿ ಕಳುಹಿಸಿ ಅವನಿಂದ ಸಹಾಯ ಮತ್ತು ರಕ್ಷಣೆ ಕೋರಿದ್ದಳು ಎಂಬುದಾಗಿ ಇತಿಹಾಸ ಹೇಳುತ್ತದೆ. ಏನೇ ಆದರೂ ಭಾರತದಾದ್ಯಂತ ಆಚರಿಸಲ್ಪಡುವ ರಕ್ಷಾಬಂಧನ ನಮ್ಮ ಪ್ರಮುಖ ಹಬ್ಬಗಳಲ್ಲಿ ಒಂದು. ಆತ್ಮೀಯ ಶ್ರೋತೃಗಳೇ, ಈಗ ರಕ್ಷಾಬಂಧನದ ಪ್ರಯುಕ್ತ ಶಿಕ್ಷಕಿ ಕೊಡಗಿನ ಮಡಿಕೇರಿ ಮೂರ್ನಾಡಿನ ರಮ್ಯಾ ಕೆಜಿ ಅವರಿಂದ ಸೋದಾಹರಣ ಭಾಷಣ, ಬೆಚ್ಚಗಿನ ರಕ್ಷೆಯ ರಕ್ಷಾಬಂಧನ.

ಪ್ರಾಥಮಿಕ ಶಾಲೆಯಲ್ಲಿ ನೀವು ಓದುವಾಗಲೋ, ನಿಮ್ಮ ಸಹೋದರ ಸಹೋದರಿಯರು ಓದುವಾಗಲೋ ಈ ಹಾಡನ್ನು ಕೇಳಿರಬಹುದು. ದೂರದ ಊರಿನಲ್ಲಿರುವ ಅಣ್ಣ ಊರಿಗೆ ಬರುವಾಗ ತನಗೆ ಏನೆಲ್ಲ ಉಡುಗೊರೆಗಳನ್ನು ತರಬೇಕೆಂಬುದನ್ನು ಪತ್ರದ ಮೂಲಕ ಪಟ್ಟಿ ಮಾಡುವಾಗ ತಂಗಿಯೊಳಗೆ ಅಣ್ಣನ ಬಗೆಗಿನ ಪ್ರೀತಿ ಮತ್ತು ನಂಬಿಕೆ ಈ ಹಾಡಿನಲ್ಲಿ ಪ್ರಕಟಗೊಳ್ಳುತ್ತಿದೆ ಅಲ್ಲವೇ? ಕೆಲವು ಸಂಬಂಧಗಳು ಬದುಕಿನ ಪಯಣದಲ್ಲಿ ಜೊತೆಗೂಡಿಕೊಂಡು ಗಟ್ಟಿಯಾದರೆ ಇನ್ನು ಕೆಲವು ಸಂಬಂಧಗಳು ಹುಟ್ಟಿನಿಂದಲೇ ನಮ್ಮೊಡನೆ ಬೆಸೆದುಕೊಂಡಿರುತ್ತವೆ. ಅಂತಹ ಸಂಬಂಧಗಳಲ್ಲಿ ಅಣ್ಣ ತಂಗಿಯರ ಬಾಂಧವ್ಯವೂ ಒಂದು. ಅಣ್ಣನು ಮಾಡಿದ ಗಾಳಿಪಟ, ಬಣ್ಣದ ಹಾಳೆಯ ಗಾಳಿಪಟ, ಬಿದಿರಿನ ಕಡ್ಡಿಯ ಗಾಳಿಪಟ, ಬೆದರದ ಬೆಚ್ಚದ ಗಾಳಿಪಟ, ದಾರವ ಜಗ್ಗಿ ದೂರದಿ ಬಗ್ಗಿ, ತಾರೆಯ ನಗಿಸುವ ನನ್ನ ಪಟ, ನೀಲಿಯ ಬಾನಲಿ ತೇಲುವ ಸುಂದರ ಬಾಲಂಗೋಚಿಯ ನನ್ನ ಪಟ. ಅಣ್ಣನೊಬ್ಬ ಸೂತ್ರ ಹಿಡಿದು ನಿಂತರೆ ಎಷ್ಟೇ ದೂರಕ್ಕೂ ಎಷ್ಟೇ ಎತ್ತರಕ್ಕೂ ಹಾರಬಲ್ಲೆ ಅನ್ನೋ ಆತ್ಮಸ್ಥೈರ್ಯ ತುಂಬುವ, ಬಿದ್ದಾಗ ಓಡಿ ಬಂದು ನನ್ನ ಎಬ್ಬಿಸೋಕೆ ಅಣ್ಣ ಇದ್ದೇ ಇರುತ್ತಾನೆ ಅನ್ನೋ ಭರವಸೆಯ ಕೈಚಾಚುವ ಈ ಬಾಂಧವ್ಯ ಎಷ್ಟು ಚೆಂದ ಅಲ್ವಾ? ಅಣ್ಣ ತಂಗಿ ಸಂಬಂಧವೆಂದರೆ ಕೇವಲ ಒಡಹುಟ್ಟಿನ ಬಾಂಧವ್ಯ ಮಾತ್ರವಲ್ಲ, ಅವರಿಬ್ಬರು ಬಾಲ್ಯದ ಸಹಜ ಸುಂದರ ಗೆಳೆಯರು, ತರಹೇವಾರಿ ಆಟಗಳ ಅನ್ವೇಷಕರು, ತಪ್ಪುಗಳ ಪರಸ್ಪರ ಪಾಲುದಾರರು, ತಪ್ಪು ಮಾಡಿ ಸಿಕ್ಕಿ ಹಾಕಿಕೊಳ್ಳುವಾಗ ಬೆಂಬಲಕ್ಕೆ ಸಾಕ್ಷಿಯಾಗುವವರು, ಖುಷಿಯ ಹಂಚಿಕೆದಾರರು, ಪುಟ್ಟ ಪುಟ್ಟ ಜಗಳಗಳ ಭಾರೀ ಜಟ್ಟಿ ಪೈಲ್ವಾನುಗಳು. ಅವರೊಳಗೆ ಪರಸ್ಪರ ಬಹುತೇಕ ಸಮಾನ ಕನಸುಗಳಿರುತ್ತವೆ. ಗೆಳೆಯರಂತೆ ಕ್ಷಮಿಸಿ ಒಂದಾಗುವ ಗುಣವಿರುತ್ತದೆ. ನಮ್ಮ ಜನಪದರು ಅಣ್ಣ ತಂಗಿಯರ ಆತ್ಮೀಯತೆಯನ್ನು ಅನೇಕ ಹಾಡುಗಳ ಮೂಲಕ ಕಟ್ಟಿಕೊಟ್ಟಿದ್ದಾರೆ.

ಎಂದೆನ್ನುತ್ತ ನಾಲ್ಕು ಜನರ ಮುಂದೆ ತನ್ನ ಬೆಂಬಲಕ್ಕೆ ಪ್ರೋತ್ಸಾಹಕ್ಕೆ ಸದಾ ನಿಂತು ತನಗೆ ಗೌರವ ತಂದುಕೊಡಲು ಅಣ್ಣ ತಮ್ಮಂದಿರು ಬದುಕಿನಲ್ಲಿ ಇರಬೇಕೆಂದು ಹೆಣ್ಣು ತಂಗಿಯಾಗಿ ಅಕ್ಕನಾಗಿ ಬಯಸುತ್ತಾಳೆ. ಬೇಸರದ ಬೆಂಗಾಡಿನಲ್ಲಿ ಒಂಟಿತನವನ್ನು ಅನುಭವಿಸುವಾಗ ಅವಳಿಗೆ ಅಣ್ಣನದೇ ನೆನಪಾಗುತ್ತದೆ.

ಎಂದು ಚಂದ್ರಮನ ತಂಪು ಸೋಕಿದಂತೆ ಅಣ್ಣನ ನೆನಪಾಗುತ್ತಲೇ ನಿರಾಳವಾಗುತ್ತಾಳೆ. ತಾಯಿ ಇಲ್ಲದ ತಬ್ಬಲಿಗೆ ತವರು ಮನೆಯನ್ನು ಜೀವಂತವಾಗಿಡುವ ಒಂದೇ ಕೊಂಡಿ ಎಂದರೆ ಅಣ್ಣ ತಮ್ಮಂದಿರು ಮಾತ್ರ. ಮದುವೆ ಮಾಡಿ ಕಳುಹಿದ ನಂತರ ತನ್ನನ್ನು ಮರೆಯದೆ ತವರಿನ ಪ್ರೀತಿಯನ್ನು ಯಾವತ್ತೂ ತನಗಾಗಿ ಧಾರೆ ಎರೆಯುತ್ತಿರಬೇಕೆಂದು ಬಯಸುತ್ತಾ

ಎಂದು ಕಣ್ಣೀರಾಗುತ್ತಾ ಬೇಡಿಕೊಳ್ಳುತ್ತಾಳೆ ತಂಗಿ. ಕುಟುಂಬದ ಸಭೆ ಸಮಾರಂಭಗಳಲ್ಲಿ ಸಹೋದರ ಸಹೋದರಿಯರ ಸಹಭಾಗಿತ್ವ ಇಲ್ಲದಿದ್ದರೆ ಅದು ಕಳೆಯೇರುವುದೇ ಇಲ್ಲ. ಮದುವೆಯಾಗಿ ಗಂಡನ ಮನೆ ಸೇರಿದ ತನ್ನ ತಂಗಿಯನ್ನು

ಪ್ರೇಮದ ಹುಟ್ಟಾಕಿ ಜೋಕೇಲಿ ನಿನ್ನ ಕರೆದೊಯ್ಯುವೆ ಎಂದು ರಾಣಿಯಂತೆ ನಿನ್ನನ್ನು ನಾನು ಮದುವೆ ಮನೆಗೆ ಕರೆದೊಯ್ಯುತ್ತೇನೆಂದು ಭರವಸೆ ನೀಡುತ್ತಾನೆ. ನೀನು ಬರದಿದ್ದರೆ ಮದುವೆ ಸಮಾರಂಭ ಪರಿಪೂರ್ಣವಾಗುವುದಿಲ್ಲ ಎಂದು ಅವಳ ಇರುವಿಕೆಯ ಪ್ರಾಧಾನ್ಯತೆಯನ್ನು ವಿವರಿಸುತ್ತಾನೆ. ಹಬ್ಬ ಹರಿದಿನಗಳಿಗೆ ತಂಗಿಯನ್ನು ತವರು ಮನೆಗೆ ಕರೆಯುವುದು ಅಣ್ಣನದೇ ಜವಾಬ್ದಾರಿ. ಪ್ರತಿ ವರ್ಷವೂ ಅಣ್ಣನ ದಾರಿ ಕಾಯುವುದು ತಂಗಿಗೊಂದು ಭಾವನಾತ್ಮಕ ಪುಳಕ. ಅಣ್ಣ ಬರುವಾಗ ಅವನಿಗೆ ಬೆಲ್ಲ ನೀರು ಕೊಟ್ಟು ಉಪಚರಿಸುವುದು, ತರುವಾಯ ತವರು ಮನೆಯಿಂದ ತನಗಾಗಿ ಬಂದ ತಿಂಡಿ ತಿನಿಸುಗಳನ್ನು ಸವಿಯುತ್ತಾ ತವರೂರಿನ ಕ್ಷೇಮ ವಿಚಾರಣೆ ನಡೆಯುತ್ತದೆ. ತವರಿನ ನೆನಪನ್ನು ಬೆಚ್ಚಗಾಗಿಸಿಕೊಳ್ಳಲು ಅಣ್ಣನೇ ಬೇಕು, ಅಣ್ಣನೇ ಬರಬೇಕು. ಗೌರಿ ಹಬ್ಬವೆಂಬುದು ತವರಿನ ಉಡುಗೊರೆಗಾಗಿ ಕಾಯುವ ಹಬ್ಬ. ಇಂಥ ಆಸೆಯಲ್ಲಿರುವ ತಂಗಿಗೆ ಹಬ್ಬಕ್ಕೆ ಕರೆಯಲು ಅಣ್ಣ ಬರುವುದು ಸ್ವಲ್ಪ ತಡವಾದರೂ ತಳಮಳ ಶುರುವಾಗುತ್ತದೆ. ಬರುತ್ತಾನೋ ಇಲ್ಲವೋ, ಬಾರದಿದ್ದರೆ ತಾನು ಹೇಗೆ ತವರಿಗೆ ಹೋಗಲಿ ಎಂದು ಸಂಕಟಗೊಳ್ಳುತ್ತಾಳೆ. ಗೌರಿ ಹಬ್ಬಕ ಬರುವ ಅಣ್ಣನು ಬರಲಿಲ್ಲ ಯಾಕ, ತಂಗಿಗೆ ಬಾಗಿನ ಕೊಡುವುದಕ, ತಬ್ಬಲಿ ತಂಗಿಗೆ ತಾಯಿ ತವರಿನ ನೆನಪನು ತರುವುದಕ, ಈ ತಂಗಿನ ಹರಸುದಕ, ಈ ತಂಗಿನ ಹರಸುದಕ ಎಂದು ಗೌರಿ ಹಬ್ಬದಂದು

ತಂಗಿಯಾದವಳು ಪರಿತಪಿಸಿದರೆ, ಅದೇ ರೀತಿ ಅಣ್ಣ ತಂಗಿಯರು ಪರಸ್ಪರ ಪ್ರೀತಿ ರಕ್ಷಣೆಯ ಬಂಧನದಲ್ಲಿ ಭಾಗಿಯಾಗುವ ಹಬ್ಬವೊಂದು ಉತ್ತರ ಕರ್ನಾಟಕದ ಭಾಗದಲ್ಲಿ ಪ್ರತೀತಿಯಲ್ಲಿದೆ. ಅದೇ ಪಂಚಮಿ ಹಬ್ಬ. ಈ ಹಬ್ಬಕ್ಕೂ ಅಣ್ಣ ತಂಗಿಯನ್ನು ಕರೆಯಬೇಕು, ಅವಳಿಗೆ ಉಡುಗೊರೆ ನೀಡಬೇಕು. ರಾಖಿ ಕಟ್ಟಿ ಆಶೀರ್ವಾದ ಪಡೆದ ತಂಗಿಯ ರಕ್ಷಣೆಯ ಹೊಣೆಗಾರಿಕೆಯನ್ನು ಹೊತ್ತುಕೊಳ್ಳಬೇಕು. ಹಬ್ಬಕ್ಕೆ ಅಣ್ಣ ಬರುವುದು ತಡವಾದಾಗ

ನನ್ನ ತವರೂರು, ನನ್ನ ತವರೂರು ಗೋಕುಲ ನಗರ, ಅಲ್ಲಿ ಇರುವುದು ರಾಜ ಮಂದಿರ. ಹ್ಯಾಂಗ ಇರಲವ್ವ ತವರ ಮನಿ ಮರೆತ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಎಂದು ಕಳವಳಗೊಳ್ಳುತ್ತಾಳೆ. ಆಷಾಢ ತಿಂಗಳೆಂದರೆ ತಂಗಿಗೆ ಬಲು ಹಿಗ್ಗು. ಮದುವೆಯಾದ ಹೊಸತರ ವರ್ಷಗಳಲ್ಲಿ ತಿಂಗಳಾನುಗಟ್ಟಲೆ ತವರು ಮನೆಯಲ್ಲಿ ನೆಲೆಸುವ ಸೌಭಾಗ್ಯ ತರುವ ತಿಂಗಳು ಇದಾಗಿದೆ. ತವರಿಂದ ದೂರ ಉಳಿದು ಅನುಭವಿಸಿದ ಸಂಕಟಗಳನ್ನು ಈ ಒಂದು ತಿಂಗಳಲ್ಲಿ ಮರೆತು ಖುಷಿಯಾಗಿರುವ ಹಂಬಲದಲ್ಲಿರುತ್ತಾಳೆ ತಂಗಿ. ಇಲ್ಲೂ ಅಣ್ಣ ಬರುವುದು ತಡವಾಗಿದೆ.

ಎಂದು ಮರುಗುತ್ತಾಳೆ. ತವರೂರ ಹಾದಿಯೆಡೆಗೆ ನಿರೀಕ್ಷೆಯ ದೃಷ್ಟಿ ನೀಡುತ್ತಾಳೆ. ಜಗಳವಾಡಿ ದೂರ ಮಾಡಿಕೊಂಡ ಅಣ್ಣನಿಗಾಗಿ ಪರಿತಪಿಸುವ ತಂಗಿ ಹೀಗೊಂದು ಕವಿತೆಯಂತೆ ಪತ್ರ ಬರೆಯುತ್ತಾಳೆ. ದೂರಿದೆನೆಂದು ದೂರ ಮಾಡದಿರು, ದಣಿದು ಬಂದಿರುವೆ ನಿನ್ನೆಡೆಗೆ. ದೂರಿದೆನೆಂದು ದೂರ ಮಾಡದಿರು, ದಣಿದು ಬಂದಿರುವೆ ನಿನ್ನೆಡೆಗೆ. ತವರ ಮನೆಯ ಹಸಿಯನಿಷ್ಟು ಹನಿಸಿಬಿಡು, ತವರ ಮನೆಯ ಹಸಿಯನಿಷ್ಟು ಹನಿಸಿಬಿಡು ನನ್ನೊಳಗೆ. ಕೈ ಹಿಡಿದು ನಡೆಸಿದ ನೆನಪು ನೂರಿದೆ, ಕಾಲ ಸರಿದರೂ ನೆನಪು ಮಾಸದಾಗಿದೆ. ಕೈ ಹಿಡಿದು ನಡೆಸಿದ ನೆನಪು ನೂರಿದೆ, ಕಾಲ ಸರಿದರೂ ನೆನಪು ಮಾಸದಾಗಿದೆ. ತುತ್ತು ಉಂಡ ಸಾಕ್ಷಿಗೆಂದು ಎದೆಯು ಮಿಡಿದಿದೆ, ಬಿತ್ತಿ ಬೆಳೆದ ಭಾವಗಳು ಬದುಕ ಕಾಡಿದೆ. ತುತ್ತು ಉಂಡ ಸಾಕ್ಷಿಗೆಂದು ಎದೆಯು ಮಿಡಿದಿದೆ, ಬಿತ್ತಿ ಬೆಳೆದ ಭಾವಗಳು ಬದುಕ ಕಾಡಿದೆ. ಉಳಿದೆವಿಬ್ಬರೇ ತವರ ಹೆಸರಿಗೆ, ಉಳಿದೆವಿಬ್ಬರೇ ತವರ ಹೆಸರಿಗೆ. ತೆರೆದುಕೊಳ್ಳಲಿ ಬದುಕು ಹೊಸ ಕನಸಿಗೆ, ಉಳಿದೆವಿಬ್ಬರೇ ತವರ ಕನಸಿಗೆ. ತೆರೆದುಕೊಳ್ಳಲಿ ಬದುಕು ಹೊಸ ಕನಸಿಗೆ. ಮನ್ನಿಸೊಮ್ಮೆ ನಿನ್ನ ತಂಗಿಯ ಬರೆದು ಬಿಡು ಬಾಂಧವ್ಯ ಗೀತೆಯ, ಮನ್ನಿಸೊಮ್ಮೆ ನಿನ್ನ ತಂಗಿಯ ಬರೆದು ಬಿಡು ಬಾಂಧವ್ಯ ಗೀತೆಯ. ಹರೆಯದ ತುಂಟಾಟವನ್ನು ವಿವರಿಸುವಾಗ ಕವಿ ಅಣ್ಣನ ಕೀಟಲೆ ತಮ್ಮನ ಕಾಟಕ್ಕೆ ಬಳ್ಳಿಯ ಬೆಡಗಿತ್ತೇ ಎಂದು ಹಾಡುತ್ತಾರೆ. ಅಣ್ಣನ ಹರೆಯದ ಪ್ರಣಯ ಪ್ರಸಂಗಗಳಿಗೆ ತಂಗಿಯೇ ಮೊದಲ ಸಾಕ್ಷಿ, ಹಾಗೆಯೇ ತಂಗಿಯ ಪ್ರಣಯ ಪ್ರಸಂಗಗಳಿಗೆ ಅಣ್ಣನದೇ ಹೊಣೆಗಾರಿಕೆ. ಪುರಾಣದ ಕೃಷ್ಣ ಸುಭದ್ರೆಯರ ಬಾಂಧವ್ಯವನ್ನೇ ತೆಗೆದುಕೊಳ್ಳಿ. ಅರ್ಜುನನಿಗೆ ಸನ್ಯಾಸಿಯ ವೇಷ ತೊಡಿಸಿ ಅರ್ಜುನ ಸುಭದ್ರೆಯರ ಪ್ರೇಮ ಫಲಿಸುವಂತೆ ಮಾಡುವಲ್ಲಿ ಕೃಷ್ಣನ ಹೊಣೆಗಾರಿಕೆಯೇನು ಕಡಿಮೆಯದಾಗಿತ್ತೆ? ದ್ರೌಪದಿಯ ಸ್ವಯಂವರದಿಂದ ಹಿಡಿದು ಅವಳ ಮದುವೆಯ ನಂತರವೂ ಪಾಂಡವರ ಆಪ್ತ ಮಿತ್ರನಾಗಿದ್ದುಕೊಂಡು ತಂಗಿಗೆ ಬೆಂಬಲವಾಗಿ ನಿಂತ ಅಣ್ಣ ದೃಷ್ಟದ್ಯುಮ್ನನನ್ನು ಮರೆಯಲು ಸಾಧ್ಯವೇ? ಕಾರ್ತಿಕ ಶುದ್ಧ ದ್ವಿತೀಯ ದಿನದಂದು ಯಮರಾಜನು ತನ್ನದೇ ದಾರಿ ಕಾಯುತ್ತಿದ್ದ ತಂಗಿ ಯಮುನಾಳ ಮನೆಗೆ ಭೇಟಿ ನೀಡಿದಾಗ ಪ್ರೀತ್ಯಾಧಾರಗಳಿಂದ ಅಣ್ಣನಿಗೆ ವಿವಿಧ ಬಗೆಯ ಭಕ್ಷ್ಯ ಭೋಜನಗಳಿಂದ ಸತ್ಕರಿಸಿದಾಗ ಸಂತುಷ್ಟನಾದ ಅಣ್ಣ ಈ ದಿನದಂದು ತಂಗಿಯ ತುತ್ತು ತಿನ್ನುವ ಯಾವ ಅಣ್ಣನಿಗೂ ಅಕಾಲಿಕ ಮರಣ ಕಾಡ

0: ಇರಲಿ ಎಂಬ ವರವಿತ್ತನೆಂದು ಪುರಾಣ ಹೇಳುತ್ತದೆ. ಇದನ್ನೇ ಉತ್ತರದ ಭಾಗದಲ್ಲಿ ಭಗಿನಿ ಹಸ್ತ ಭೋಜನ ಹಬ್ಬವಾಗಿ ಆಚರಿಸಲಾಗುತ್ತದೆ. ಪ್ರಸ್ತುತ ಸಂದರ್ಭದಲ್ಲಿ ಬಾಂಧವ್ಯಗಳು ಕಣ್ಮರೆಯಾಗುತ್ತಿವೆ. ಎಲ್ಲರಿಗೂ ಅವರದೇ ಬದುಕಿನ ಜಂಜಾಟಗಳಿವೆ. ಅಂತರ್ಜಾಲಗಳು ಅಂತರವನ್ನು ಕಡಿಮೆ ಮಾಡಿರುವ ಈ ಕಾಲಘಟ್ಟದಲ್ಲೂ ಅಂತರಂಗದಲ್ಲಿ ನಾವು ದೂರವೇ ಉಳಿದಿದ್ದೇವೆ. ಒಂದು ಪುಟ್ಟ ಮೆಸೇಜ್ನಲ್ಲಿ ಎಲ್ಲವೂ ಮುಗಿದು ಹೋಗುತ್ತವೆ. ನಮಗಾಗಿ ಸಮಯ ಮೀಸಲಿರಿಸಿಕೊಂಡು ಪರಸ್ಪರ ಭೇಟಿ ಮಾತು ಒಗ್ಗೂಡುವಿಕೆಯಿಂದ ಸಂಬಂಧಗಳನ್ನು ಗಟ್ಟಿಗೊಳಿಸಿಕೊಂಡು ಎಲ್ಲ ಕಾಲಕ್ಕೂ ಕಾಪಿಟ್ಟುಕೊಳ್ಳಬೇಕಾದ ಹೊಣೆಗಾರಿಕೆ ಎಲ್ಲರಿಗೂ ಇದೆ. ಅಣ್ಣನ ಪ್ರೀತಿಯಲ್ಲಿ ಜವಾಬ್ದಾರಿ, ಕಾಳಜಿ, ಬೆಂಬಲ ಮತ್ತು ಗದರಿಕೆಯ ರೂಪವಿದ್ದರೆ ತಂಗಿಯ ಪ್ರೀತಿಯಲ್ಲಿ ಆಪ್ತತೆ ಮತ್ತು ತುಂಟುತನವಿದೆ. ಇಂಥ ಬಾಂಧವ್ಯಗಳು ಸೋಲದಂತೆ ಭಾವಗಳ ನೂಲಿನಲ್ಲಿ ಬದುಕಿನ ಕೊನೆಯವರೆಗೂ ಹೆಣೆದುಕೊಳ್ಳುತ್ತಾ ಬದುಕುತ್ತಿರಲಿ.
1: ಕೇಳುಗರೆ, ರಕ್ಷಾಬಂಧನದ ಪ್ರಯುಕ್ತ ಇದುವರೆಗೆ ಶಿಕ್ಷಕಿ ಕೊಡಗಿನ ಮಡಿಕೇರಿ ಮೂರ್ನಾಡಿನ ರಮ್ಯಾ ಕೆಜಿ ಅವರಿಂದ ಬೆಚ್ಚಗಿನ ರಕ್ಷೆಯ ರಕ್ಷಾಬಂಧನ ಸೋದಾಹರಣ ಭಾಷಣ ಕೇಳಿದಿರಿ.

ಇನ್ನು ಮುಂದೆ ಸಹೋದರ ಸಹೋದರಿಯರ ಬಾಂಧವ್ಯವನ್ನು ನೆನಪಿಸುವ ಜನಪದ ಗೀತೆಯೊಂದನ್ನು ಕೇಳೋಣ. ಹಾಡಿದ್ದಾರೆ ಬಿ.ಕೆ. ಸುಮಿತ್ರಾ.

ಇದುವರೆಗೆ ಬಿಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ಮೂಡಿಬಂದ ಜನಪದ ಗೀತೆಯನ್ನು ಆಲಿಸಿದಿರಿ. ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ತಮಗೆಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ನಮಸ್ಕಾರ.

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ವೀಕ್ಷಕರೇ ಎಚ್ಚರದಿಂದಿರಿ, ಬ್ರೇಕಿಂಗ್ ನ್ಯೂಸ್ ಆಗದಂತೆ ಇರಬೇಕೆಂದರೆ ಹಣ ಕಳುಹಿಸುವಾಗ ಯಾವಾಗಲೂ ಹೆಸರು ಮತ್ತು ಅಮೌಂಟ್ ಅನ್ನು ಮತ್ತೊಮ್ಮೆ ಪರಿಶೀಲಿಸಿ.
2: ಆರ್ಬಿಐ ಹೇಳುತ್ತೆ, ಯಾರಿಗಾದ್ರೂ ಪೇಮೆಂಟ್ ಮಾಡುವಾಗ ಸ್ವಲ್ಪ ಹುಷಾರು.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಿಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
5: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
6: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಃಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
7: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್

0: ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ FM ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ, ಹಾಗೇನೆ ನಮಸ್ಕಾರ. ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಯಾಟಿಕ ಈ ಕುರಿತು ಭದ್ರಾವತಿಯ ಮೂಳೆ ಮತ್ತು ಕೀಲು ಶಸ್ತ್ರ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ರಾಮಚಂದ್ರ ಹೆಚ್.ಎಂ. ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ.
2: ಆತ್ಮೀಯ ಶ್ರೋತೃಗಳ ನಮಸ್ಕಾರ. ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಸಯಾಟಿಕ ಈ ತೊಂದರೆಯ ಬಗ್ಗೆ ಮಾಹಿತಿ ತಿಳಿಯೋಣ. ಕಾಲಲ್ಲಿ, ಬೆರಳಲ್ಲಿ ಅಥವಾ ಬೇರೆ ಭಾಗದಲ್ಲಿ ನೋವು ಕಂಡಾಗ ವೈದ್ಯರ ಬಳಿ ಹೋದಾಗ ಅವರು ಸಯಾಟಿಕ ಸಮಸ್ಯೆ ಆಗಿರಬಹುದು ಅನ್ನೋದನ್ನ ನಾವು ಕೇಳ್ತಾ ಇರ್ತೇವೆ. ಇದು ಯಾಕೆ ಬರುತ್ತೆ, ಇದಕ್ಕೆ ಕಾರಣ ಏನು, ಲಕ್ಷಣಗಳೇನು, ಇದಕ್ಕೆ ಚಿಕಿತ್ಸೆ, ಈ ಕುರಿತಂತೆ ಇಂದು ಮಾಹಿತಿ ಪಡೆಯೋಣ. ಈ ಕುರಿತಂತೆ ಮಾಹಿತಿ ತಿಳಿಸಲು ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಾಮಚಂದ್ರ ಹೆಚ್.ಎಂ. ಇವರು ಮೂಳೆ ಮತ್ತು ಕೀಲು ಶಸ್ತ್ರಚಿಕಿತ್ಸಾ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಡಾಕ್ಟರ್, ಮೊದಲಿಗೆ ಸಯಾಟಿಕಾ ಅಂದ್ರೆ ಏನು?
3: ಸಯಾಟಿಕಾ ಅಂದ್ರೆ ಒಂದು ಕಾಯಿಲೆ ಹೆಸರಲ್ಲ, ಅದು ಗ್ರೀಕ್ ಭಾಷೆಯಲ್ಲಿ ಒಂದು ನೋವಿನ ಹೆಸರು. ಅದಕ್ಕೆ ನಮ್ಮ ವೈದ್ಯಕೀಯ ಭಾಷೆಯಲ್ಲಿ ಲಕ್ಷಣ ಅಥವಾ ಸಿಂಪ್ಟಮ್ ಅಂತ ಹೇಳ್ತೀವಿ. ಉದಾಹರಣೆಗೆ ತಲೆನೋವು, ಕಿವಿನೋವು, ಹೊಟ್ಟೆ ನೋವು ಆ ತರ ಇರುತ್ತಲ್ಲ, ಅದೇ ರೀತಿ ನಮ್ಮ ಸೊಂಟದಲ್ಲಿ ಶುರುವಾಗಿ ತೊಡೆ ಹಾಗೂ ಮೀನ್ಕಂಡದಿಂದ ಹಾದು ಪಾದದವರೆಗೆ ಬರೋ ನೋವಿಗೆ ಗ್ರೀಕ್ ಭಾಷೆಯಲ್ಲಿ ಸಯಾಟಿಕಾ ಅಂತ ಕರೀತಾರೆ. ನಿಮ್ಗೆ ಗೊತ್ತಿದೆ, ಬೇರೆ ಬೇರೆ ಕಾಯಿಲೆಯಲ್ಲಿ ತಲೆನೋವು ಬರ್ಬೋದು, ಅದೇ ರೀತಿ ಬೇರೆ ಬೇರೆ ಕಾಯಿಲೆಯಲ್ಲಿ ಸಯಾಟಿಕಾ ನೋವು ಸಹ ಬರ್ಬೋದು. ಆದರೆ ಸಯಾಟಿಕಾ ನೋವು ಬಂದ ಕೂಡಲೇ ಅದು ಸೀರಿಯಸ್ ಕಾಯಿಲೆ ಅಂತ ಏನು ಹೆದರ್ಬೇಕಾಗಿಲ್ಲ. ಈ ಸಯಾಟಿಕಾ ಅನ್ನೋ ಹೆಸರು ಹೇಗೆ ಬಂತು ಅಂದರೆ, ನಮ್ಮ ಬೆನ್ನಿನ ಕೆಳಭಾಗದಲ್ಲಿ ಸ್ಪೈನಲ್ ಕಾರ್ಡ್ ಇರುತ್ತಲ್ಲ, ಅಲ್ಲಿಂದ ಬೇರಿನ ರಚನೆಯಿಂದ ಶುರುವಾಗಿ ಒಂದೊಂದೇ ಬೇರುಗಳು ಸೇರ್ಕೊಂಡು ಹೇಗೆ ಗಿಡದಲ್ಲಿ ಕಾಂಡ ಆಗುತ್ತೋ ಅದೇ ರೀತಿ ನರದ ಬೇರುಗಳು ಸೇರಿಕೊಂಡು ಒಂದು ನರ ಆಗುತ್ತೆ. ಆ ನರ ಸೊಂಟದಿಂದ ಹಾದು ತೊಡೆ ಹಿಂಭಾಗದಿಂದ ಬಂದು ಪಾದದವರೆಗೂ ಹೋಗುತ್ತೆ. ಈ ನರಕ್ಕೆ ಸಯಾಟಿಕ್ ನರ್ವ್ ಅಂತ ಕರೀತಾರೆ. ಅದಕ್ಕೆ ಕನ್ನಡದಲ್ಲಿ ಸಯಾಟಿಕ್ ನರ ಅಂತ ಹೇಳ್ಬೋದು. ಇದು ನಮ್ಮ ದೇಹದ ಅತಿ ಉದ್ದವಾದ ಹಾಗೂ ದಪ್ಪವಾದ ನರ. ಡಾಕ್ಟರ್ ಹತ್ರ ಹೊತ್ಕೊಳ್ಳೆವರು, ಓ ನಿಮ್ಗೆ ಸೊಂಟ ನೋವಿದೆ, ನಿಮ್ಗೆ ತೊಡೆ ನೋವಿದೆ, ಕಾಲು ನೋವಿದೆ, ಪಾದ ನೋವಿದೆ, ಎಲ್ಲ ಇದೆ ಅಂದ್ರೆ ಅದಕ್ಕೆ ಸಯಾಟಿಕ ಅಂತ ಹೇಳ್ತೀವಿ. ಅದು ವಿವರವಾಗಿ ಯಾರು ಹೇಳಲ್ಲ. ಸಯಾಟಿಕ ಅನ್ನೋದು ಆಡು ಭಾಷೆಗೆ ಹೋಗ್ಬಿಟ್ಟಿದೆ, ಅದರಿಂದಾಗಿ ಡಾಕ್ಟರ್ ಅವರ ಆಡು ಭಾಷೆಯಲ್ಲಿ ಸಯಾಟಿಕ ಆಗಿದೆ ನಿಮ್ಗೆ ಅಂತ ಹೇಳ್ತಾರೆ.
2: ಹಾಗಾದ್ರೆ ಈಗ ಡಾಕ್ಟ್ರೆ, ಬೆನ್ನು ನೋವು ಬಂದಾಗ ಸಯಾಟಿಕ ಸಮಸ್ಯೆ ಆಗಿದೆ ಅಂತ ತಿಳ್ಕೊಬೇಕು, ಅಥವಾ ಏನು, ಯಾವ ರೀತಿ ಇದನ್ನ ನಾವು?
3: ಈಗ ಇದು ಬಹಳ ಒಳ್ಳೆ ಪ್ರಶ್ನೆ. ಸಾಮಾನ್ಯವಾಗಿ ಬೆನ್ನು ನೋವಿನಲ್ಲಿ ನೋವು ಕೇವಲ ಬೆನ್ನಿಗೆ ಅಥವಾ ಸೊಂಟದ ಭಾಗಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ ಹೆಚ್ಚಿನ ಪಕ್ಷದಲ್ಲಿ. ಉದಾಹರಣೆಗೆ ಯಾರೋ ಹೋಗ್ಬಿಟ್ಟು ಭಾರ ಎತ್ತಿದ್ರು, ಅವರಿಗೆ ಬೆನ್ನು ನೋವು ಬಂತು, ಅದು ಸಯಾಟಿಕ ಅಲ್ಲ, ಅದು ಸೊಂಟ ನೋವು ಅಥವಾ ಬೆನ್ನು ನೋವು ಅಂತ ಹೇಳ್ತೀವಿ. ಆಕ್ಚುಲಿ ಬೆನ್ನು ಅಂದ್ರೆ ಕತ್ತಿನ ಕೆಳಭಾಗದಿಂದ ಸೊಂಟದ ಭಾಗದವರೆಗೆ ಇರೋ ಜಾಗಕ್ಕೆ ಬೆನ್ನು ಅಂತ ಹೇಳ್ತೀವಿ. ಅದರಲ್ಲಿ ಮೇಲಿನ ಬೆನ್ನು, ಮಧ್ಯದ ಬೆನ್ನು, ಕೆಳಗಿನ ಬೆನ್ನು ಅಂತ ವೈದ್ಯರು ಅವರ ಪರಿಭಾಷೆಯಲ್ಲಿ ಹೇಳ್ಕೋತಾರೆ. ಅದೇ ರೀತಿ ಸೊಂಟದ ಭಾಗಕ್ಕೆ ಮಾತ್ರ ನೋವು ಬಂದ್ರೆ ಅದು ಸಯಾಟಿಕ ಅಲ್ಲ. ಸಯಾಟಿಕ ಅಂದ್ರೆ ಬೆನ್ನಿಂದ ಹಿಡಿದು ಕಾಲಿನವರೆಗೂ ಪ್ರಯಾಣ ಮಾಡುವಂತ ನೋವು, ಇದೇ ಇದರ ಮುಖ್ಯ ಸುಳಿವು.

0: ಇದರಲ್ಲಿ ಏನಾಗುತ್ತೆ, ರೋಗಿಗಳಿಗೆ ಕಾಲಿನಲ್ಲಿ, ಕಾಲು ಅಂದ್ರೆ ಮೀನ್ಕಂಡದಲ್ಲಾಗ್ಬೋದು, ಪಾದದಲ್ಲಾಗ್ಬೋದು, ಅಥವಾ ಮಂಡಿಯ ಹಿಂಭಾಗದಲ್ಲಾಗ್ಬೋದು, ಅಲ್ಲಿ ಸುಡೋ ಹಾಗೆ, ಸೂಜಿ ಚುಚ್ಚಂಗೆ, ಅಥವಾ ಒಂದೇ ಸಲ ಕರೆಂಟ್ ಹೊಡೆದಂಗೆ, ಎಲೆಕ್ಟ್ರಿಕ್ ಶಾಕ್ ತರ ನೋವು, ತೀವ್ರವಾದ ನೋವು ಬರ್ಬೋದು ಅಥವಾ ಸಾಧಾರಣವಾದ ನೋವು ಸಹ ಬರ್ಬೋದು. ಕೆಲವೊಮ್ಮೆ ಪಾದದಲ್ಲಿ ಅಥವಾ ಕಾಲಿನಲ್ಲಿ ಮರಗಟ್ಟಂಗ್ ಆಗುತ್ತೆ, ಮರಗಟ್ಟೋದು ಅಂದ್ರೆ ನಮ್ನೆಸ್ ಅಂತ ಹೇಳ್ತಾರೆ, ಆ ರೀತಿನೂ ಆಗುತ್ತೆ. ಕೆಲವರಿಗೆ ಕಾಲಲ್ಲಿ ಬಲ ಕಡಿಮೆ ಆಗ್ಬೋದು, ಕೆಲವರಿಗೆ ಕೆಮ್ಮದಾಗ ಅಥವಾ ಸೀನ್ದಾಗ ಆ ಕಾಲು ನೋವು ಇನ್ನೂ ಜಾಸ್ತಿ ಜೋರಾಗಿ ನೋವಾಗಕ್ಕೆ ಸಾಧ್ಯತೆ ಇರುತ್ತೆ.
1: ಹಾಗಾದ್ರೆ ಡಾಕ್ಟರ್, ಈ ನರಕ್ಕೆ ಏನ್ ತೊಂದರೆ ಆಗುತ್ತೆ, ಇದು ಸಮಸ್ಯೆ ಉಂಟಾಗೋದಕ್ಕೆ? ಈ ನರಕ್ಕೆ ತೊಂದರೆ ಆದಾಗ ನೋವುಗಳು ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ನೀವು ಹೇಳಿದ್ರಿ, ಇದಕ್ಕೆ ಏನ್ ಕಾರಣ ಆ ನೋವು?
0: ಈಗ ನರದಲ್ಲಿ ಬೇರೆ ಬೇರೆ ಕಾರಣದಿಂದ ಈ ರೀತಿ ನೋವು ಬರಬಹುದು. ಕಾಮನ್ ಪ್ರಾಬ್ಲಮ್, ಎಲ್ಲಕ್ಕಿಂತ ಸಾಮಾನ್ಯವಾಗಿ ಬರೋ ಸಾಧ್ಯತೆ ಏನಂದ್ರೆ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ. ಕೆಲವರು ನೀವು ಮಾತಾಡಿದಾಗ ಕೇಳಿರ್ಬೋದು, ನನಗೆ ಕಾಲು ನೋವಾಗಿದೆ, ಡಿಸ್ಕ್ ಆಗಿದೆ ಅಂತ ಹೇಳ್ತಾರೆ. ಡಿಸ್ಕ್ ಅಂದ್ರೆ ಏನು ಅಂತ ನಿಮಗೆ ಒಂದು ಮುಖ್ಯವಾದ ವಿಚಾರ ಹೇಳ್ತೇನೆ. ಈ ಬೆನ್ಮುಳೆ ಅಂದ್ರೆ ಅದು ಸಿಂಗಲ್ ಮುಳೆ ಇರಲ್ಲ, ಅದು ಮಣಿಗಳ ರೀತಿಯಲ್ಲಿ ಇರುತ್ತೆ, ಸಣ್ಣ ಸಣ್ಣ ಬಾಕ್ಸ್ ರೀತಿಯಲ್ಲಿ ಇರುತ್ತೆ. ಆ ಬಾಕ್ಸ್ಗಳ ಮಧ್ಯದಲ್ಲಿ ಒಂದು ಸ್ಪಂಜ್ ಅಂತ ಒಂದು ಅಂಗಾಂಶ ಇರುತ್ತೆ. ಆ ಸ್ಪಂಜ್ ಅಂತ ಅಂಗಾಂಶದಲ್ಲಿ, ಈಗ ಉದಾಹರಣೆಗೆ ದಿಂಬಲ್ಲಿ ಹೊರಗಡೆ ಕವರ್ ಇರುತ್ತೆ, ಒಳಗಡೆ ಮೆತ್ತಿಗಿರೋ ಹತ್ತಿ ಇರುತ್ತೆ, ಆ ರೀತಿನೇ ಡಿಸ್ಕಲ್ಲು ಸಹ ಹೊರಗಡೆ ಭಾಗದಲ್ಲಿ ಒಂದು ಗಡುಸಾದ ಒಂದು ಚೀಲದ ಆಕೃತಿ, ಒಂದು ರಕ್ಷಣಾತ್ಮಕವಾದ ಕವಚ ಇರುತ್ತೆ. ಒಳಗಡೆ ಹತ್ತಿಯ ತರ ಅಥವಾ ಲೋಳೆ ತರ ಅಥವಾ ಜೆಲ್ ತರ ಒಂದು ಅಂಶ ಇರುತ್ತೆ ಒಳಗಡೆ. ಈಗ ಹೊರಗಡೆ ಇರೋ ಈ ದಿಂಬಲ್ಲಿ ನೀವು ನೋಡಿರ್ಬೋದು, ದಿಂಬಲ್ಲಿ ಕೆಲವು ಸಲ ಸೀಳ್ಕೊಂಡಾಗ ಒಳಗಡೆ ಇರೋ ಹತ್ತಿ ಹೊರಗಡೆ ಉಬ್ಬುತ್ತೆ. ಅದೇ ರೀತಿ ಈ ಡಿಸ್ಕ್ಗಳು ಏನಾಗುತ್ತೆ, ವಯಸ್ಸಾದ್ಮೇಲೆ ಅಥವಾ ಸಣ್ಣ ವಯಸ್ಸಲ್ಲಿ ಯಾವಾಗಾದ್ರೂ ಹಾಕಕ್ ಸಾಧ್ಯ ಇದೆ, ಹೊರಗಡೆ ಇರೋ ಕವಚ ಅಥವಾ ಚೀಲ ಅದು ಸಣ್ಣದಾಗಿ ಸೀಳ್ಕೊಂಡಿದ್ರೆ ಅದ್ರ ಒಳಗಡೆ ಇರೋದು ಅಂಶ ಹೊರಗಡೆ ಬರುತ್ತೆ, ಅದು ಒಂಥರ ಜೆಲ್ಲಿ ತರ ಇರುತ್ತೆ. ಅದು ಹೊರಗೆ ಬಂದಾಗ ಏನಾಗುತ್ತೆ, ಅಲ್ಲಿಯೇ ಪಕ್ಕದಲ್ಲೇ ನರಗಳಿರುತ್ತೆ, ಮೂಳೆ ಒಳಗಡೆ ನರಗಳಿರುತ್ತೆ, ಮೂಳೆ ಪಕ್ಕದಲ್ಲಿ ನರಗಳಿರುತ್ತೆ. ಅಂಥದ್ದು ಯಾವುದಕ್ಕಾದ್ರೂ ಈ ತರದ್ದು ಭಾಗ ಹೋಗಿ ತಾಗದ್ರೆ ಆ ಜಾಗದಲ್ಲಿ ನರಕ್ಕೆ ಡ್ಯಾಮೇಜ್ ಆಗುತ್ತೆ. ಕೆಲವರಿಗೆ ಜಾಸ್ತಿ ಆಗುತ್ತೆ, ಕೆಲವರಿಗೆ ಸಣ್ಣ ಪ್ರಮಾಣದಲ್ಲಿ ಡ್ಯಾಮೇಜ್. ನರದ ಯಾವುದೇ ಭಾಗಕ್ಕೂ ಏಟಾದರೂ ಅದರ ಮುಂಭಾಗದಲ್ಲಿ, ಅದು ತುದಿಗೆ ಹೋಗಿ ಇರೋ ಜಾಗದಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಉದಾಹರಣೆಗೆ ಸಯಾಟಿಕ್ ನರ್ವ್ ಬಗ್ಗೆ ಬರೋಣ. ಈ ಸಯಾಟಿಕ್ ನರ್ವ್ ಎಲ್ಲಿಂದ ಬರುತ್ತೆ ಅಂದ್ರೆ ಬೆನ್ನುಮೂಳೆಯ ಕೆಳಭಾಗದಲ್ಲಿ ಹುಟ್ಟುತ್ತೆ. ಆ ಜಾಗದಲ್ಲಿ ಅದ್ರದ್ದು ಬೇರಿರುತ್ತೆ. ಬೇರಿಗೆ ಏನಾದ್ರು ಈ ತರ ಏನಾದ್ರು ಡಿಸ್ಕ್ ಟಚ್ ಆದ್ರೆ ಅಥವಾ ನರದ ಮೇಲೆ ನರ ಹತ್ತುತ್ತೆ ಅಂತ ಹೇಳ್ತಾರಲ್ಲ, ಅದು ಇದೇನೆ. ಈ ರೀತಿ ಆದಾಗ ಏನಾಗುತ್ತೆ, ಆ ನರ ಎಲ್ಲೆಲ್ಲಿ ಹೋಗಿರುತ್ತೋ ಅಷ್ಟು ಜಾಗದಲ್ಲಿ ನೋವು ಬರುತ್ತೆ. ಉದಾಹರಣೆಗೆ ಅದರಲ್ಲಿ ಒಂದು ನರದ ಭಾಗಗಳನ್ನ S1, S2, S3 ಅಂತ ಹೇಳ್ತೀವಿ. ಈ ಮೂಳೆಗಳನ್ನ L5, L3, L4 ಅಂತ ಆ ರೀತಿ ಹೆಸರುಗಳು ಕೊಡ್ತೀವಿ. ಆ ರೀತಿ ನರಕ್ಕೆ ಪ್ರೆಸ್ ಆದ್ರೆ, ಈಗ S1 ನರಕ್ಕೆ ಏನಾದ್ರು ಚುಚ್ಚಿದ್ರೆ ಪಾದದಲ್ಲಿ ನೋವು ಬರುತ್ತೆ. ಪ್ರಾಬ್ಲಮ್ ಇರೋದು ಬೆನ್ಮುಳೆಯಲ್ಲಿ, ನೋವು ಬರೋದು ಪಾದದಲ್ಲಿ. ಇದೇ ರೀತಿ ಬೇರೆ ಬೇರೆ ಕಾಯಿಲೆ ಇರುತ್ತೆ. ಇನ್ನೊಂದೆರಡು ಹೇಳ್ತೀನಿ, ಉದಾಹರಣೆ ಹೇಳ್ತೀನಿ. ಸಾಮಾನ್ಯವಾಗಿ ಆಗಿರೋದು ವಯಸ್ಸಾದಂಗೆ ಬೆನ್ನು ಮೂಳೆಯಲ್ಲಿ ಟ್ಯೂಬಿನ ಆಕೃತಿಯಲ್ಲಿ ಒಂದು ಅಂಶ ಇರುತ್ತೆ. ಆ ಟ್ಯೂಬ್ ಅಲ್ಲಿ ಒಳಗಡೆ ನರಗಳಿರುತ್ತೆ. ಟ್ಯೂಬ್ ಸಂಕುಚಿತ ಆಗ್ತಾ ಹೋಗುತ್ತೆ, ಸಣ್ಣದಾಗ್ತಾ ಹೋಗುತ್ತೆ, ವಯಸ್ಸಾಗ್ತಾ ಆಗ್ತಾ ಆಗ ನರದ ಮೇಲೆ ಒತ್ತಡ ಬಿದ್ದ್ಬಿಟ್ಟು ಕಾಲಲ್ಲಿ ನೋವು ಬರುತ್ತೆ. ಇನ್ನೊಂದು ಕಾಮನ್ ಅಂದ್ರೆ ವಯಸ್ಸಾದಾಗೆ ಕೀಲುಗಳು ಸವಿಯುತ್ತೆ, ಅದೇ ರೀತಿ ಬೆನ್ನು ಮೂಳೆ ಸಹ ಸವಿಯುತ್ತೆ. ಬೆನ್ನು ಮೂಳೆ ಸವದಾಗ ಏನಾಗುತ್ತೆ, ಆ ನರಕ್ಕೆ ಕಿರಿಕಿರಿ ಆಗುತ್ತೆ. ಆ ಯಾವ ನರಕ್ಕೆ ಕಿರಿಕಿರಿ ಆಗುತ್ತೋ ಆ ಜಾಗದಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಅಪರೂಪಕ್ಕೆ ಒಂದೊಂದ್ಸಲ ಇನ್ಫೆಕ್ಷನ್, ಟ್ಯೂಮರ್ ಪೆಟ್ಟಾದಾಗ ಈ ರೀತಿ ನರಕ್ಕೆ ಏಟಾಗ್ಬಿಟ್ಟು ಅದರಿಂದ ನೋವು ಬರೋ ಸಾಧ್ಯತೆ ಇರುತ್ತೆ.
1: ಡಾಕ್ಟರ್, ನಾವು ಇತ್ತೀಚೆಗೆ ಯುವಕರಲ್ಲೂ ಇದು ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಕೇಳ್ತಾ ಇರ್ತೀವಿ, ಈ ಸಮಸ್ಯೆ ಸಯಾಟಿಕ್ ಆಗಿದೆ ಅನ್ನೋದನ್ನ. ಅಂದ್ರೆ ಈಗ ನೀವು ಹೇಳಿದ್ರೆ ವಯಸ್ಸಾದಂತವರಲ್ಲಿ ಈ ತರ ಆಗುತ್ತೆ ಅಂತ, ಯಾರಲ್ಲಿ ಹೆಚ್ಚು ಕಂಡು ಬರುತ್ತೆ, ಈ ವಯಸ್ಸಾದರಲ್ಲಿ ಹೆಚ್ಚು ಅಥವಾ ಯುವಕರಲ್ಲೋ, ಇದು ಹೇಗೆ?
0: ಈಗ ಯುವಕರಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಇತ್ತೀಚೆಗೆ ಕಾಮನ್ ಆಗಿದೆ. ಇದಕ್ಕೆ ಬಹಳ ಮುಖ್ಯವಾಗಿ ಏನಾಗಿದೆ ಅಂದ್ರೆ ನಮ್ಮ ಜೀವನ ಶೈಲಿ ಒಂದು ದೊಡ್ಡ ಕಾರಣ. ದೀರ್ಘಕಾಲ ಒಂದೇ ಕಡೆ ಕೂತು ಕೆಲಸ ಮಾಡೋ IT ಉದ್ಯೋಗಗಳು, ಹೆಚ್ಚು ಹೊತ್ತು ವಾಹನ ಚಲಾಯಿಸುವ ಚಾಲಕರು, ಸರಿಯಾದ ಭಂಗಿ ಅಥವಾ ಪೋಶ್ಚರ್ ಇಲ್ಲದೆ ಭಾರ ಎತ್ತೋದು ಮಾಡೋರಲ್ಲಿ ಈ ರೀತಿ ನರಕ್ಕೆ ಪೆಟ್ಟಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದರಲ್ಲಿ ಸಾಮಾನ್ಯವಾಗಿ ಎರಡು ಭಾಗ ಇರುತ್ತೆ. ಒಂದು ಜೀವನದ ಮೊದಲ ಭಾಗದಲ್ಲಿ ಬರೋ ಬೆನ್ನು ನೋವು, ಜೀವನದ ನಂತರದ ಭಾಗದಲ್ಲಿ ಅಂದ್ರೆ 50 ವರ್ಷದ ನಂತರ ಬರೋ ಬೆನ್ನು ನೋವುಗಳು. ಆ ರೀತಿ ಎರಡು ಅಂದಾಜಾಗಿ ಕ್ಲಾಸಿಫೈ ಮಾಡಬಹುದು ಬೆನ್ನು ನೋವಲ್ಲಿ. ಅದರಲ್ಲಿ ಮೊದಲು ಅಂದ್ರೆ ಸಣ್ಣ ವಯಸ್ಸಿನವರಿಗೆ, 50 ವರ್ಷಕ್ಕಿಂತ ಕಮ್ಮಿನವರಿಗೆ ಬರೋ ನೋವಲ್ಲಿ ಡಿಸ್ಕ್ ಪ್ರೊಲ್ಯಾಪ್ಸ್ ಕಾಮನ್. ಅಂದ್ರೆ IT ಉದ್ಯೋಗಗಳು ಇತ್ಯಾದಿ ನಾನು ಹೇಳಿದಲ್ಲ, ಅವರಿಗೆ ಡಿಸ್ಕ್ ಪ್ರೊಲ್ಯಾಪ್ಸ್ ಕಾಮನ್. ವಯಸ್ಸಾದ್ಮೇಲೆ ಬರೋರಿಗೆ ಬೇರೆ ತರದ್ದು ಸಯಾಟಿಕ ಬರುತ್ತೆ. ಉದಾಹರಣೆಗೆ ಡಯಾಬಿಟಿಸ್ ಇರೋರಿಗೆ ನರಗಳು ದುರ್ಬಲ ಆಗಿರುತ್ತೆ, ಅವರಿಗೆ ಸಯಾಟಿಕ ರೀತಿಯೇ ನರ ಬಂದು ಡಾಕ್ಟರಿಗೆ ಕನ್ಫ್ಯೂಸ್ ಆಗ್ಬಹುದು. ಇನ್ನೊಂದು ಧೂಮಪಾನ ಮಾಡೋರು, ಸ್ಮೋಕಿಂಗ್ ಮಾಡೋರಿಗೆ ಏನಾಗುತ್ತೆ, ಡಿಸ್ಕ್ ಬೇಗ ವೀಕ್ ಆಗ್ಬಿಟ್ಟು ನರಕ್ಕೆ ಪ್ರೆಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಮುಖ್ಯವಾಗಿ ಜೀವನ ಶೈಲಿಯಲ್ಲಿ ಬದಲಾವಣೆಗಳು ಆಗಿರೋದೇ ಇದಕ್ಕೆ ಮುಖ್ಯವಾದ ಕಾರಣ.
1: ಅಂದ್ರೆ ಯುವಕರಲ್ಲಿ ಇತ್ತೀಚೆಗೆ ಹೆಚ್ಚಾಗೋದು ಕಾರಣ ಈ ಜೀವನ ಶೈಲಿಯಲ್ಲಿ ಆಗಿರೋ ಬದಲಾವಣೆಯಿಂದ ಇದು ಹೆಚ್ಚಾಗಿದೆ ಅಂತೀರಿ. ವಯಸ್ಸಾದವರಲ್ಲಿ ಮತ್ತೆ ಮಧುಮೇಹಿಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ಇದು ಬರುತ್ತೆ ಅಂತ ಹೇಳ್ತೀರಿ. ಹಾಗೇನೆ ಡಾಕ್ಟ್ರೆ, ಈಗ

0: ಈ ನೋವು ಕಾಣಿಸ್ಕೊಂಡಾಗ ಮನೆಯಲ್ಲಿ ಏನಾದ್ರು ಮಾಡ್ಕೋಬೇಕಾಗತ್ತಾ ಅಥವಾ ತಕ್ಷಣ ವೈದ್ಯರ ಬಳಿ ಹೋಗ್ಬೇಕಾ?
1: ಅದಕ್ಕೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಈಗ ಉದಾಹರಣೆಗೆ ಯಾರೋ ಹೋದ್ರು, ಒಂದು ಭಾರ ಎತ್ತಿದ್ರು, ಸಡನ್ ಆಗಿ ಹೋದ್ರು, ಅಂದ್ರೆ ಏನು ಕೆಲಸ ಮಾಡ್ತಿರಲ್ಲ, ಕೂತ್ಕೊಂಡಿದ್ರು, ಅವ್ರ ಮನೆಯವ್ರು ಹೇಳಿದ್ರು ಒಂದು ಅಕ್ಕಿ ಚೀಲ ತಗೊಂಬ ಅಂತ ಹೇಳಿದ್ರು. ಇವ್ರು ಹೋದ್ರು ಅಕ್ಕಿ ಚೀಲನ ಎಳೆದ್ಬಿಟ್ಟು ಪಕ್ಕದಲ್ಲಿ ಇಟ್ಟರು, ಅಥವಾ ಅದನ್ನ ತೆಗೆದು ಡಬ್ಬಕ್ಕೆ ಸುರಿದ್ರು, ಏನೋ ಆ ಥರ ಮಾಡಿದ್ರು. ಆವಾಗ ಸಡನ್ ಆಗಿ ಬೆನ್ನೋವು ಬಂತು. ಇದು ಕಾಮನ್, ಎಲ್ಲ ಮನೆಗಳಲ್ಲಿ ಆಗುತ್ತೆ. ಹೀಗಾದಾಗ ಏನಾಗುತ್ತೆ, ತಕ್ಷಣ ಪ್ರತಿಯೊಂದು ಕೇಸಿಗೂ ಸಹ ಹೋಗಿ ವೈದ್ಯರನ್ನ ಭೇಟಿಯಾಗೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ಹೊತ್ತು ಕಾಯಿರಿ, ಜಾಸ್ತಿ ನೋವು ಬಂದಿದೆ, ಸ್ವಲ್ಪ ನೋವು ಬಂದಿದೆ ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ನಿಮ್ಗೆ ಅದು ತಡ್ಕೊಳಕಾಗಲ್ಲ ಅಂದ್ರೆ ಖಂಡಿತ ಡಾಕ್ಟರ್ ಹತ್ರ ಹೋಗ್ಲೇಬೇಕು, ನೀವೇ ಸ್ವತಃ ಟ್ರೀಟ್ಮೆಂಟ್ ತಗೋಬೇಡಿ. ನೋವು ಬಂದಾಗ ನೀವು ಮನೆಯಲ್ಲೇ ಮಾಡುವಂತದ್ದು ಏನು ಅಂದ್ರೆ, 2-3 ದಿವಸ ವಿಶ್ರಾಂತಿ ತಗೊಳ್ಳಿ, ಅದರಲ್ಲಿ ಕಡಿಮೆ ಆಗಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ. ಈಗ ಡಾಕ್ಟರ್ ಹತ್ರ ಹೋಗಿರೋದು ಅಲ್ಲದೇನೆ ನೀವೇನ್ ಮಾಡಬೇಕು, ಕೆಲವು ಸಲ ವೈದ್ಯರಿಗೆ ಹೇಳಕ್ಕೆ ಆಗದೆ ಇರ್ಬೋದು, ಅಥವಾ ಹೇಳಿದ್ರು ನಿಮ್ಗೆ ಅರ್ಥ ಆಗದೆ ಇರ್ಬೋದು. ಅದಕ್ಕೋಸ್ಕರ ಅದನ್ನ ಬಿಡಿಸಿ ಹೇಳ್ತೀನಿ. ಬಹಳಷ್ಟು ಜನ ಏನಂದ್ಕೋದ್ರೆ ಸೊಂಟ ನೋವು ಬಂತು ಅಂದ್ಕೊಳ್ಳೆ 10-6 ದಿವಸ ಹಾಸಿಗೆ ಹಿಡಿದು ಮಲಗಿಬಿಡೋದು ಅಂತ ಅಂದ್ರೆ ಅದು ತಪ್ಪು. ತೀವ್ರವಾಗಿ ನೋವಿದೆ, 1-2 ದಿನ ವಿಶ್ರಾಂತಿ ತಗೊಳ್ಳೋದು ಸರಿ. ಇದು ನಾನು ಹೇಳ್ತಿರೋದು ಈ ಸಯಾಟಿಕ ಇಲ್ದೇನೆ ಬರೀ ಸೊಂಟ ನೋವು ಬರುತ್ತಲ್ಲ ಅದ್ರ ಬಗ್ಗೆ. ಆವಾಗ ದೀರ್ಘಕಾಲ ಹಾಸಿಗೆ ವಿಶ್ರಾಂತಿ ತಗೊಳ್ಳೋದು ಅಥವಾ ಕಂಪ್ಲೀಟ್ ಬೆಡ್ ರೆಸ್ಟ್ ಅಂತಾರಲ್ಲ, ಇದು ಖಂಡಿತ ಒಳ್ಳೇದಲ್ಲ. ಬರೀ ಸೊಂಟ ನೋವಿದ್ದಾಗ ಹಾಗೆ ಮಾಡಿದ್ರೆ ಏನಾಗುತ್ತೆ, ಸೊಂಟದ ಸ್ನಾಯುಗಳು ಇನ್ನೂ ದುರ್ಬಲ ಆಗುತ್ತೆ, ಅವರಿಗೆ ಹೊಸದಾಗಿ ಡಿಸ್ಪ್ರೊಲ್ಯಾಪ್ಸ್ ಆಗೋ ಸಾಧ್ಯತೆಯೂ ಇರುತ್ತೆ. ಅದರಿಂದಾಗಿ ಫಸ್ಟ್ 2-3 ದಿವಸ ವಿಶ್ರಾಂತಿ ತಗೊಳ್ಳೋದು ಸರಿ. ಆಮೇಲೆ ನಿಧಾನವಾಗಿ ಓಡಾಡಕ್ಕೆ ಶುರು ಮಾಡಬೇಕು. ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಳ್ಳೋಕೆ ಮನೆಯಲ್ಲಿ ಓಡಾಡೋದು ಅದೆಲ್ಲ ಮಾಡ್ಬೋದು. ಮುಂದೆ ಬಾಗಿ ಭಾರ ಎತ್ತೋದನ್ನ ನಿಲ್ಲಿಸಬೇಕು, ಇದು ಬಹಳ ಮುಖ್ಯ. ಅದೇ ನಿಂತ ಕಡೆನೆ ಭಾರ ಎತ್ತಿಬಿಟ್ಟು ಪಕ್ಕದಲ್ಲಿ ಇರ್ತೀರಾ, ಈ ಕುಕ್ಕರ್ ಎತ್ತಿ ಪಕ್ಕದಲ್ಲಿ ಇರ್ತೀರಾ, ಇಡ್ಲಿ ಪಾತ್ರೆ ಎತ್ತಿ ಪಕ್ಕದಲ್ಲಿ ಇರ್ತೀರಾ, ಅವೆಲ್ಲ ಮಾಡ್ಬೋದು. ಮುಂದೆ ಬಗ್ಬಿಟ್ಟು ಕೊಡಪಣ ಎತ್ತೋದು, ಬಕೆಟ್ ಎತ್ತೋದು, ಆ ರೀತಿ ಮಾಡಬಾರ್ದು. ಬಿಸಿನೀರು ಕಾವು ಕೊಡೋದು, ಕೆಲವರಿಗೆ ಐಸ್ ಪ್ಯಾಕ್ ಇಡೋದ್ರಿಂದ ಸ್ವಲ್ಪ ರಿಲೀಫ್ ಸಿಗ್ಬೋದು, ಆದರೆ ತುಂಬ ಹೊತ್ತು ಮಾಡಬೇಡಿ. ಅದು 5-10 ನಿಮಿಷದಕ್ಕಿಂತ ಜಾಸ್ತಿ ಮಾಡಬಾರ್ದು ಒಂದೊತ್ತಿಗೆ. ನೋವು ತಡೆಯಕ್ಕೆ ಆಗಲ್ಲ ಅಂದಾಗ ಪೇನ್ ಮೆಡಿಸಿನ್ ತಗೊಳ್ಳಿ, ಆದರೆ ಸ್ವಯಂ ವೈದ್ಯ ಅಥವಾ ಸೆಲ್ಫ್ ಮೆಡಿಕೇಶನ್ ಮಾಡಲೇಬಾರ್ದು.
0: ಯಾವಾಗ ಭೇಟಿ ಮಾಡಬೇಕಾದ ಅಂದರೆ, ಈಗ 1-2 ದಿನ ಅವ್ರು ವಿಶ್ರಾಂತಿ ತಗೊಂಡ್ರು, ಇನ್ನೂ ಕಡಿಮೆ ಆಗಿಲ್ಲ, ಈ ಥರ ಎಲ್ಲ ಮಾಡಿಕೊಂಡ್ರು ಮನೆಯಲ್ಲೇ ಸಣ್ಣ ಪುಟ್ಟ, ಆದ್ರೂ ಸರಿಯಾಗಿಲ್ಲ, ವೈದ್ಯರ ಬಳಿ ಆ ನಂತರದಲ್ಲಿ ಹೋಗ್ಬೇಕು ಅಥವಾ ಯಾವ ಹಂತದಲ್ಲಿ ಅವರು ನಿರ್ಧಾರ ಮಾಡಬೇಕು ವೈದ್ಯರ ಬಳಿ ಹೋಗ್ಬೇಕು ಅಂತ?
1: ಈ ರೀತಿ ನೋವು ಬಂದಾಗ ಅಥವಾ ಬೆನ್ ನೋವು ಬಂದ್ಬಿಟ್ಟು ಕಾಲು ನೋವು ಬಂದಾಗ ಏನು ಇಂಪಾರ್ಟೆಂಟ್, ಅದಕ್ಕೆ ರೆಡ್ ಫ್ಲಾಗ್ಸ್ ಅಂತ ಹೇಳ್ತೀವಿ ನಮ್ಮ ಮೆಡಿಕಲ್ ಭಾಷೆಯಲ್ಲಿ, ಅಂದ್ರೆ ಮೆಡಿಕಲ್ ಎಮರ್ಜೆನ್ಸಿ ಇರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಕೇಸಲ್ಲಿ. ಇದು ಬಹಳ ಮುಖ್ಯವಾದ ವಿಷಯ. ಸಾಮಾನ್ಯವಾಗಿ ಬರೀ ಬೆನ್ನೋವು ಇದ್ರೆ ಯಾರು ಹೆದರ್ಬೇಕಾಗಿಲ್ಲ. ನಾನು ಆಗ್ಲೇ ಹೇಳಿದ್ನಲ್ಲ, ಸ್ವಲ್ಪ ಸೊಂಟ ನೋವಿದೆ, ಸ್ವಲ್ಪ ಬೆನ್ನೋವು ಆಯ್ತು, ಸ್ವಲ್ಪ ಕಳಕ್ ಅಂತ ಆಯ್ತು ಅಂತ ಹೇಳ್ತಾರಲ್ಲ, ಅದಕ್ಕೆ ಯಾರು ಹೆದರ್ಬೇಕಾಗಿಲ್ಲ. ಆದ್ರೆ ಕೆಲವು ಲಕ್ಷಣಗಳಿದ್ರೆ ಒಂದು ಕ್ಷಣನೂ ತಡೆ ಮಾಡದೆ ಆದಷ್ಟು ಬೇಗ ಡಾಕ್ಟರ್ಗೆ ಹೋಗಿ ತೋರಿಸ್ಬೇಕಾಗತ್ತೆ. ಯಾವ್ಯಾವ ಲಕ್ಷಣಗಳು ಅದು ತಿಳ್ಕೊಳ್ಳೋಣ. ಉದಾಹರಣೆಗೆ, ಮೂತ್ರ ಮಾಡಲಿಕ್ಕೆ ತೊಂದರೆ ಆಯಿತು, ಮಲ ವಿಸರ್ಜನೆ ಮೇಲೆ ನಿಯಂತ್ರಣ ಹೋಗೋದು, ಅಥವಾ ಮೂತ್ರ ಮಾಡಲು ಕಷ್ಟ ಆಗೋದು, ಈ ರೀತಿ ಆಗೋ ಸಾಧ್ಯತೆಗಳು ಸಯಾಟಿಕದಲ್ಲಿ ಇರುತ್ತೆ. ಅಂದ್ರೆ ಸೊಂಟ ನೋವು ಇರುತ್ತೆ, ಕಾಲು ನೋವು ಇರುತ್ತೆ, ಅವರಿಗೆ ಮೂತ್ರ ಮಾಡೋಕ್ಕೆ ತೊಂದರೆ ಆಗುತ್ತೆ. ಆ ರೀತಿ ಆದಾಗ ಅದು ಬಹಳ ಅರ್ಜೆಂಟ್ ಆಗಿರುತ್ತೆ, ಅದಕ್ಕೆ ತಕ್ಷಣ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ. ಸೊಂಟದ ಕೆಳಭಾಗದಲ್ಲಿ ಒಳಗಿನ ತೊಡೆ ಅಥವಾ ಖಾಸಗಿ ಭಾಗದ ಸುತ್ತ ಮರದಂಗೆ ಆಗೋದು, ಸ್ಯಾಡ್ಲನ್ ಅಸ್ಥಿಷ್ಯ ಅಂತ ಹೇಳ್ತೀವಿ, ಅದಕ್ಕೆ ಮರಗಟ್ಟೋ ತರ ಆಗುತ್ತೆ, ಅಂದ್ರೆ ಕೂರೋ ಜಾಗದಲ್ಲಿ ಮರಗಟ್ಟದಂಗೆ ಆಗುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ, ಸಯಾಟಿಕ ಒಂದೇ ಕಾಲಲ್ಲಿ ಬರುತ್ತೆ, ಎರಡೂ ಕಾಲಲ್ಲಿ ಏನಾದ್ರು ಬಂದ್ಬಿಟ್ರೆ ಒಟ್ಟಿಗೆ ಸಿಕ್ಕಾಪಟ್ಟೆ ನೋವಾಯ್ತು, ತುಂಬಾ ಮರಗಟ್ಟಿದಂಗೆ ಆಗಿದೆ, ಅಥವಾ ಬಲ ಕಡಿಮೆ ಆಯ್ತು, ಕಾಲು ಅಲ್ಲಾಡ್ಸಕ್ ಆಗಲ್ಲ, ಇವೆಲ್ಲ ತುಂಬಾ ಅರ್ಜೆಂಟ್ ಇರುತ್ತೆ, ತಕ್ಷಣ ಡಾಕ್ಟರ್ಗೆ ಭೇಟಿ ಆಗ್ಬೇಕಾಗತ್ತೆ. ಇನ್ನೊಂದು, ಕಾಲಿನಲ್ಲಿ ಬಲ ಕಡಿಮೆ ಆಗಿ ನಡಿಬೇಕಾದ್ರೆ ಪಾದ ನೆಲಕ್ಕೆ ಉಜ್ಕೊಂಡು ಬರುತ್ತೆ, ಅದಕ್ಕೆ ಫುಟ್ ಡ್ರಾಪ್ ಅಂತ ಹೇಳ್ತೀವಿ. ಉದಾಹರಣೆ, ಕಾಲ್ನ ಎಳ್ಕೊಂಡು ಹೋಗ್ತಾರಲ್ಲ, ಅದಕ್ಕೆ ಫುಟ್ ಡ್ರಾಪ್ ಅಂತ ಹೇಳ್ತೀವಿ. ಆ ರೀತಿ ಆದಾಗ್ಲೂ ಡಾಕ್ಟರ್ ಹತ್ರ ಹೋಗೋದು ಬಹಳ ಮುಖ್ಯ. ಬಿದ್ದುಬಿಟ್ಟು ಸೊಂಟ ನೋವು ಬಂದು ಕಾಲು ನೋವು ಒಟ್ಟಿಗೆ ಬಂತು ಅಂದ್ರೆ ಒಂದ್ ದಿನಾನು ಕಾಯಬಾರ್ದು, ತಕ್ಷಣವೇ ತಜ್ಞ ವೈದ್ಯರನ್ನ ಭೇಟಿ ಆಗ್ಬೇಕು.
0: ಹಾಗೆ ಇನ್ ಕೆಲವರಲ್ಲಿ ಒಂದು ಗೊಂದಲ ಇರುತ್ತೆ, ಈಗ ಬೆನ್ನು ನೋವು ಬಂದಿದೆ, ನಾನೀಗ MRI ಸ್ಕ್ಯಾನಿಂಗ್ ಮಾಡಿಸ್ಬೇಕಾ ಅಂತ ಈಗ ವೈದ್ಯರ ಬಳಿ ಕೇಳ್ಬೋದು. ಅವಾಗ ನೀವು ಈಗ ಬೆನ್ನು ನೋವು ಬಂದವ್ರಿಗೆಲ್ರಿಗೂ MRI ಸ್ಕ್ಯಾನಿಂಗ್ ಹೇಳ್ತೀರಾ ಅಥವಾ ಯಾವ ತರ ಇರುತ್ತೆ ಡಾಕ್ಟರ್?
1: ಇದು ಒಂದು ಬಹಳ ಮುಖ್ಯವಾದ ವಿಚಾರ. ಈಗ ಬೆನ್ನೋವು ಬಂದು ಕಾಲು ನೋವು ಬಂತು ಅಂದ್ರೆ ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು? ಸಾಮಾನ್ಯವಾಗಿ ಮೂಳೆ ಡಾಕ್ಟರ್ ಹತ್ರ ಹೋಗ್ಬೇಕಾಗುತ್ತೆ, ಯಾಕಂದ್ರೆ ಮೂಳೆ ಕೀಲು ತಜ್ಞರು ಈ ವಿಷಯದಲ್ಲಿ ಜಾಸ್ತಿ ಮಾಹಿತಿಯನ್ನು ಪಡೆದಿರ್ತಾರೆ, ಆ ಬಗ್ಗೆ ಸಾವಿರಾರು ರೋಗಿಗಳನ್ನ ಪರೀಕ್ಷೆ ಮಾಡಿರ್ತಾರೆ, ಅದರಿಂದಾಗಿ ಅವ್ರ ಹತ್ರ ಹೋಗೋದೇ ಒಳ್ಳೇದು. ಇನ್ನು ಕೆಲವು ಸಲ ಏನಾಗುತ್ತೆ, ಕೆಲವರು ನ್ಯೂರಾಲಜಿಸ್ಟ್ ಹತ್ರ ಹೋಗ್ತಾರೆ. ಸೊಂಟ ನೋವು ಮತ್ತು ಕಾಲು ನೋವು ಇದ್ದಾಗ ನ್ಯೂರಾಲಜಿಸ್ಟ್ ಗಿಂತ ಬೆನ್ನು ಮೂಳೆ ಡಾಕ್ಟರ್ ಹತ್ರ ಹೋಗೋದು ಉತ್ತಮ. ಈಗ ಡಾಕ್ಟರ್ ಏನ್ ಮಾಡ್ತಾರೆ, ರೋಗಿಯನ್ನು ನೋಡಿಕೊಳ್ಳಿ, ಫಸ್ಟ್ ಕೇಳ್ತಾರೆ ಎಷ್ಟು ದಿವಸ ಆಯ್ತು, ಹೇಗಾಯ್ತು, ಈಗ ಹೇಗೆ ಇದೆ, ಮೊದ್ಲು ಹೇಗಿತ್ತು, ಈ ರೀತಿ ಎಲ್ಲ ಕೇಳ್ತಾರೆ, ಅದಕ್ಕೆ ಹಿಸ್ಟ್ರಿ ಅಂತ ಹೇಳ್ತೀವಿ. ಅಷ್ಟು ಕೇಳ್ದಾಗ್ಲೇ ಸಾಮಾನ್ಯವಾಗಿ ವೈದ್ಯರಿಗೆ ಗೊತ್ತಾಗುತ್ತೆ ಯಾವ ನರದ ಮೇಲೆ ಒತ್ತಡ ಬಿದ್ದಿದೆ, ಅಥವಾ ನೋವು ಶುರು ಆಗಿ ಎಷ್ಟು ದಿವಸ ಆಗಿದೆ, ಈಗ ಏನಾದರೂ ಜಾಸ್ತಿ ಆಗ್ತಿದೆಯೋ, ಅದು ಸಾಕಷ್ಟು ವಿಷಯಗಳು ಡಾಕ್ಟರ್ಗೆ ತಿಳಿಯುತ್ತೆ. ಈಗ MRI ಮಾಡಿಸೋದು ಬೇಡವೋ ಅಂತ ವೈದ್ಯರು ಡಿಸೈಡ್ ಮಾಡೋದೇ ಒಳ್ಳೇದು. ಎಲ್ಲಾ ಕೇಸಲ್ಲೂ MRI ಮಾಡಿಸೋ ಅವಶ್ಯಕತೆ ಇರೋದಿಲ್ಲ. ಯಾವಾಗ

0: ಮಾಡಿಸ್ತಾರೆ ಸಾಮಾನ್ಯವಾಗಿ ಡಾಕ್ಟ್ರು. ಮೊದಲನೇ ದಿವಸ ನೋವಿತ್ತು, ಎರಡನೇ ದಿವಸ ಕಾಲಲ್ಲಿ ಬಲ ಕಮ್ಮಿ ಆಯ್ತು, ಮೂರನೇ ದಿವಸ ನಡೆಯಕ್ಕೆ ತೊಂದರೆ ಆಯ್ತು, ಖಂಡಿತ MRI ಮಾಡಿಸ್ಲೇಬೇಕು. ಇನ್ನೊಬ್ರಿಗೆ ಈಗ ನೋವಿದೆ ಆದ್ರೆ ನೆನ್ನೆಕ್ಕಿಂತ ಇವತ್ತು ಕಡಿಮೆ ಆಯ್ತು, ಕಾಲಿಂದು ಬಲ ಗಿಲ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ನಡೀತಾರೆ, ಮೆಟ್ಲು ಹತ್ತುತ್ತಾರೆ, ಇಳಿತಾರೆ, ನೋವಿದೆ ಆದ್ರೆ ಹತ್ತಕ್ಕೆ ಇಳಿಯಕ್ಕಾಗತ್ತೆ, ಅವರಿಗೆ MRI ಮಾಡೋ ಅವಶ್ಯಕತೆ ಅಷ್ಟಿರಲ್ಲ. ಕೆಲವರಿಗೆ ವಾರಗಟ್ಟಲೆ ನೋವಿರುತ್ತೆ, ಈಗ ಎರಡು ವಾರ ಆಯ್ತು, ಮೂರು ವಾರ ಆಯ್ತು, ನಾಲ್ಕು ವಾರ ಆಯ್ತು, ಅವ್ರಿಗೆ ನೋವು ಕಡಿಮೆ ಆಗ್ತಾ ಇಲ್ಲ. ಈಗ ಏನ್ ಮಾಡೋದು? ಇಂಥವರಿಗೆ MRI ಮಾಡಿಸಿ ಅದು ಬರೀ ಡಿಸ್ಕ್ ಪ್ರೊಲ್ಯಾಪ್ಸೋ ಅಥವಾ ಬೇರೆ ಏನಾದ್ರು ಕಾಯಿಲೆ ಇದೆಯೋ ಅಂತ ನೋಡೋಕ್ಕೆ ವೈದ್ಯರಿಗೆ ಅನುಮಾನ ಬಂದ್ರೆ ಆ ಸಮಯದಲ್ಲಿ MRI ಮಾಡಿಸ್ಬೇಕಾಗತ್ತೆ. ಇನ್ನೊಂದು ಮುಖ್ಯವಾದ ಮಾತು ಏನಂದ್ರೆ, MRI ರಿಪೋರ್ಟ್ ಅಲ್ಲಿ ಡಿಸ್ಕ್ ಬಲ್ಜ್ ಅಂತ ಬಂದಿರುತ್ತೆ. ಇದು ಬಹಳ ಒಂದು ಕುತೂಹಲಕಾರಿ ವಿಚಾರ. ಈಗ ಡಿಸ್ಕ್ ಬಲ್ಜ್ ಅಂದ್ರೆ ಏನು, ನಾನು ಆಗ್ಲೇ ಹೇಳಿದ್ನಲ್ಲ, ದಿಂಬಿಂದ ಹತ್ತಿ ಹೊರಗೆ ಬಂದಿದೆ ಅಂತೇಳಿ. ಅದೇ ರೀತಿ ಡಿಸ್ಕ್ ಇರೋ ಜಾಗದಲ್ಲಿ ಒಂದು ಜೆಲ್ಲು ಹೊರಗಡೆ ಬಂದ್ಬಿಟ್ಟು ನರಕ್ಕೆ ಪ್ರೆಸ್ ಆಗಿರುತ್ತೆ. ಆ ರೀತಿ ಆಗೋಕ್ಕಿಂತ ಮೊದಲು ಏನಾಗುತ್ತೆ, ಆ ದಿಂಬಿನ ಒಂದು ಭಾಗದಲ್ಲಿ ಡ್ಯಾಮೇಜ್ ಆಗಿರೋ ಭಾಗ ಉಬ್ಬುತ್ತೆ ಅಲ್ಲ, ಆ ರೀತಿ ಈ ಡಿಸ್ಕಲ್ಲಿ ಸಹ ಒಂದು ಉಬ್ಬು ಇರುತ್ತೆ, ಅದಕ್ಕೆ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ. ಅದು ನಾರ್ಮಲ್, ಅದು ತುಂಬಾ ಜನರಿಗೆ ನಾರ್ಮಲ್ ಆಗಿರುತ್ತೆ. ಡಿಸ್ಕ್ ಬಲ್ಜ್ ಇದೆ ಅಂದ್ಕೊಳ್ಳೆ ಅದು ಆಪರೇಷನ್ ಮಾಡಬೇಕು, ಡಿಸ್ಕ್ ಬಲ್ಜ್ ಇದೆ ಅಂದ್ಕೊಳ್ಳೆ ಅದೇ ಸಯಾಟಿಕಕ್ಕೆ ಕಾರಣ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಈಗ ಒಂದು 1000 ಜನ MRI ಮಾಡಿಸಿದ್ದಾರೆ ಅಂತ ಇಟ್ಕೊಳ್ಳಿ, ನಾರ್ಮಲ್ ಅವರಿಗೆ ಕಾಲ್ನೋವು ಇಲ್ಲ ಅಂದ್ರೂ ಅವರಿಗೆ MRI ಡಿಸ್ಕ್ ಬಲ್ಜ್ ಇದ್ದೇ ಇರುತ್ತೆ. ಅಂದ್ರೆ ಡಿಸ್ಕ್ ಬಲ್ಜ್ ಅನ್ನೋದು ಅದು ನೋಡಿದ ತಕ್ಷಣ ಆಪರೇಷನ್ ಬೇಕು ಅಂತ ಅರ್ಥ ಅಲ್ಲ. ನಾವು ಚಿಕಿತ್ಸೆ ನೀಡೋದಿದೆಯಲ್ಲ, ಅದು ರಿಪೋರ್ಟಿಗೆ ಚಿಕಿತ್ಸೆ ಕೊಡಲ್ಲ, ರೋಗಿಗೆ ಅವರ ಲಕ್ಷಣಗಳಿಗೆ ತಕ್ಕಂತೆ ಚಿಕಿತ್ಸೆನ ನಿರ್ಧಾರ ಮಾಡ್ತೀವಿ.
1: ಹಾಗೇನೆ ಡಾಕ್ಟರ್, ಈಗ ಗೊತ್ತಾಯ್ತು ಸಯಾಟಿಕಾ ಸಮಸ್ಯೆ ಇದೆ ಅಂತ, ಆವಾಗ ನೀವು ಚಿಕಿತ್ಸಾ ವಿಧಾನಗಳಿಗೆ ಏನೇನಿದೆ, ಯಾವ ರೀತಿಯೆಲ್ಲ ಚಿಕಿತ್ಸೆಗಳನ್ನ ಕೊಡ್ತೀರಿ ಸರಿ ಮಾಡೋ ರೀತಿಯಲ್ಲಿ?
0: ನಾನು ಆಗ್ಲೇ ಹೇಳ್ದಂಗೆ ಸಯಾಟಿಕದಲ್ಲಿ ಸಾಮಾನ್ಯವಾಗಿ ಮೂರು ಕಾರಣಗಳು ಅಂತ ಇಟ್ಕೊಳ್ಳೋಣ. ಒಂದು ಡಿಸ್ಕ್ ಪ್ರೊಲ್ಯಾಪ್ಸ್, ಎರಡನೇದು ಸ್ಟಿನೋಸಿಸ್ ಅಂದ್ರೆ ವಯಸ್ಸಾದವ್ರ ಮೇಲೆ ಬರೋದು, ಮೂರನೇದು ಮೂಳೆ ಸವಿತ ಉಂಟಾಗಿ ಆಗೋದು. ಇದರಲ್ಲಿ ಮೂಳೆ ಸವಿತ ಉಂಟಾಗ್ಬಿಟ್ಟು ನರಕ್ಕೆ ಪ್ರೆಸ್ ಆಗಿದ್ರೆ ಅದಕ್ಕೆ ಸರ್ಜಿಕಲ್ ಚಿಕಿತ್ಸೆ ಇರೋದಿಲ್ಲ, ಅಂದ್ರೆ ಸಾಮಾನ್ಯವಾದ ಚಿಕಿತ್ಸೆ ಅಥವಾ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅದಕ್ಕೆ ಸರ್ಜರಿ ಮಾಡೋದ್ರಿಂದ ಅದು ಸರಿ ಹೋಗೋ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ, ಅದರಿಂದ ಅದು ಮಾಡಕ್ಕೆ ಹೋಗಲ್ಲ. ಎರಡನೇದು ಅಂದ್ರೆ ಮಧ್ಯದ್ದು ಸ್ಪೈನಲ್ ಸ್ಟಿನೋಸಿಸ್ ಅಂತ ಹೇಳಿದ್ನಲ್ಲ, ವಯಸ್ಸಾದಾಗೆ ನರ ಹೋಗೋ ದಾರಿನಲ್ಲಿ ಜಾಗ ಕಡಿಮೆ ಆಗ್ಬಿಟ್ಟು ನರಕ್ಕೆ ಪ್ರೆಷರ್ ಆಗ್ಬಿಟ್ಟು ನೋವಾಗುತ್ತಲ್ಲ, ಅದು ಸ್ಪೈನಲ್ ಸ್ಟಿನೋಸಿಸ್ ಅಂತ ಹೇಳ್ತೀವಿ. ಅದಾಗಿರೋರಿಗೆ ಕಾಲಲ್ಲಿ ವೀಕ್ನೆಸ್ ಇದೆ ಅಥವಾ ಮೂತ್ರ ಮಾಡಕ್ಕೆ ಏನಾದ್ರು ತೊಂದರೆ ಆಗಿದೆ ಅಂತವರಿಗೆ ಸರ್ಜರಿ ಬೇಕಾಗುತ್ತೆ. ಈಗ ಮುಖ್ಯವಾಗಿ ನಾವು ಈಗ ಮಾತಾಡೋದೇನಂದ್ರೆ ಈಗ ಡಿಸ್ಕ್ ಬಗ್ಗೆ. ಡಿಸ್ಕ್ ಪ್ರೊಲ್ಯಾಪ್ಸ್ ಆಗ್ಬಿಟ್ಟು ಅಥವಾ ಡಿಸ್ಕ್ ಇಂದ ಜೆಲ್ ರೀತಿಯ ಅಂಶ ಹೊರಗೆ ಬಂದು ನರದ ಮೇಲೆ ನರ ಹತ್ತಿದೆ ಅಂತ ಹೇಳ್ತಾರಲ್ಲ, ಅವರಿಗೆ ಚಿಕಿತ್ಸೆ ಮಾಡಕ್ಕೆ ಅದಕ್ಕೆ ಮೂರು ಹಂತ ಇರುತ್ತೆ. ಮೊದಲನೇದಾಗಿ ಏನ್ ಮಾಡ್ತೀವಿ, ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ. ಅಂದ್ರೆ ಫಸ್ಟ್ ವಿಶ್ರಾಂತಿ ಕೊಡ್ತೀವಿ, ವಿಶ್ರಾಂತಿ ಕೊಡಕ್ಕೆ ಕೆಲವು ಪದ್ಧತಿಗಳು ಇರುತ್ತೆ, ಅದನ್ನ ವೈದ್ಯರು ಹೇಳ್ತಾರೆ, ಆ ರೀತಿ ವಿಶ್ರಾಂತಿ ತಗೋಬೇಕು. ಕೆಲವರಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆದಾಗ ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡ್ತೀವಿ. ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಆ ನರಕ್ಕೆ ಬಿದ್ದಿರೋ ಪ್ರೆಷರ್ ಸ್ವಲ್ಪ ಕಡಿಮೆ ಆಗಿ ನೋವು ಸಾಕಷ್ಟು ಕಡಿಮೆ ಆಗುತ್ತೆ. ಇದೆಲ್ಲ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್, ಅಂದ್ರೆ ಸರ್ಜರಿ ಇಲ್ಲದೇನೆ ಮಾಡುವಂತ ಟ್ರೀಟ್ಮೆಂಟ್. ಬೆನ್ನಿನ ಸ್ನಾಯುಗಳನ್ನು ಬಲಪಡಿಸೋದು, ಅದಕ್ಕೆ ಕೋರ್ ಸ್ಟ್ರೆಂಥಿಂಗ್ ಅಂತ ಹೇಳ್ತೀವಿ. ಆ ರೀತಿ ವ್ಯಾಯಾಮಗಳನ್ನ ಫಿಸಿಯೋಥೆರಪಿಸ್ಟ್ ಮಾಡಿಸ್ತಾರೆ ಅಥವಾ ವೈದ್ಯರೇ ಹೇಳ್ಬಿಟ್ಟು ಮಾಡಿಸ್ತಾರೆ. ಸುಮಾರು ಅಂದಾಜಾಗಿ 80-90% ಜನ ಇದರಲ್ಲಿ ಗುಣ ಆಗ್ತಾರೆ. ನೆಕ್ಸ್ಟ್ ಎರಡನೇ ಹಂತ ಏನಂದ್ರೆ ಇಂಜೆಕ್ಷನ್ ಕೊಡೋದು. ಇಂಜೆಕ್ಷನ್ ಕೊಡೋದು ಅಂದ್ರೆ ಈ ಬೆನ್ಮೂಳೆಯಲ್ಲಿ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿರುತ್ತಲ್ಲ, ನರದ ಮೇಲೆ ನರ ಹತ್ತಿರುತ್ತಲ್ಲ, ಆ ಜಾಗದಲ್ಲಿ ಒಂದು ಎಪಿಡ್ಯೂರಲ್ ಸ್ಟೀರಾಯ್ಡ್ ಇಂಜೆಕ್ಷನ್ ಅಂತ ಇರುತ್ತೆ, ಆ ಇಂಜೆಕ್ಷನ್ ನ ಅದೇ ಜಾಗಕ್ಕೆ ಕೊಡೋದು. ಆ ಜಾಗದಲ್ಲಿ ಕೊಟ್ಟಾಗ ಏನಾಗುತ್ತೆ, ಆ ಜಾಗದಲ್ಲಿ ಒತ್ತಡ ಕಡಿಮೆ ಆಗಿ ನರದಲ್ಲಿ ಬಂದಿರೋ ಊತ ಕಡಿಮೆ ಆಗಿ ಡಿಸ್ಕಿಂದ ಬಂದಿರೋ ನೋವು ಕಡಿಮೆ ಆಗುತ್ತೆ. ಅದೇ ರೀತಿ ಇನ್ನೊಂದು ನರ್ವ್ ರೂಟ್ ಬ್ಲಾಕ್ ಅಂತ ಇರುತ್ತೆ, ಅದೇನ್ ಮಾಡ್ತೀವಿ, ತುಂಬಾ ಹೊತ್ತು ಮರಗಟ್ಟೋ ಔಷಧಿ ಇರುತ್ತೆ, ಇದು ಸಿಕ್ಕಾಪಟ್ಟೆ ನೋವಿರುತ್ತೆ, ಒಂದೇ ಜಾಗದಲ್ಲಿ ನೋವಿರುತ್ತೆ. ರೋಗಿನ ಪರೀಕ್ಷೆ ಮಾಡಿ ಇಂಥ ನರಕ್ಕೆ ಪ್ರೆಷರ್ ಬಿದ್ದಿದೆ ಅಂತ ಕಂಡಿಡಿದು, MRI ಮಾಡಿಬಿಟ್ಟು ಅದೇ ಜಾಗದಲ್ಲಿ ಪ್ರೆಷರ್ ಬಿದ್ದಿದೆ ಅಂತ ಕಂಡಿಡಿದು ಅದೇ ಜಾಗಕ್ಕೆ ಒಂದು ಇಂಜೆಕ್ಷನ್ ಕೊಡ್ತೀವಿ, ನರ್ವ್ ರೂಟ್ ಬ್ಲಾಕ್ ಅಂತೇಳಿ. ಅದು ಕೊಟ್ಟ ತಕ್ಷಣ ಸಾಮಾನ್ಯ ವಿತಿನ್ 24 hours ಅವರಿಗೆ ಸಯಾಟಿಕಾ ನೋವು ಹೊರಟೋಗ್ಬಿಡುತ್ತೆ. ನೆಕ್ಸ್ಟ್ ಏನಂದ್ರೆ ಸರ್ಜರಿ, ಇದು ಮೂರನೇ ಹಂತ. ಸರಿಯಾದ ಸಮಯದಲ್ಲಿ ಸರ್ಜರಿ ಮಾಡಿದ್ರೆ ಒಳ್ಳೆ ಫಲಿತಾಂಶ ಸಿಗುತ್ತೆ ಇಂಥ ಕೇಸಲ್ಲಿ, ಅಂದ್ರೆ ಅದು 10%-ಕ್ಕಿಂತ ಕಮ್ಮಿ ಕೇಸ್ಗಳಲ್ಲಿ ಬೇಕಾಗುತ್ತೆ. ಕೆಲವರಿಗೆ ತೀರಾ ಲೇಟ್ ಆಗ್ಬಿಟ್ಟು ಸರ್ಜರಿ ಮಾಡಿದ್ರೆ ಉಪಯೋಗ ಬರಲ್ಲ. ಈಗ ಉದಾಹರಣೆಗೆ ನರದ ಬೇರ್ ಇರುತ್ತೆ, ನರದ ಬೇರಿಗೆ ಪ್ರೆಷರ್ ಬಿದ್ದಿರುತ್ತೆ, ಅದು ಗುಣ ಆಗಕ್ಕೆ ಇಷ್ಟು ದಿವಸದೊಳಗಾದ್ರೆ ಮಾತ್ರ ಗುಣ ಆಗುತ್ತೆ ಅಂತ ಇರುತ್ತೆ. ಅದಕ್ಕಿಂತ ಜಾಸ್ತಿ ದಿನ ಆದಾಗ ಚಿಕಿತ್ಸೆ ಮಾಡಿದ್ರು ಅದಕ್ಕೆ ಬಿದ್ದಿರೋ ಪ್ರೆಷರ್ ಹೋಗುತ್ತೆ, ಆದರೆ ನರ ಗುಣ ಆಗಲ್ಲ. ನರ ಗುಣ ಆಗಿಲ್ಲ ಅಂದ್ರೆ ಕಾಲಲ್ಲಿ ಶಕ್ತಿ ಬರಲ್ಲ, ನೋವು ಹೊರಟೋಗುತ್ತೆ ಆದ್ರೆ ಕಾಲಲ್ಲಿ ಶಕ್ತಿ ಬರಲ್ಲ. ಸರ್ಜರಿ ಮಾಡೋದ್ರಲ್ಲೂ ತುಂಬಾ ಬೇರೆ ಬೇರೆ ವಿಧಾನಗಳಿರುತ್ತೆ. ಯಾರಿಗಾದರೂ ತುಂಬಾ ಸಯಾಟಿಕಾ ನೋವು ಸಿಕ್ಕಾಪಟ್ಟೆ ಜಾಸ್ತಿ ಇರೋರಿಗೆ ಅದಕ್ಕೆ ತಕ್ಕದಾಗಿ ಸರ್ಜರಿಗಳನ್ನ ಮಾಡ್ತಾರೆ.
1: ಹಾಗೇನೆ ಡಾಕ್ಟರ್, ಜನರಲ್ಲಿ ಅನೇಕ ತಪ್ಪು ಕಲ್ಪನೆಗಳಿದೆ ಈ ಸಯಾಟಿಕಾ ಬಗ್ಗೆ. ಅಂದ್ರೆ ಇದು ಜೀವನ ಪೂರ್ತಿ ಇರುತ್ತೆ, ಸರಿಯಾಗಲ್ವೇನೋ, ಇದು ಯಾವಾಗ್ಲೂ ಮಲ್ಕೊಂಡೇ ಇರ್ಬೇಕೇನೋ, ಇದು ಬಂದಿದೆ, ಈ ರೀತಿ ಕೆಲವು ಅನುಮಾನಗಳಿರುತ್ತೆ.

0: ಬಗ್ಗೆ ಏನ್ ಹೇಳ್ತೀರಿ?
1: ಸರಿಯಾದ ಚಿಕಿತ್ಸೆ ಮತ್ತು ವ್ಯಾಯಾಮ ಮಾಡಿದ್ರೆ ಸಂಪೂರ್ಣವಾಗಿ ಗುಣ ಆಗುತ್ತೆ. ಅದರಿಂದಾಗಿ ಏನು ಹೆದರಬೇಕಾಗಿಲ್ಲ. ನಾನು ಹೇಳ್ತಿರೋದು ಡಿಸ್ಕ್ ಪ್ರೊಲ್ಯಾಪ್ಸ್ ಆಗ್ಬಿಟ್ಟು ಸಯಾಟಿಕ ಬರುತ್ತಲ್ಲ ಅವ್ರ ಬಗ್ಗೆ ಹೇಳ್ತಿರೋದು. ಈಗ ಸ್ಪೈನಲ್ ಸ್ಟೆನೋಸಿಸ್ ಆಗಿ ಸರ್ಜರಿ ಆಗ್ಬಿಟ್ಟು ಸಯಾಟಿಕ ಹೊರಟೋದ್ರೆ ಅವ್ರಿಗೆ ಮತ್ತೆ ಸಯಾಟಿಕ ಬರೋದಿಲ್ಲ. ಡಿಸ್ಕ್ ಪ್ರೊಲ್ಯಾಪ್ಸ್ ಆದವರಲ್ಲಿ ಏನಾಗುತ್ತೆ, ಅವರಿಗೆ ಸಯಾಟಿಕ ಬರೋ ಸಾಧ್ಯತೆ ತುಂಬಾ ಕಮ್ಮಿ ಇರುತ್ತೆ ಎರಡನೇ ಸಲ. ಆದ್ರೆ ಏನಾಗುತ್ತೆ, ಡಿಸ್ಕ್ ಒಂದೇ ಇರಲ್ಲ, ನಾಲ್ಕು ಡಿಸ್ಕ್ ಇರುತ್ತೆ. ಒಂದು ಡಿಸ್ಕ್ ಅಲ್ಲಿ ಆಪರೇಷನ್ ಆದ್ಮೇಲೆ ಇನ್ನೊಂದು ಡಿಸ್ಕ್ ಅಲ್ಲಿ ಆಪರೇಷನ್ ನ ಅವಶ್ಯಕತೆ ಬೀಳಲ್ಲ ಅಂತ ಹೇಳಕ್ಕಾಗಲ್ಲ. ಆ ರೀತಿ ಇರುತ್ತೆ, ಆದ್ರೆ ಅದು ಬಹಳ ಕಡಿಮೆ ಆ ರೀತಿ ಆಗೋದು. ಎರಡು ಡಿಸ್ಕು ಒಟ್ಟಿಗೆ ಆಗೋದು ಅಥವಾ ಒಂದಾದ್ಮೇಲೆ ಇನ್ನೊಂದು ಡಿಸ್ಕಲ್ಲಿ ಪ್ರೊಲ್ಯಾಪ್ಸ್ ಆಗೋದು ಅವೆಲ್ಲ ತೀರಾ ಕಡಿಮೆ ಸಾಧ್ಯತೆ ಇರುತ್ತೆ. ಆದ್ರಿಂದ ಅದನ್ನ ಮಿತ್ ಅಂತಾನೆ ಕನ್ಸಿಡರ್ ಮಾಡ್ಬೋದು. ಎರಡನೇದು ಏನಂದ್ರೆ, ಸಾಮಾನ್ಯವಾಗಿ ಜನರ ತಪ್ಪು ಕಲ್ಪನೆ ಇದು, ಸಂಪೂರ್ಣ ಬೆಡ್ ರೆಸ್ಟ್ ತಗೊಂಡ್ರೆ ಮಾತ್ರ ವಾಸಿ ಆಗುತ್ತೆ. ಇದು ತಪ್ಪು. ಇದು ದೀರ್ಘಕಾಲ ಮಲಗೋದ್ರಿಂದ ಏನಾಗುತ್ತೆ, ಈ ಸ್ನಾಯುಗಳು ಅಥವಾ ಮಾಂಸಖಂಡಗಳು ತುಂಬಾ ಬಲ ಕಳೆದುಕೊಳ್ಳುತ್ತೆ. ಸೊಂಟದಲ್ಲೂ ಕಳೆದುಕೊಳ್ಳುತ್ತೆ, ಕಾಲಲ್ಲೂ ಕಳ್ಕೊಳ್ಳುತ್ತೆ, ಹಾಗೆ ದೇಹದಲ್ಲಿ ಯಾವುದೇ ಭಾಗದಲ್ಲೂ ದೀರ್ಘಕಾಲ ರೆಸ್ಟ್ ತಗೊಳ್ಳೋದ್ರಿಂದ ಚೇತರಿಕೆ ವಿಳಂಬ ಆಗುತ್ತೆ, ಸ್ನಾಯುಗಳ ಶಕ್ತಿ ಕಳೆದೋಗುತ್ತೆ. ಅದಕ್ಕಾಗಿ ಚಲನೆ ಬಹಳ ಮುಖ್ಯ. ಆದ್ರಿಂದ ಫಸ್ಟ್ ಇಂದ ನಾನು ಹೇಳ್ತಾ ಇದ್ದೀನಿ, ಸಣ್ಣ ಪುಟ್ಟ ನೋವಿದ್ರೆ ಸಿಕ್ಕಾಪಟ್ಟೆ ರೆಸ್ಟ್ ತಗೋಬೇಡಿ. ತುಂಬಾ ನೋವಿದ್ದು ಡಾಕ್ಟರ್ ಹೇಳಿದ್ರೆ ಮಾತ್ರ ಸಂಪೂರ್ಣ ಬೆಡ್ ರೆಸ್ಟ್ ತಗೊಳ್ಳಿ, ದೀರ್ಘಕಾಲ ಬೆಡ್ ರೆಸ್ಟ್ ತಗೋಬಾರದು. ಮೂರನೇ ತಪ್ಪು ಕಲ್ಪನೆ ಏನಂದ್ರೆ, ಕೆಲವರು ಹೇಳ್ತಾರೆ ಓ ನರದ ಮೇಲೆ ನರ ಹತ್ತಿದೆ ಏನಾಗಲ್ಲ, ಡಾಕ್ಟರ್ ಹೇಳಿದ್ದಾರೆ ನರದ ಮೇಲೆ ನರ ಹತ್ತಿದೆ, ಎಣ್ಣೆ ಮಸಾಜ್ ಮಾಡಿಸ್ಕೊಳ್ಳಿ ಸಯಾಟಿಕ ವಾಸಿ ಆಗುತ್ತೆ ಅಂತ ಯಾರಾದರೂ ಹೇಳ್ತಾರೆ. ಈ ರೀತಿ ಹೇಳಿದ್ರೆ ಏನಾಗುತ್ತೆ, ಇದರಲ್ಲಿ ಸ್ವಲ್ಪ ಡೇಂಜರ್ ಇರುತ್ತೆ. ಮಸಾಜ್ ಮಾಡಿದಾಗ ಏನಾಗುತ್ತೆ, ಈ ಸ್ನಾಯುಗಳಿಗೆ ಅಥವಾ ಮಸಲ್ಸ್ಗಳಿಗೆ ರಿಲೀಫ್ ಸಿಗುತ್ತೆ, ತಾತ್ಕಾಲಿಕ ರಿಲೀಫ್ ಸಿಗುತ್ತೆ. ಅದನ್ನ ನೀವು ನಂಬ್ಕೊಂಡ್ಬಿಟ್ಟು ನನ್ನ ಸಯಾಟಿಕ ವಾಸಿ ಆಯ್ತು ಅಂತ ಅನ್ಕೋಬೇಡಿ. ಒಳಗಿರೋ ನರದ ಮೇಲಿನ ಒತ್ತಡ ಯಾವುದೇ ಕಾರಣದಿಂದ ಯಾವುದೇ ಮಸಾಜಿಂದ ಕಡಿಮೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಾಲ್ಕನೇ ತಪ್ಪು ಕಲ್ಪನೆ ಏನಂದ್ರೆ, ನೋವು ಕಡಿಮೆ ಆದ ತಕ್ಷಣ ಕಾಯಿಲೆ ವಾಸಿ ಆಯ್ತು ಅಂತ ಅನ್ಕೋತಾರೆ. ಕೆಲವರು ಈ ತರ ತಪ್ಪು ಕಲ್ಪನೆಯಿಂದ ಏನ್ ಮಾಡ್ತಾರೆ, ವ್ಯಾಯಾಮ ಮಾಡೋದನ್ನ ಬಿಟ್ಬಿಡ್ತಾರೆ. ನೋವು ಹೋದ ಮೇಲೂ ಸಹ ಬೆನ್ನಿನ ವ್ಯಾಯಾಮವನ್ನ ಮುಂದುವರಿಸಬೇಕಾಗತ್ತೆ. ಇದು ಬಹಳ ಮುಖ್ಯವಾದ ಪಾಯಿಂಟು. ಸಮಸ್ಯೆ ಮರುಕಳಿಸೋ ಸಾಧ್ಯತೆ ಅವಾಗ ಕಡಿಮೆ ಆಗುತ್ತೆ. ಕಮ್ಮಿ ಅಂದ್ರೆ 3-4 ತಿಂಗಳಾದರೂ ವ್ಯಾಯಾಮನ ಮಾಡಲೇಬೇಕಾಗತ್ತೆ. ಕೆಲವು ಕಾಯಿಲೆಗಳಿಗೆ ಜೀವನ ಪರ್ಯಂತ ಮಾಡಬೇಕಾಗತ್ತೆ ಡಿಸ್ ಪ್ರೊಲ್ಯಾಪ್ಸ್ ಆದವರಿಗೆ. ಅದು ಡಾಕ್ಟರ್ ಡಿಸೈಡ್ ಮಾಡ್ತಾರೆ ಎಷ್ಟು ದಿವಸ ವ್ಯಾಯಾಮ ಮಾಡಬೇಕು ಅಂತೇಳಿ.
0: ಡಾಕ್ಟರ್, ಹಾಗೆ ಈಗ ಬೆನ್ನು ನೋವು ಅಥವಾ ಸಯಾಟಿಕ ಸಮಸ್ಯೆ ಬರಬಾರದು ಅನ್ನೋ ನಿಟ್ಟಲ್ಲಿ ಏನೇನು ಮುನ್ನೆಚ್ಚರಿಕೆಗಳನ್ನ ನಾವು ತಗೋಬೇಕಾಗತ್ತೆ ಅಂತ ಹೇಳ್ತೀರಿ?
1: ಈಗ ನಮ್ಮ ಭಾಷೆಯಲ್ಲಿ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ಜೀವನದಲ್ಲಿ ಕೆಲವು ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡು ನೀವು ಈ ರೀತಿ ಬೆನ್ನುವು ಅಥವಾ ಸಯಾಟಿಕ ಬರದಂಗೆ ತಡೆಯಕ್ಕೆ ಖಂಡಿತ ಸಾಧ್ಯ ಇದೆ. ಕೆಲವು ಉದಾಹರಣೆಗಳನ್ನು ಕೊಡ್ತೇನೆ. ಪ್ರತಿದಿನ ಕನಿಷ್ಠ 30-45 ನಿಮಿಷ ವೇಗವಾಗಿ ನಡಿಬೇಕು, ಬ್ರಿಸ್ಕ್ ವಾಕಿಂಗ್ ಅಂತ ಹೇಳ್ತೀವಿ. ಇದರಿಂದ ತುಂಬಾ ಜನರಿಗೆ ಸೊಂಟದಲ್ಲಿ ಬರೋ ನೋವು ಸಯಾಟಿಕ ಬರೋದು ಎಲ್ಲ ತಡೆಯಕ್ಕೆ ಸಾಧ್ಯ ಇದೆ. ಎರಡನೇದಾಗಿ ಆಫೀಸಲ್ಲಿ ಕೂತ್ಕೊಳ್ಳೋದು. ಕೂತ್ಕೊಂಡಾಗ ಬೆನ್ನು ನೆಟ್ಟಿಗಿರ್ಬೇಕು. ಒಂದು ಚಾರ್ಟ್ ಇರ್ತಿತ್ತು, ಸರಿಯಾದ ಭಂಗಿ ತಪ್ಪಾದ ಭಂಗಿ ಅಂತೆಲ್ಲ ಇರ್ತಿತ್ತು. ಈಗ ಅದೆಲ್ಲ ಕಾಣಿಸ್ತಾ ಇಲ್ಲ. ಆದ್ರೆ ನೀವೇ ಅದನ್ನ ಫಾಲೋ ಮಾಡ್ಕೋಬೇಕು. ಹೇಗಂದ್ರೆ ಬೆನ್ನು ನೆಟ್ಟಿಗಿಟ್ಕೋಬೇಕು, ಗಂಟುಗಟ್ಟಲೆ ಸತತವಾಗಿ ಕೂರ್ಬಾರ್ದು. ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಆಮೇಲೆ ಸ್ವಲ್ಪ ಹೊತ್ತು ಎದ್ದು ಓಡಾಡಿ ನಿಂತ್ಕೊಂಡ್ಬಿಟ್ಟು ಕೆಲಸ ಮಾಡಿ ಸಾಧ್ಯ ಆದ್ರೆ. ಈಗ ಉದಾಹರಣೆಗೆ ಹಿಂಗೆ 45 ನಿಮಿಷ ಕೂತ್ಕೊಂಡ್ರೆ ಒಂದು 5 ನಿಮಿಷ ಎದ್ದು ಓಡಾಡಿ, ಅಥವಾ 1 ಗಂಟೆ ಕೂತ್ಕೊಂಡ್ರೆ ಒಂದು 5 ನಿಮಿಷ 7 ನಿಮಿಷ ಎದ್ದು ಓಡಾಡ್ಬಿಡಿ, ಬಂದ್ಬಿಟ್ಟು ವಾಪಸ್ ಕೂತ್ಕೊಳ್ಳಿ. ನೇರವಾಗಿ ಕೂತಿಲ್ಲ ಅಂದ್ರೆ ನಿಮ್ಗೆ ಸೊಂಟ ನೋವು ಬೆನ್ನು ಸಯಾಟಿಕ ಬರೋದು ಗ್ಯಾರಂಟಿ. ನೇರವಾಗಿ ಕೂರೋದೇ ಬಹಳ ಇಂಪಾರ್ಟೆಂಟ್. ಕುರ್ಚಿ ತುದಿಲನ್ ಕೂತ್ಕೊಳ್ಳಿ, ಬೇಕಾದ್ರೆ ಕುರ್ಚಿ ಮಧ್ಯದಲ್ಲಿ ಕೂತ್ಕೊಳ್ಳಿ, ಬೆನ್ನು ನೇರ ಆಗಿರ್ಬೇಕು. ಇದು 45 ನಿಮಿಷಕ್ಕಿಂತ ಜಾಸ್ತಿ ಕೂರೋ ಪರಿಸ್ಥಿತಿ ಇದ್ದಾಗ. 5 ನಿಮಿಷ ಕೂತಾಗ ಸ್ವಲ್ಪ ಲೂಸ್ ಆಗಿ ಕೂತ್ಕೋತೀರಾ, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀರಾ, ನೋ ಪ್ರಾಬ್ಲಮ್. ಆದ್ರೆ ತುಂಬಾ ಹೊತ್ತಿದ್ದಾಗ ಆ ರೀತಿ ಮಾಡಬೇಡಿ. ಈಗ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ, ನಾನು 100+ ಪೇಷಂಟ್ಗಳನ್ನ ನೋಡಿ ತಿಳ್ಕೊಂಡಿದ್ದು, ನೆಲದಿಂದ ಯಾವುದೇ ಭಾರ ಎತ್ತಬೇಕಾದ್ರೆ ಸೊಂಟ ಬಗ್ಗಿಸಬಾರ್ದು, ಮೊಣಕಾಲು ಬಗ್ಗಿಸ್ಬೇಕು. ಅಂದ್ರೆ ಈಗ ಉದಾಹರಣೆಗೆ ಜಿಮ್ ಅಲ್ಲಿ ಭಾರ ಎತ್ತೋದೆಲ್ಲ ನೋಡಿರ್ಬೋದು ನೀವು. ವೆಯ್ಟ್ ದೊಡ್ಡ ದೊಡ್ಡ 100+ kgನ ಎತ್ತಾರೆ. ಅವ್ರು ಹೇಗೆ ಎತ್ತಾರೆ ಅಂದ್ರೆ, ಸೊಂಟ ಬಗ್ಗಿಸ್ಬಿಟ್ಟು ಭಾರ ಎತ್ತಲ್ಲ ಅವರು. ಮೊಣಕಾಲು ಅಥವಾ ನೀ ಜಾಯಿಂಟ್ ನ ಮಡಚಿಬಿಟ್ಟು ಬಾರ್ಬೆಲ್ ಅಥವಾ ರಾಡ್ ಅನ್ನ ದೇಹದ ಹತ್ತಿರ ಇಟ್ಕೊಂಡು ಎತ್ತಾರೆ. ನೀವು ಭಾರ ಎತ್ಬೇಕಾದ್ರೆ ಏನಾಗುತ್ತೆ, ಈಗ ದೊಡ್ಡ ಬಾಕ್ಸ್ ಎತ್ತಿದ್ದೀರಾ, ಅವಾಗ ಸ್ವಲ್ಪ ಮೊಣಕಾಲನ್ನ ಬಗ್ಸಿ, ಸೊಂಟ ಬಗ್ಗಿಸ್ಬೇಡಿ, ಮೊಣಕಾಲನ್ನ ಬಗ್ಸ್ಬಿಟ್ಟು ಆ ಬಾಕ್ಸ್ ನ ಇಟ್ಕೊಳ್ಳಿ, ಆ ಬಾಕ್ಸ್ ದೇಹಕ್ಕೆ ಹತ್ತಿರ ಇಟ್ಕೊಳ್ಳಿ, ಆ ತರ ಇಟ್ಕೊಂಡ್ಬಿಟ್ಟು ಓಡಾಡಿ ಎತ್ಕೊಂಡು ತಿರುಗಿ, ಅವಾಗ ಸೊಂಟಕ್ಕೆ ನೋವು ಬರೋ ಸಾಧ್ಯತೆ ಕಡಿಮೆ ಆಗುತ್ತೆ.
0: ಅಂದ್ರೆ ಭಾರ ಹೆಚ್ಚು ಸೊಂಟದ ಹತ್ರ ಬೀಳಲ್ಲ ಅವಾಗ.
1: ಹಾ, ಭಾರ ಸೊಂಟದ ಮೇಲೆ ಬೀಳಲ್ಲ, ಮೊಣಕಾಲ ಮೇಲೆ ಬೀಳುತ್ತೆ. ದೇಹಕ್ಕೆ ಹತ್ತಿರ ಇದ್ದಷ್ಟು ಸೊಂಟಕ್ಕೆ ಬೀಳೋ ಭಾರ ಕಡಿಮೆ ಆಗುತ್ತೆ. ಇನ್ನೊಂದು, ಧೂಮಪಾನವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ಅದರಲ್ಲಿ ಯಾವುದೇ ತಕರಾರು ಇಲ್ಲ, ನೀವು ಖಂಡಿತವಾಗಿ ಧೂಮಪಾನವನ್ನು ನಿಲ್ಲಿಸಬೇಕಾಗತ್ತೆ. ಡಿಸ್ ಪ್ರೊಲ್ಯಾಪ್ಸ್ ಇದ್ದವರು, ಸೊಂಟ ನೋವಿದ್ದವರು ಖಂಡಿತ ಬಿಡಬೇಕಾಗತ್ತೆ. ಆ ರೀತಿ ಬಿಟ್ಟವರಿಗೆ ತುಂಬಾ ಚೆನ್ನಾಗಿ ಕಡಿಮೆ ಆಗಿರೋದನ್ನ ನಾನೇ ನೋಡಿದ್ದೀನಿ. ನೆಕ್ಸ್ಟ್, ನಿಮ್ಮ ದೇಹದ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು. ಸಿಕ್ಕಾಪಟ್ಟೆ ದಪ್ಪ ಇದ್ರೆ ತೊಂದರೆ ಆಗೇ ಆಗುತ್ತೆ, ಬೇರೆ ಬೇರೆ ತೊಂದರೆಗಳಾಗುತ್ತೆ. ಈ ಸೊಂಟ ನೋವು ಅಥವಾ ಕಾಲು ನೋವು ಅಂತವರಿಗೆ ಕಾಮನ್ ಆಗಿರುತ್ತೆ. ಇನ್ನೊಂದು ಮುಖ್ಯವಾದ ವಿಚಾರ, ಈಗ ನೀವೇನು ಕೆಲಸ ಮಾಡ್ತಾ ಇಲ್ಲ, ನೀವು ಇಲ್ಲಿವರೆಗೆ ಆಫೀಸಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತೀರಾ, ವಾಕಿಂಗ್

0: ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ನೀವು ಸಡನ್ ಆಗಿ ಒಂದ್ ದಿವಸ ಡಿಸೈಡ್ ಮಾಡ್ತೀರಾ, ನಾನು ಜಿಮ್ಮಿಗೆ ಹೋಗ್ಬಿಟ್ಟು ಕೆಲಸ ಮಾಡಬೇಕು, ನಾನು ದೇಹದ ಶಕ್ತಿಯನ್ನೇ ಗಳಿಸ್ಕೋಬೇಕು ಅಂತ ಅಂದ್ಕೊಂಡು ಸಡನ್ ಆಗಿ ಜಿಮ್ಮಿಗೆ ಹೋಗಿ ಅತಿಯಾಗಿ ಭಾರ ಎತ್ತಿರಲ್ಲ, ಆ ರೀತಿ ಸಾಹಸ ಖಂಡಿತ ಮಾಡಬೇಡಿ. ಟ್ರೈನರ್ನ ಇಟ್ಕೊಳ್ಳಿ, ಜಿಮ್ಮಲ್ಲೆಲ್ಲ ಟ್ರೈನರ್ ಇರ್ತಾರೆ, ಅವರ ಮಾರ್ಗದರ್ಶನದಲ್ಲಿ ವ್ಯಾಯಾಮ ಮಾಡಿ.
1: ಕೊನೆಯದಾಗಿ ಡಾಕ್ಟ್ರೆ, ನಮ್ಮ ಕೇಳುಗರಿಗೆ ಈ ಸಯಾಟಿಕ ಸಮಸ್ಯೆ ಪ್ರಮುಖವಾಗಿ ಬರಬಾರ್ದು ಅನ್ನೋ ನಿಟ್ಟಲ್ಲಿ ಹೇಳಬೇಕು ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ನಮ್ಮ ದೇಹ ಒಂದು ವಿಶೇಷವಾದ ಯಂತ್ರ, ಆ ರೀತಿ ಇರುತ್ತೆ. ಯಂತ್ರದಲ್ಲಿ ಹೇಗೆ ಭಾಗಗಳಿರುತ್ತೆ ಆ ರೀತಿ ಇರುತ್ತೆ. ಈ ಮೂಳೆಗಳಿರುತ್ತೆ, ಅದರ ಸುತ್ತ ಸ್ನಾಯುಗಳಿರುತ್ತೆ, ನರಗಳಿರುತ್ತೆ, ಇದೆಲ್ಲ ನಾನೀಗ ತಿಳಿಸಿದ್ದೀನಿ. ಇವೆಲ್ಲ ಇದಾವಲ್ಲ, ಇವು ಬಲವಾಗಿರ್ಬೇಕು, ಒಳಗಿನಿಂದ ಬಲವಾಗಿರ್ಬೇಕು. ಅಂದ್ರೆ ಸ್ನಾಯುಗಳು ಶಕ್ತಿಯನ್ನು ಗಳಿಸಿಕೊಂಡು ನಿಮ್ಮ ಸ್ನಾಯುಗಳು ಬಲವಾಗಿರ್ಬೇಕು. ಹೊರಗಡೆಯಿಂದ ಅಥವಾ ಬೆಲ್ಟ್ ಹಾಕೋದ್ರಿಂದ ಬೆನ್ನು ಬಲ ಆಗೋಲ್ಲ, ನೀವು ಸ್ನಾಯುಗಳು ಬಲ ಮಾಡ್ಕೋಬೇಕು, ಮಸಲ್ಸ್ ಡೆವಲಪ್ ಆಗಬೇಕು, ಮಸಲ್ಸ್ಗಳು ಶಕ್ತಿಯನ್ನು ಗಳಿಸಬೇಕು, ಆವಾಗ ಯಾವ ಬೆನ್ನು ಅಥವಾ ಯಾವ ಸಯಾಟಿಕನು ನಿಮ್ಗೆ ಬರೋದಿಲ್ಲ.
1: ಒಳ್ಳೇದು ಡಾಕ್ಟರ್ ರಾಮಚಂದ್ರ ಅವರೇ, ತಾವು ಇದುವರೆಗೂ ಈ ಸಯಾಟಿಕ ಸಮಸ್ಯೆ ಯಾಕೆ ಬರುತ್ತೆ, ಬರೋದಕ್ಕೆ ಏನೇನ್ ಕಾರಣಗಳು, ಇದಕ್ಕೆ ಖಂಡಿತ ಹೆದರ್ಬೇಕಾಗಿಲ್ಲ, ಆದ್ರೆ ನಿರ್ಲಕ್ಷ್ಯ ಕೂಡ ಮಾಡಬಾರ್ದು, ಎಷ್ಟು ದಿನ ನಾವು ಮನೆಯಲ್ಲೇ ಇದ್ದು ನೋಡ್ಬೇಕು, ಆ ನಂತರದಲ್ಲಿ ಯಾವ ಹಂತದಲ್ಲಿ ವೈದ್ಯರನ್ನ ಭೇಟಿ ಮಾಡಬೇಕು, ಹಾಗೆ ಈ ಸಮಸ್ಯೆ ಬರದೇ ಇದ್ದಂಗೆ ನೋಡ್ಕೊಳ್ಳೋ ನಿಟ್ಟಲ್ಲಿ ಏನೇನ್ ಮಾಡಬೇಕು, ಈ ಕುರಿತಂತೆ ವಿಸ್ತೃತ ಮಾಹಿತಿ ತಿಳಿಸಿದಿರಿ, ಹಾಗೆ ಚಿಕಿತ್ಸೆಯ ಬಗ್ಗೆ ಉತ್ತಮ ಮಾಹಿತಿ ತಿಳಿಸಿದಿರಿ. ತಮ್ಗೆ ಆಕಾಶವಾಣಿಯ ಪರವಾಗಿ ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಅನಂತ ಧನ್ಯವಾದಗಳು.
0: ಧನ್ಯವಾದಗಳು, ನಮಸ್ಕಾರ. ಆರೋಗ್ಯವೇ ಭಾಗ್ಯ, ಎಲ್ಲರೂ ಆರೋಗ್ಯವಾಗಿರಿ.
2: ಸಯಾಟಿಕ ಈ ಕುರಿತು ಇದುವರೆಗೂ ಭದ್ರಾವತಿಯ ಮೂಳೆ ಮತ್ತು ಕೀಲು ಶಸ್ತ್ರ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ರಾಮಚಂದ್ರ HM ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಶಿಲ್ಪಾ HM. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಕೇಳಿ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇಂದಿನ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಈ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ರೂಪಾ ಗೌಡ.
5: ಭಾರತ ದೇಶದಲ್ಲಿ ಕೃಷಿ ಮತ್ತು ನೀರು ಒಂದಕ್ಕೊಂದು ಅವಿನಾಭಾವ ಸಂಬಂಧವನ್ನು ಹೊಂದಿದೆ. ರೈತನಿಗೆ ಉತ್ತಮ ಗುಣಮಟ್ಟದ ಬೀಜ ಸಿಗಬಹುದು, ಗೊಬ್ಬರ ಸಿಗಬಹುದು, ಕೃಷಿ ತಂತ್ರಜ್ಞಾನ ಕೂಡ ಸಿಗಬಹುದು. ಆದರೆ ಸಮಯಕ್ಕೆ ಸರಿಯಾಗಿ ಅಗತ್ಯ ಪ್ರಮಾಣದ ನೀರು ಸಿಗದೇ ಇದ್ದರೆ ಉತ್ತಮ ಫಸಲು ಪಡೆಯುವುದು ಕಷ್ಟ. ಮಳೆ ಆಧಾರಿತ ಕೃಷಿಯಲ್ಲಿ ಮಳೆಯ ಪ್ರಮಾಣ ಮತ್ತು ಸಮಯದ ಅನಿಶ್ಚಿತತೆ ಕೂಡ ದೊಡ್ಡ ಸವಾಲಾಗಿದೆ. ಮತ್ತೊಂದೆಡೆ ಅಂತರ್ಜಲದ ಮೇಲೆ ಹೆಚ್ಚುತ್ತಿರುವಂತಹ ಅವಲಂಬನೆ, ನೀರಿನ ವ್ಯರ್ಥ ಬಳಕೆ ಮತ್ತು ನೀರಾವರಿ ಸೌಲಭ್ಯಗಳ ಕೊರತೆ ಕೂಡ ಕೃಷಿಗೆ ಸಮಸ್ಯೆಯಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಪ್ರತಿ ಕೃಷಿ ಭೂಮಿಗೂ ನೀರಿನ ಲಭ್ಯತೆಯನ್ನು ಹೆಚ್ಚಿಸುವುದು ಮತ್ತು ಲಭ್ಯವಿರುವ ನೀರನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಬಳಸುವುದು ಎನ್ನುವ ಉದ್ದೇಶದಿಂದ PMKSY ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಎನ್ನುವ ಯೋಜನೆಯನ್ನು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು July 1, 2015 ಪ್ರಾರಂಭಿಸಿತು. ಈ ಯೋಜನೆಯು ಮುಖ್ಯವಾಗಿ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ವ್ಯವಸ್ಥೆಯ ಮೂಲಕ ಕೃಷಿಯಲ್ಲಿ ನೀರಿನ ಬಳಕೆಯ ದಕ್ಷತೆಯನ್ನು ಹೆಚ್ಚಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಇದಲ್ಲದೆ ಸೂಕ್ಷ್ಮ ನೀರಾವರಿಗಾಗಿ ಮೂಲ ಸೃಷ್ಟಿಗೆ ಪೂರಕವಾಗಿ ಸೂಕ್ಷ್ಮ ಮಟ್ಟದ ನೀರಿನ ಸಂಗ್ರಹಣೆ ಮತ್ತು ನೀರಿನ ಸಂರಕ್ಷಣಾ ಚಟುವಟಿಕೆಗಳನ್ನು ಸಹ ಬೆಂಬಲಿಸುತ್ತದೆ. ಈ ಯೋಜನೆಯ ಮುಖ್ಯ ಉದ್ದೇಶಗಳಲ್ಲಿ ಮೊದಲನೆಯದು ದೇಶದಲ್ಲಿ ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನಗಳ ವ್ಯಾಪ್ತಿಯನ್ನು ಹೆಚ್ಚಿಸುವುದು, ಇದರ ಮೂಲಕ ನೀರಿನ ಪ್ರತಿಯೊಂದು ಹನಿಯನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಲಾಗಿದೆ. ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಇನ್ನೊಂದು ಪ್ರಮುಖ ಉದ್ದೇಶ ಏನೆಂದರೆ ನಿಖರವಾದ ನೀರಿನ ನಿರ್ವಹಣೆಯ ಮೂಲಕ ಬೆಳೆಗಳ ಉತ್ಪಾದಕತೆ ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವುದು. ಬೆಳೆಗಳಿಗೆ ಅಗತ್ಯವಿರುವಷ್ಟು ನೀರನ್ನು ಮಾತ್ರ ಸಮರ್ಪಕವಾಗಿ ಒದಗಿಸುವ ಮೂಲಕ ನೀರಿನ ವ್ಯರ್ಥತೆಯನ್ನು ಕಡಿಮೆ ಮಾಡುವುದು ಇದರ ಆಶಯವಾಗಿದೆ. ಕಬ್ಬು, ಬಾಳೆ, ಹತ್ತಿ ಮುಂತಾದ ಹೆಚ್ಚು ನೀರನ್ನು ಬಯಸುವ ಬೆಳೆಗಳಲ್ಲಿ ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನಗಳನ್ನು ಉತ್ತೇಜಿಸುವುದಕ್ಕೂ ಈ ಯೋಜನೆಯಲ್ಲಿ ಒತ್ತು ನೀಡಲಾಗಿದೆ. ಇದರ ಜೊತೆಗೆ ವಿವಿಧ ಕೃಷಿ ಬೆಳೆಗಳಲ್ಲಿಯೂ ಸೂಕ್ಷ್ಮ ನೀರಾವರಿ ವ್ಯವಸ್ಥೆಗಳ

ವ್ಯಾಪ್ತಿಯನ್ನ ವಿಸ್ತರಿಸುವ ಉದ್ದೇಶವನ್ನು ಕೂಡ ಹೊಂದಿದೆ. ಈ ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯ ಮತ್ತೊಂದು ಪ್ರಯೋಜನ ಏನೆಂದರೆ ಫಲೀಕರಣವನ್ನು ಉತ್ತೇಜಿಸುವುದು. ನೀರಿನೊಂದಿಗೆ ಅಗತ್ಯ ಪ್ರಮಾಣದ ಪೋಷಕಾಂಶಗಳನ್ನು ಬೆಳೆಗಳಿಗೆ ಸಮರ್ಪಕವಾಗಿ ತಲುಪಿಸುವ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಮೂಲಕ ಗೊಬ್ಬರದ ಬಳಕೆಯ ದಕ್ಷತೆಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಇದಲ್ಲದೆ ನೀರಿನ ಕೊರತೆ ಇರುವ ಪ್ರದೇಶಗಳು, ನೀರಿನ ಒತ್ತಡ ಎದುರಿಸುತ್ತಿರುವ ಪ್ರದೇಶಗಳು ಮತ್ತು ಅಂತರ್ಜಲದ ಮಟ್ಟ ನಿರ್ಣಾಯಕವಾಗಿರುವಂತಹ ಪ್ರದೇಶಗಳಲ್ಲಿ ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನಗಳನ್ನು ಉತ್ತೇಜಿಸುವುದು ಕೂಡ ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಅದೇ ರೀತಿ ಕೊಳವೆ ಬಾವಿ ಅಥವಾ ನದಿಯಿಂದ ನೀರನ್ನು ಎತ್ತುವ ನೀರಾವರಿ ಯೋಜನೆಗಳನ್ನು ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನಗಳೊಂದಿಗೆ ಜೋಡಿಸುವ ಮೂಲಕ ನೀರಾವರಿಯಲ್ಲಿ ಶಕ್ತಿಯ ಸಮರ್ಪಕ ಬಳಕೆಗೆ ಉತ್ತೇಜನವನ್ನು ನೀಡಲಾಗುತ್ತೆ. ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯು ಇತರ ಸರ್ಕಾರಿ ಕಾರ್ಯಕ್ರಮಗಳು ಮತ್ತು ಯೋಜನೆಯೊಂದಿಗೆ ಸಮನ್ವಯ ಸಹಕಾರವನ್ನು ಸ್ಥಾಪಿಸುವುದಕ್ಕೂ ಕೂಡ ಒತ್ತು ನೀಡುತ್ತದೆ. ವಿಶೇಷವಾಗಿ ನೀರಿನ ಮೂಲಗಳ ಅಭಿವೃದ್ಧಿ, ಒತ್ತಡದ ನೀರಾವರಿಗೆ ಸೌರಶಕ್ತಿಯ ಬಳಕೆ, ಇಂತಹ ಕ್ರಮಗಳನ್ನು ಪರಸ್ಪರ ಜೋಡಿಸುವ ಮೂಲಕ ನೀರಿನ ಮತ್ತು ಶಕ್ತಿಯ ಪರಿಣಾಮಕಾರಿ ಬಳಕೆಗೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಕೃಷಿ ಮತ್ತು ತೋಟಗಾರಿಕೆಯ ಅಭಿವೃದ್ಧಿಗಾಗಿ ಆಧುನಿಕ ವೈಜ್ಞಾನಿಕ ಜ್ಞಾನ ಮತ್ತು ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನವನ್ನು ಉತ್ತೇಜಿಸುವುದು, ಅಭಿವೃದ್ಧಿಪಡಿಸುವುದು ಹಾಗೂ ರೈತರಿಗೆ ತಲುಪಿಸುವುದು ಕೂಡ ಈ ಯೋಜನೆಯ ಪ್ರಮುಖ ಉದ್ದೇಶ. ಇದರ ಜೊತೆಗೆ ಸೂಕ್ಷ್ಮ ನೀರಾವರಿ ವ್ಯವಸ್ಥೆಗಳ ಸ್ಥಾಪನೆ ಮತ್ತು ನಿರ್ವಹಣೆಗೆ ಅಗತ್ಯವಿರುವ ಕೌಶಲ್ಯಪೂರ್ಣ ಮತ್ತು ಕೌಶಲ್ಯರಹಿತ ಮಾನವ ಸಂಪನ್ಮೂಲಕ್ಕೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದು, ವಿಶೇಷವಾಗಿ ನಿರುದ್ಯೋಗಿ ಯುವಕರಿಗೆ ಉದ್ಯೋಗದ ಅವಕಾಶ ಕಲ್ಪಿಸುವುದಕ್ಕೂ ಈ ಯೋಜನೆ ಸಹಕಾರಿಯಾಗಿದೆ. PMKSY ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯು ಕೇವಲ ಹೊಸ ನೀರಿನ ಮೂಲಗಳನ್ನು ಸೃಷ್ಟಿಸುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಜಲ ಸಂಚಯ ಮತ್ತು ಜಲ ಸಿಂಚನ್ ಮೂಲಕ ಮಳೆ ನೀರನ್ನು ಸೂಕ್ಷ್ಮ ಮಟ್ಟದಲ್ಲಿ ಸಂಗ್ರಹಿಸಿ ಕೃಷಿಗೆ ರಕ್ಷಣಾತ್ಮಕ ನೀರಾವರಿ ಒದಗಿಸುವುದಕ್ಕೂ ಒತ್ತು ನೀಡುತ್ತದೆ. ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ 4 ಪ್ರಮುಖ ಅಂಶಗಳಿವೆ. ವೇಗವರ್ಧಿತ ನೀರಾವರಿ ಪ್ರಯೋಜನ ಕಾರ್ಯಕ್ರಮ, ಪ್ರತಿ ಹನಿಗೂ ಹೆಚ್ಚಿನ ಬೆಳೆ ಕಾರ್ಯಕ್ರಮ, ಪ್ರತಿ ಹೊಲಕ್ಕೂ ನೀರು, ನಂತರ ಜಲಾನಯನ ಪ್ರದೇಶಗಳ ಅಭಿವೃದ್ಧಿ. ಈ 4 ಅಂಶಗಳ ಮೂಲಕ ನೀರಿನ ಮೂಲಗಳ ಅಭಿವೃದ್ಧಿ, ನೀರಾವರಿ ಸೌಲಭ್ಯಗಳ ವಿಸ್ತರಣೆ, ನೀರಿನ ಸಂರಕ್ಷಣೆ ಮತ್ತು ಕೃಷಿಯಲ್ಲಿ ನೀರಿನ ಪರಿಣಾಮಕಾರಿ ಬಳಕೆಗೆ ಒತ್ತು ನೀಡಲಾಗುತ್ತದೆ. ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಿಂದ ರೈತರಿಗೆ ಹಲವಾರು ಲಾಭಗಳಿವೆ. ಸೂಕ್ಷ್ಮ ನೀರಾವರಿ ಅಡಿಯಲ್ಲಿ ನೀರಾವರಿ ಘಟಕಗಳನ್ನು ಅಳವಡಿಸಲು ರೈತರಿಗೆ ಹಣಕಾಸಿನ ನೆರವನ್ನು ಒದಗಿಸುತ್ತೆ. ಆಯ್ದ ಬೆಳೆಗಳಿಗೆ ರೈತರ ಹೊಲದಲ್ಲಿ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಅಳವಡಿಕೆಗೆ ಸಹಾಯ ಮಾಡುತ್ತೆ. ನೀರಾವರಿ ವ್ಯವಸ್ಥೆಯ ಅಳವಡಿಕೆಯನ್ನು ರೈತರು ಸ್ವತಃ ಮಾಡಬಹುದು ಅಥವಾ ಯಾವುದೇ ಅನುಮೋದಿತ ಸೂಕ್ಷ್ಮ ನೀರಾವರಿ ಕಂಪನಿಗಳ ಆಯ್ಕೆಯ ಮೂಲಕವೂ ಕೂಡ ಮಾಡಬಹುದು. ಸೂಕ್ಷ್ಮ ನೀರಾವರಿ ಯೋಜನೆಯಡಿಯಲ್ಲಿ ಫಲಾನುಭವಿಗೆ ಪಾವತಿಸಬೇಕಾದ ಸಹಾಯದ ಮಾದರಿಯು ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಪ್ರತಿಶತ 55 ಮತ್ತು ಇತರ ರೈತರಿಗೆ ಪ್ರತಿಶತ 45 ಆಗಿರುತ್ತೆ. ಇದನ್ನು ಈಶಾನ್ಯ ಮತ್ತು ಹಿಮಾಲಯನ್ ರಾಜ್ಯಗಳನ್ನು ಹೊರತುಪಡಿಸಿ ಎಲ್ಲಾ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವು 60-40 ಅನುಪಾತದಲ್ಲಿ ಪೂರೈಸುತ್ತೆ. ಕೇಂದ್ರಾಡಳಿತ ಪ್ರದೇಶಗಳಿಗೆ ಹಣಕಾಸು ಮಾದರಿಯು ಕೇಂದ್ರ ಸರ್ಕಾರದಿಂದ ಪ್ರತಿಶತ 100 ಮಂಜೂರು ಮಾಡಲಾಗಿದೆ. ಈ ಯೋಜನೆಯಲ್ಲಿ ರೈತರ ಖಾತೆಗಳಿಗೆ ನೇರ ಹಣ ವರ್ಗಾವಣೆಯಾಗುತ್ತೆ. ರೈತರು ವೈಯಕ್ತಿಕ ಮತ್ತು ಸಮುದಾಯ ಮಟ್ಟದಲ್ಲಿ ನೀರು ಕೊಯ್ಲು ರಚನೆಗಳು, ಸಾಗಣೆ ದಕ್ಷತೆಗಾಗಿ ನೀರು ಎತ್ತುವ ಸಾಧನಗಳು ಮತ್ತು ಕೃಷಿ ಹೊಂಡವನ್ನು ಅಗೆಯುವಂತಹ ಪ್ರಯೋಜನಗಳನ್ನು ಪ್ರತಿ ಹನಿ ಹೆಚ್ಚು ಬೆಳೆ ಈ ಘಟಕದ ಅಡಿಯಲ್ಲಿ ಪಡೆಯಬಹುದು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಲಾಭವನ್ನು ಪಡೆಯಲು ರೈತರಿಗೆ ಇರಬೇಕಾದ ಅರ್ಹತೆಗಳು: ಅರ್ಜಿದಾರರು ಭಾರತದ ಪ್ರಜೆಯಾಗಿರಬೇಕು, ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಎಲ್ಲ ರೈತರು ಈ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಅರ್ಹರಾಗಿರ್ತಾರೆ. ಫಲಾನುಭವಿಗೆ ಪಾವತಿಸಬೇಕಾದ ಸಹಾಯಧನವು ಪ್ರತಿ ಫಲಾನುಭವಿಗೆ ಒಟ್ಟಾರೆ 5 ಹೆಕ್ಟೇರ್ಗಳ ಮಿತಿಗೆ ಸೀಮಿತವಾಗಿರುತ್ತೆ. ಈ ಯೋಜನೆಯ ಅಡಿಯಲ್ಲಿ BIS ಗುರುತು ಹೊಂದಿರುವ ವ್ಯವಸ್ಥೆ ಅಥವಾ ಘಟಕಗಳನ್ನು ಮಾತ್ರ ಖರೀದಿಸಬೇಕು. ಈ ಯೋಜನೆಯನ್ನು ನೇರ ಲಾಭ ವರ್ಗಾವಣೆ ಕಾರ್ಯವಿಧಾನದ ಮೂಲಕ ಕಾರ್ಯಗತಗೊಳಿಸಲಾಗುತ್ತೆ. ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆಯಲು ಫಲಾನುಭವಿಯ ಆಧಾರ್ ವಿವರಗಳು ಅಗತ್ಯವಾಗಿರುತ್ತೆ. ಇನ್ನು ರೈತರು ತಮ್ಮ ಕ್ಷೇತ್ರ ಮತ್ತು ಪ್ರದೇಶದ ಅವಶ್ಯಕತೆಯ ಆಧಾರದ ಮೇಲೆ ಆಯಾ ಗ್ರಾಮ ಪಂಚಾಯಿತಿಯ ಮೂಲಕ ಜಿಲ್ಲಾ ಕೃಷಿ ಕಚೇರಿಯನ್ನ ಸಂಪರ್ಕಿಸಬಹುದು. ಇದಲ್ಲದೆ ರೈತರು ತಮ್ಮ ಜಿಲ್ಲೆಯ ಕೃಷಿ ಅಧಿಕಾರಿಯನ್ನ ಅಥವಾ ಕಿಸಾನ್ ಕಾಲ್ ಸೆಂಟರ್ಗೆ ಕೂಡ ಕರೆ ಮಾಡಬಹುದು. ರೈತರು ಸಂಬಂಧಪಟ್ಟ ಅಧಿಕಾರಿಯನ್ನ ಸಂಪರ್ಕಿಸಿ ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗಾಗಿ ಅರ್ಜಿ

ನಮೂನೆಯನ್ನ ಸಂಗ್ರಹಿಸಬಹುದು. ಅರ್ಜಿ ನಮೂನೆಯಲ್ಲಿ ಎಲ್ಲಾ ಕಡ್ಡಾಯ ಕ್ಷೇತ್ರಗಳನ್ನು ಭರ್ತಿ ಮಾಡಿ ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರವನ್ನು ಅಂಟಿಸಿ ಮತ್ತು ಎಲ್ಲಾ ಕಡ್ಡಾಯ ದಾಖಲೆಗಳನ್ನು ಲಗತ್ತಿಸಬೇಕು. ಸರಿಯಾಗಿ ಭರ್ತಿ ಮಾಡಿ ಸಹಿ ಮಾಡಿದ ಅರ್ಜಿ ನಮೂನೆಯನ್ನು ದಾಖಲೆಯೊಂದಿಗೆ ಗೊತ್ತುಪಡಿಸಿದ ಸ್ವೀಕಾರ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. ಅರ್ಜಿಯನ್ನು ಯಶಸ್ವಿಯಾಗಿ ಸಲ್ಲಿಸಿದ ಬಗ್ಗೆ ಸ್ವೀಕೃತಿ ಅಧಿಕಾರಿಯಿಂದ ರಸೀದಿಯನ್ನ ಪಡೆಯಬೇಕು. ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರಗಳು, ವಿಳಾಸ ಪುರಾವೆ, ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರ, ಜಾತಿ ಪ್ರಮಾಣ ಪತ್ರ, ಕೃಷಿ ಭೂಮಿಯ ದಾಖಲೆಗಳ ಪುರಾವೆ,

0: ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯು ನೀರಿನ ಮೂಲಗಳನ್ನು ಸೃಷ್ಟಿಸುವುದರ ಜೊತೆಗೆ ಮಳೆ ನೀರಿನ ಸಂಗ್ರಹಣೆ, ನೀರಿನ ಸಂರಕ್ಷಣೆ, ಸೂಕ್ಷ್ಮ ನೀರಾವರಿ ಮತ್ತು ನೀರಿನ ಪರಿಣಾಮಕಾರಿ ಬಳಕೆಗೆ ಸಮಗ್ರವಾಗಿ ಒತ್ತು ನೀಡುತ್ತದೆ. ನೀರಿನ ಪ್ರತಿಯೊಂದು ಹನಿಗೂ ಹೆಚ್ಚಿನ ಬೆಳೆ ಎನ್ನುವ ಆಶಯದೊಂದಿಗೆ ಕೃಷಿಯಲ್ಲಿ ನೀರಿನ ಬಳಕೆಯ ದಕ್ಷತೆಯನ್ನು ಹೆಚ್ಚಿಸಿ ಕೃಷಿ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಸುಧಾರಿಸುವುದು ಈ ಯೋಜನೆಯ ಪ್ರಮುಖ ಗುರಿಯಾಗಿದೆ.
1: ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಈ ಕುರಿತು ಮಾಹಿತಿಯನ್ನ ಕೇಳಿದ್ರಲ್ಲ, ಮಾಹಿತಿಯನ್ನ ನೀಡಿದವರು ರೂಪಾಗೌಡ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಪ್ರಗತಿ ಪಥ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. 21ನೇ ಶತಮಾನದ ಅತ್ಯಾಧುನಿಕ ಕ್ರೀಡಾ ಪರಿಸರ ವ್ಯವಸ್ಥೆ ನಿರ್ಮಿಸಲು ಸರ್ಕಾರ ಬದ್ಧ, ಪ್ರಧಾನಿ ನರೇಂದ್ರ ಮೋದಿ. ನೇಪಾಳ ಪ್ರವಾಹ ಸಂತ್ರಸ್ತರಿಗೆ ಭಾರತದಿಂದ 2ನೇ ಕಂತಿನ ಭಾರೀ ಪರಿಹಾರ ಸಾಮಗ್ರಿ ರವಾನೆ, ಗಡಿ ಪ್ರದೇಶಗಳಲ್ಲಿ ಕಟ್ಟೆಚ್ಚರ. ಸೆಪ್ಟೆಂಬರ್ 12-13ರಂದು ನವದೆಹಲಿಯಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆಗೆ ಭಾರತ ಆತಿಥ್ಯ. ಹಾಗೂ ಟೆಸ್ಟ್ ಕ್ರಿಕೆಟ್ 2ನೇ ಪಂದ್ಯದ ಕೊನೆಯ ದಿನದಾಟದಲ್ಲಿಂದು ಭಾರತದ ವಿರುದ್ದ ಅಲ್ಪ ಮುನ್ನಡೆಯಲ್ಲಿ ಶ್ರೀಲಂಕಾ. ವಾರ್ತೆಗಳ ವಿವರ. 21ನೇ ಶತಮಾನದಲ್ಲಿ ಆಧುನಿಕ ಕ್ರೀಡಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲು ಸರ್ಕಾರ ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರತಿಪಾದಿಸಿದ್ದಾರೆ. ರಾಷ್ಟೀಯ ಕ್ರೀಡಾ ದಿನಾಚರಣೆ 2026ರ ಅಂಗವಾಗಿ ಮೇರಾ ಯುವ ಭಾರತ್ ಆಯೋಜಿಸಿದ್ದ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮ ಉದ್ದೇಶಿಸಿ ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಭಾಷಣ ಮಾಡಿದ ಅವರು, ದೇಶದಲ್ಲಿ ಕ್ರೀಡಾ ವಿಶ್ವವಿದ್ಯಾಲಯಗಳಿಂದ ಹಿಡಿದು ಆಧುನಿಕ ತರಬೇತಿ ಕೇಂದ್ರಗಳವರೆಗೆ ಕ್ರೀಡಾಪಟುಗಳ ಪ್ರತಿಭೆಗೆ ಪ್ರತಿ ಹಂತದಲ್ಲೂ ಸೂಕ್ತ ಬೆಂಬಲ ನೀಡುವ ವಾತಾವರಣ ಸೃಷ್ಟಿಸಲಾಗುತ್ತಿದೆ ಎಂದರು. ಕ್ರೀಡೆಯು ಕೇವಲ ಪದಕಗಳನ್ನು ಗೆಲ್ಲುವುದಕ್ಕೆ ಸೀಮಿತವಾಗಿರದೆ ವಿಕಸಿತ ಭಾರತದ ನಿರ್ಮಾಣದಲ್ಲಿ ಯುವ ಶಕ್ತಿ ಮತ್ತು ಕ್ರೀಡಾ ಸಾಮರ್ಥ್ಯವನ್ನು ಬೆಳೆಸುವ ಪ್ರಮುಖ ಧ್ಯೇಯವಾಗಿದೆ ಎಂದು ಬಣ್ಣಿಸಿದರು. 5ರಿಂದ 15 ವರ್ಷದೊಳಗಿನ ಉದಯೋನ್ಮುಖ ಮಕ್ಕಳನ್ನು ಗುರುತಿಸಲು ಬೃಹತ್ ಪ್ರತಿಭಾನ್ವೇಷಣೆ ಪ್ರಕ್ರಿಯೆಯನ್ನು ಆರಂಭಿಸುವ ಕುರಿತು ಕೆಂಪುಕೋಟೆಯ ಭಾಷಣದಲ್ಲಿ ಪ್ರಸ್ತಾಪಿಸಿದ್ದನ್ನು ಅವರು ಈ ವೇಳೆ ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ, ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕ್ರೀಡೆಯು ರಾಷ್ಟೀಯ ಆದ್ಯತೆಯಾಗಿ ಹಾಗೂ ಯುವ ಸಬಲೀಕರಣದ ಪ್ರಮುಖ ಮಾಧ್ಯಮವಾಗಿ ಹೊರಹೊಮ್ಮಿದೆ ಎಂದರು.
2: तो ये केवल मेडल जीतने तक सीमित नहीं है, ये विकसित भारत के निर्माण में भारत की खेल शक्ति और भारत की युवा शक्ति को एक साथ जोड़ने का अभियान है. मैं हमेशा कहता आया हूँ, जो खेले वो खिले, और खेल में खिलना सिर्फ मैदान पर जीतना नहीं है, खेल में खिलना मतलब व्यक्तित्व का खिलना और ದೇಶ ಗೌರವ ಬಡಾಣ.
1: ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯ ತಲಾ 2 ಕಾಲೇಜುಗಳಲ್ಲಿ ಈ ಸಂವಾದ ಯಶಸ್ವಿಯಾಗಿ ನೆರವೇರಿದೆ. ಭೀಕರ ದಿಢೀರ್ ಪ್ರವಾಹದಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವ ನೆರೆ ದೇಶ ನೇಪಾಳಕ್ಕೆ ಭಾರತವು ತನ್ನ ಮಾನವೀಯ ನೆರವನ್ನು ಮುಂದುವರಿಸಿದ್ದು 37.5 ಟನ್ ತೂಕದ 2ನೇ ಕಂತಿನ ಪರಿಹಾರ ಸಾಮಗ್ರಿಗಳು, ಅಗತ್ಯ ಔಷಧಗಳು ಹಾಗೂ ಸಿದ್ಧ ಆಹಾರದ ಪೊಟ್ಟಣಗಳನ್ನು ರವಾನಿಸಿದೆ. ನೆರವು ಹೊತ್ತ 2ನೇ ಭಾರತೀಯ ವಿಮಾನವು ನೇಪಾಳದತ್ತ ಪ್ರಯಾಣ ಬೆಳೆಸಿರುವ ಕುರಿತು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಪ್ರಕೃತಿ ವಿಕೋಪದ ಈ ಕಷ್ಟದ ಸಮಯದಲ್ಲಿ ಭಾರತವು ನೇಪಾಳದ ಆಡಳಿತದೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಅಲ್ಲಿ ಪ್ರಸ್ತುತ ನಡೆಯುತ್ತಿರುವ ಪರಿಹಾರ ಹಾಗೂ ರಕ್ಷಣಾ ಕಾರ್ಯಗಳಿಗೆ ಸಂಪೂರ್ಣ ಮತ್ತು ದೃಢ ಬೆಂಬಲವನ್ನು ಮುಂದುವರಿಸಲಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಪ್ರವಾಹ ಉಂಟಾದ ತಕ್ಷಣವೇ ಸ್ಪಂದಿಸಿದ್ದ ಭಾರತ ಸರ್ಕಾರವು ನಿನ್ನೆಯಷ್ಟೇ 10 ಟನ್ ತೂಕದ ತುರ್ತು ಮಾನವೀಯ ಪರಿಹಾರ ಸಾಮಗ್ರಿಗಳು, ತಾತ್ಕಾಲಿಕ ಡೇರೆಗಳು ಹಾಗೂ ಅಗತ್ಯ ಜೀವರಕ್ಷಕ ಔಷಧಗಳನ್ನು ರವಾನಿಸಿತ್ತು. ನೇಪಾಳದಲ್ಲಿ ಸಂಭವಿಸಿರುವ ದಿಢೀರ್ ಪ್ರವಾಹದ ಬೆನ್ನಲ್ಲೇ ಯಾವುದೇ ರೀತಿಯ ಪ್ರವಾಹದಂತಹ ಪರಿಸ್ಥಿತಿಯನ್ನು ಎದುರಿಸಲು ಭಾರತದ ಗಡಿ ಪ್ರದೇಶಗಳಲ್ಲಿ ವ್ಯಾಪಕ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು, ಬಿಹಾರದಲ್ಲಿ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಎನ್ಡಿಆರ್ಎಫ್ 9 ತಂಡಗಳನ್ನು

0: ಹಾಗೂ ಉತ್ತರ ಪ್ರದೇಶದಲ್ಲಿ ಒಂದು ತಂಡವನ್ನು ನಿಯೋಜಿಸಿದೆ. ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಎನ್ಡಿಆರ್ಎಫ್ ಇನ್ಸ್ಪೆಕ್ಟರ್ ಜನರಲ್ ನರೇಂದ್ರ ಸಿಂಗ್ ಬುಂಡೇಲಾ, ಉತ್ತರ ಪ್ರದೇಶದ ಗೋರಖ್ಪುರ ಸಮೀಪದ ಖುಷಿನಗರ ಪ್ರದೇಶದಲ್ಲಿ ಎನ್ಡಿಆರ್ಎಫ್ ತಂಡವನ್ನು ಕಾರ್ಯಾಚರಣೆಗೆ ಸಜ್ಜಾಗಿಡಲಾಗಿದೆ ಎಂದು ತಿಳಿಸಿದ್ದಾರೆ. ಮುಂದಿನ ತಿಂಗಳ 12 ಮತ್ತು 13ರಂದು ನವದೆಹಲಿಯ ಭಾರತ ಮಂಟಪ್ನಲ್ಲಿ ಭಾರತ 18ನೇ ಬ್ರಿಕ್ಸ್ ಶೃಂಗಸಭೆ ಆತಿಥ್ಯ ವಹಿಸಲಿದೆ. ಈ ಶೃಂಗಸಭೆಯಲ್ಲಿ ಬ್ರಿಕ್ಸ್ ಒಕ್ಕೂಟದ ಸದಸ್ಯ ಹಾಗೂ ಪಾಲುದಾರ ರಾಷ್ಟಗಳು ಮತ್ತು ವಿಶೇಷ ಆಹ್ವಾನಿತ ಜಾಗತಿಕ ನಾಯಕರು ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಮಾನವೀಯತೆಗೆ ಮೊದಲ ಆದ್ಯತೆ ಎಂಬ ಪರಿಕಲ್ಪನೆಯಡಿ ಸದೃಢತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದೊಂದಿಗೆ ಭಾರತ ಈ ಬಾರಿಯ ಬ್ರಿಕ್ಸ್ ಅಧ್ಯಕ್ಷತೆಯ ನೇತೃತ್ವ ವಹಿಸಿದೆ. ತನ್ನ 4ನೇ ಅವಧಿಯ ಅಧ್ಯಕ್ಷತೆಯಲ್ಲಿ ಭಾರತ ರಾಜಕೀಯ, ಭದ್ರತೆ, ಆರ್ಥಿಕ, ಹಣಕಾಸು ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ದೇಶದ 25ಕ್ಕೂ ಹೆಚ್ಚು ನಗರಗಳಲ್ಲಿ 350ಕ್ಕೂ ಹೆಚ್ಚು ಸಭೆಗಳು ಮತ್ತು ಉನ್ನತ ಮಟ್ಟದ ಸಂವಾದಗಳನ್ನು ಯಶಸ್ವಿಯಾಗಿ ಆಯೋಜಿಸಿದೆ. ಬ್ರಿಕ್ಸ್ ಒಕ್ಕೂಟದ ಸಂಸ್ಥಾಪಕ ಸದಸ್ಯ ರಾಷ್ಟವಾಗಿರುವ ಭಾರತ ಈ ಹಿಂದೆ 2012, 2016 ಮತ್ತು 2021ರಲ್ಲಿ ಅಧ್ಯಕ್ಷತೆ ವಹಿಸಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಮಧ್ಯಪ್ರದೇಶದ ಜಬಲ್ಪುರದಲ್ಲಿರುವ ವಾಹನ ಕಾರ್ಖಾನೆಯಲ್ಲಿ ಟಿ ಸರಣಿಯ ಟ್ಯಾಂಕ್ ಓವರ್ ಯೋಜನೆಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶಂಕುಸ್ಥಾಪನೆ ನೀಡಲಿದ್ದಾರೆ. ಈ ನೂತನ ಯೋಜನೆಯೊಂದಿಗೆ ರಕ್ಷಣಾ ಕ್ಷೇತ್ರದಲ್ಲಿ ಜಬಲ್ಪುರದ ವಾಹನ ಕಾರ್ಖಾನೆಗೆ ಯುದ್ದ ಟ್ಯಾಂಕ್ಗಳ ದುರಸ್ತಿ, ನವೀಕರಣ ಮತ್ತು ತಾಂತ್ರಿಕ ಸುಧಾರಣೆಯ ಪ್ರಮುಖ ಜವಾಬ್ದಾರಿ ದೊರೆತಂತಾಗಿದೆ. ಪ್ರಸ್ತುತ ದೇಶದಲ್ಲಿ ಬಳಕೆಯಲ್ಲಿರುವ T-72 ಯುದ್ದ ಟ್ಯಾಂಕ್ಗಳ ಸಂಪೂರ್ಣ ದುರಸ್ತಿ ಮತ್ತು ನವೀಕರಣದ ಪ್ರಮುಖ ಜವಾಬ್ದಾರಿಯನ್ನು ತಮಿಳುನಾಡಿನ ಆವಡಿಯಲ್ಲಿರುವ ಬೃಹತ್ ವಾಹನ ಕಾರ್ಖಾನೆ ನಿರ್ವಹಿಸುತ್ತಿದೆ. ಈಗ ಆರಂಭವಾಗುತ್ತಿರುವ ಯೋಜನೆಯ ಮೊದಲ ಹಂತದಡಿ ಪ್ರತಿ ವರ್ಷ ಜಬಲ್ಪುರದಲ್ಲಿ 12 T-72 ಯುದ್ದ ಟ್ಯಾಂಕ್ಗಳನ್ನು ನವೀಕರಿಸಲು ನಿರ್ಧರಿಸಲಾಗಿದೆ. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಪಬಿತ್ರಾ ಮಾರ್ಗರೀಟಾ ಇಂದು ವಿಯೆಟ್ನಾಂ ರಾಜಧಾನಿ ಹನೋಯ್ನಲ್ಲಿ ವಿಯೆಟ್ನಾಂ ಪ್ರಧಾನಿ ಲೀ ಮಿನ್ಹುಂಗ್ ಅವರನ್ನು ಭೇಟಿಯಾಗಿ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ವಿಯೆಟ್ನಾಂ ಅಧ್ಯಕ್ಷ ತೋಲಮ್ ಅವರ ಇತ್ತೀಚಿನ ಯಶಸ್ವಿ ಭಾರತ ಭೇಟಿ ಮತ್ತು ಉಭಯ ದೇಶಗಳ ಬಾಂಧವ್ಯವನ್ನು ವರ್ಧಿತ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆ ಮಟ್ಟಕ್ಕೆ ಏರಿಸಿರುವುದನ್ನು ಮಾತುಕತೆಯ ವೇಳೆ ಸಚಿವರು ಸ್ಮರಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಉಭಯ ರಾಷ್ಟಗಳ ನಡುವಿನ ಉನ್ನತ ಮಟ್ಟದ ಒಪ್ಪಂದಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ವಿಯೆಟ್ನಾಂ ಪ್ರಧಾನಿಯವರು ನೀಡುತ್ತಿರುವ ಮಾರ್ಗದರ್ಶನಕ್ಕೆ ಸಚಿವರು ಧನ್ಯವಾದ ತಿಳಿಸಿದ್ದಾರೆ. ರಾಜ್ಯದಲ್ಲಿ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಸಮಗ್ರ ಸುಧಾರಣೆಗಳನ್ನು ತರುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಸಚಿವ ಸಂಪುಟ ಉಪ ಸಮಿತಿಯನ್ನು ರಚಿಸಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಅಧ್ಯಕ್ಷತೆಯಲ್ಲಿ ಈ ಉಪ ಸಮಿತಿ ರಚಿಸಲಾಗಿದ್ದು, ಉನ್ನತ ಶಿಕ್ಷಣ, ಗೃಹ ಇಲಾಖೆ, ವೈದ್ಯಕೀಯ ಶಿಕ್ಷಣ ಹಾಗೂ ಶಾಲಾ ಶಿಕ್ಷಣ ಇಲಾಖಾ ಸಚಿವರು ಇದರ ಸದಸ್ಯರಾಗಿರುತ್ತಾರೆ. ಪರೀಕ್ಷೆಗಳು ಹಾಗೂ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವುದು, ಶಿಕ್ಷಣದ ವೆಚ್ಚ, ಉನ್ನತ ಶಿಕ್ಷಣ ಹಾಗೂ ಕೋಚಿಂಗ್ ಸಂಸ್ಥೆಗಳ ಶುಲ್ಕ ನಿಯಂತ್ರಣ, ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ಮೂಲಸೌಕರ್ಯ ಮತ್ತು ಗುಣಮಟ್ಟ ವೃದ್ಧಿ ಸೇರಿದಂತೆ ಹಲವು ಪ್ರಮುಖ ವಿಷಯಗಳ ಕುರಿತು ಪರಿಶೀಲಿಸಿ ವರದಿ ನೀಡುವ ಜವಾಬ್ದಾರಿಯನ್ನು ಈ ಸಮಿತಿಗೆ ವಹಿಸಲಾಗಿದೆ. ಇದರೊಂದಿಗೆ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಮತ್ತು ಕ್ಷೇಮಾಭಿವೃದ್ಧಿ, ಪಠ್ಯಕ್ರಮ ಸುಧಾರಣೆ, ಕೌಶಲ್ಯಾಭಿವೃದ್ಧಿ, ಉದ್ಯೋಗಾವಕಾಶಗಳ ಜೊತೆ ಶಿಕ್ಷಣದ ಸಂಯೋಜನೆ ಹಾಗೂ ವಿದ್ಯಾರ್ಥಿ ವೇತನ ಮತ್ತು ಆರ್ಥಿಕ ನೆರವಿನ ವ್ಯವಸ್ಥೆಯನ್ನು ಬಲಪಡಿಸುವ ಕುರಿತು ಸಮಿತಿಯು ಸರ್ಕಾರಕ್ಕೆ ಸೂಕ್ತ ಶಿಫಾರಸುಗಳನ್ನು ಮಾಡಲಿದೆ. ಮುಂಬೈನ ಜವಾಹರ್ಲಾಲ್ ನೆಹರು ಬಂದರು ಪ್ರಾಧಿಕಾರವು ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಕಂಟೈನರ್ ಬಂದರು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್, 2026ರ ಮೊದಲಾರ್ಧದಲ್ಲಿ ಶೇಕಡ 13.6%ರಷ್ಟು ಕಂಟೈನರ್ ಸರಕು ಸಾಗಣೆಯ ಪ್ರಗತಿ ದಾಖಲಿಸುವ ಮೂಲಕ ಈ ಬಂದರು ಜಾಗತಿಕ ಶ್ರೇಯಾಂಕದಲ್ಲಿ 21ನೇ ಸ್ಥಾನಕ್ಕೆ ಏರಿದೆ ಎಂದು ತಿಳಿಸಿದ್ದಾರೆ. ಕೊಲಂಬೋದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವೆ

ನ ಎರಡನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯದ ಐದನೇ ದಿನದಾಟದಲ್ಲಿಂದು ಶ್ರೀಲಂಕಾ ತನ್ನ ಎರಡನೇ ಇನ್ನಿಂಗ್ಸ್ ಮುಂದುವರಿಸಿದ್ದು ತನ್ನ ಮುನ್ನಡೆ ಕಾಯ್ದುಕೊಳ್ಳುತ್ತಿದೆ. ಆದರೆ ಈಗಲೂ ಪಂದ್ಯದ ಮೇಲೆ ಭಾರತಕ್ಕೆ ಹೆಚ್ಚಿನ ಹಿಡಿತವಿದೆ. ಫಾಲೋ ಆನ್ ಹೇರಲಾಗಿದ್ದರೂ ಪಂದ್ಯದ ಮೇಲಿನ ತನ್ನ ಹಿಡಿತವನ್ನು ನಿಧಾನಗತಿಯಲ್ಲಿ ಸುಧಾರಿಸಿಕೊಳ್ಳುತ್ತಿರುವ ಶ್ರೀಲಂಕಾ ಸದ್ಯಕ್ಕೆ 100ಕ್ಕೂ ಅಧಿಕ ರನ್ಗಳ ಮುನ್ನಡೆಯಲ್ಲಿದೆ. ಇತ್ತೀಚಿನ ವರದಿ ಬಂದಾಗ ಶ್ರೀಲಂಕಾ 7 ವಿಕೆಟ್ ನಷ್ಟಕ್ಕೆ 341 ರನ್ ಗಳಿಸಿ ಆಡುತ್ತಿದೆ. ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಶ್ರೀಲಂಕಾ 290 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತ್ತು. ಬಳಿಕ ಭಾರತ ಫಾಲೋ ಆನ್ ಹೇರಿತ್ತು. ಬಳಿಕ ಎರಡನೇ ಇನ್ನಿಂಗ್ಸ್ನ ಆರಂಭದಲ್ಲೇ ಕೆಲವು ವಿಕೆಟ್ ಕಳೆದುಕೊಂಡರೂ ಶ್ರೀಲಂಕಾ ಇಂದಿನ ದಿನದಾಟದಲ್ಲಿ ಸಂಯಮದೊಂದಿಗೆ ರನ್ ಕಲೆ ಹಾಕಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 21ನೇ ಶತಮಾನದ ಅತ್ಯಾಧುನಿಕ ಕ್ರೀಡಾ ಪರಿಸರ ವ್ಯವಸ್ಥೆ ನಿರ್ಮಿಸಲು ಸರ್ಕಾರ ಬದ್ಧ, ಪ್ರಧಾನಿ ನರೇಂದ್ರ ಮೋದಿ. ನೇಪಾಳ ಪ್ರವಾಹ ಸಂತ್ರಸ್ತರಿಗೆ ಭಾರತದಿಂದ ಎರಡನೇ ಕಂತಿನ ಭಾರೀ ಪರಿಹಾರ ಸಾಮಗ್ರಿ ರವಾನೆ, ಗಡಿ ಪ್ರದೇಶಗಳಲ್ಲಿ ಕಟ್ಟೆಚ್ಚರ. ಸೆಪ್ಟೆಂಬರ್ 12-13 ನವದೆಹಲಿಯಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆಗೆ ಭಾರತ ಆತಿಥ್ಯ. ಹಾಗೂ ಟೆಸ್ಟ್ ಕ್ರಿಕೆಟ್ ಎರಡನೇ ಪಂದ್ಯದ ಕೊನೆಯ ದಿನದಾಟದಲ್ಲಿಂದು ಭಾರತದ ವಿರುದ್ದ ಅಲ್ಪ ಮುನ್ನಡೆಯಲ್ಲಿ ಶ್ರೀಲಂಕಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30 ಕ್ಕೆ.

ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ

ರಾಜೇಶ್ ಮತ್ತು ಮಹಾಲಕ್ಷ್ಮಿಯವರ ಕಂಠದಲ್ಲಿ ಶುಕ್ಲಾಂ ಭರದರಂ ಚಿತ್ರದಿಂದ ಇದ ಗೀತೆಯನ್ನು ಕೇಳಿದ್ರಿ. ಎಸ್ ಎ ಜಗನ್ನಾಥ್ ಅವರ ಗೀತೆ ರಚನೆ ಇದಾಗಿತ್ತು. ಸಂಗೀತ ಎಸ್ ಪಿ ಚಂದ್ರಕಾಂತ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ರಾಜೇಶ್ ಕೃಷ್ಣನ್ ಹಾಗೂ ಸಂಗಡಿಗರು ಹಾಡಿರುವ ರಾಮಕೃಷ್ಣ ಚಿತ್ರದ ಹಾಡು. ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ಎಸ್ ಎ ರಾಜ್ಕುಮಾರ್.

0: ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 1:30. ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 33ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಆರ್ ಶ್ರೀಧರ್.
5: ವ್ಯಾಸಮುನಿಗಳು ಹೇಳ್ತಾ ಇದ್ದಾರೆ, 64 ದಂಪತಿಗಳು ಗಂಗಾ ನದಿಯ ನೀರನ್ನ ತರಬೇಕು, ತಲೆಯ ಮೇಲೆ ಹೊತ್ತು ತರಬೇಕು, ಶುಭ್ರವಾಗಿರ್ತಕ್ಕಂತಹ ಚಿನ್ನದ ಕಳಶಗಳಲ್ಲಿ ಅದನ್ನ ತುಂಬಿಕೊಂಡ್ಬರಬೇಕು ಅಂತ ಹೇಳಿ ಆ ವೇದವ್ಯಾಸರು ಹೇಳಿದ್ದಾರೆ. ಅದರಿಂದ ಅಭಿಷೇಕವಾಗಬೇಕು ಧರ್ಮರಾಜನಿಗೆ ಅಂತ ಹೇಳಿ ವ್ಯಾಸ ಮುನಿಗಳು ಹೇಳಿದ ತಕ್ಷಣದಲ್ಲಿ ಎಲ್ಲರೂ ಕೂಡ ಹೊರಟಿದ್ದಾರಂತೆ. ದಂಪತಿಗಳು ಉತ್ಸವದಂತೆ ಕಾಣ್ತಾ ಇದೆ. ನೀರನ್ನ ತರೋದಕ್ಕೋಸ್ಕರ ದೇವದೇವನಾಗಿರ್ತಕ್ಕಂತಹ ಆ ಕೃಷ್ಣ ಪರಮಾತ್ಮ ಹೋಗ್ತಾ ಇದ್ದಾನಲ್ಲ, ತನ್ನ ಹೆಂಡತಿ ರುಕ್ಮಿಣಿಯನ್ನು ಕೂಡ್ಕೊಂಡ್ಬಿಟ್ಟು ಅವನು ಹೋಗ್ತಾ ಇದ್ದಾನಲ್ಲ ಅಂತ ಹೇಳಿ ದೇವ ದುಂದುಭಿ ಮುಳುಗ್ತಾ ಇದೆಯಂತೆ. ಈ ಜಗನ್ನಾಟಕ ಸೂತ್ರಧಾರಿ ಆಗಿರ್ತಕ್ಕಂತಹ ಕೃಷ್ಣನ ನಾಟಕಕ್ಕೆ ತನ್ನದೊಂದು ನಾಟಕ ಇರಲಿ ಅಂತ ಹೇಳಿ ನಾರದರು ಬಂದಿದ್ದಾರೆ ಸತ್ಯಭಾಮಯ್ಯ ಮನೆಗೆ. ದೇವಿ ಏನು ಮಾಡ್ತಾ ಇದ್ದೀಯ ಮನೆಯಲ್ಲಿ ಕುಳಿತು? ಅಲ್ಲಿ ರುಕ್ಮಿಣಿ ಕೃಷ್ಣನೊಡನೆ ಗಂಗಾ ಜಲವನ್ನು ತರೋದಕ್ಕೋಸ್ಕರ ಹೋಗಿದ್ದಾರೆ, ಅಲ್ಲಿ ನೀನಿರಬೇಕಾಗಿತ್ತು, ಅಲ್ಲಿಗೆ ಹೋಗದೆ ಇಲ್ಲಿ ಮನೆಯಲ್ಲಿ ಏಕಾಂಗಿಯಾಗಿ ನೀನು ಇದ್ದೀಯಲ್ಲ ಅಂತ ಹೇಳಿ ನಾರದರು ಹೇಳೋಣ. ಆಗ ನಗರಕ್ಕ ಸತ್ಯಭಾಮೆ ಹೇಳ್ತಾ ಇದ್ದಾಳೆ, ಮುನಿ ಶ್ರೇಷ್ಠರು ನಾರದರು ನಿಮಗೆ ತಿಳಿದೇ ಇರ್ತಕ್ಕಂತಹ ವಿಷಯ ಏನಿದೆ, ಕೃಷ್ಣ ನನ್ನ ಮನೆಯಲ್ಲೇ ಇದ್ದಾನೆ ಅಂತ ಹೇಳಿ ತೋರಿಸಿದ್ದಾಳೆ. ಕೃಷ್ಣನ ದರ್ಶನವನ್ನು ಮಾಡಿರ್ತಕ್ಕಂತಹ ನಾರದರು ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ, ಬೆರಗಾಗಿ ಹೋಗಿದ್ದಾರೆ. ಏನು ಆಶ್ಚರ್ಯ,

ಆಗ ಆ ಕೃಷ್ಣನನ್ನ ನೋಡ್ಬಿಟ್ಟು ಕೃಷ್ಣನಿಗೆ ನಮಸ್ಕಾರವನ್ನ ಮಾಡ್ತಾ ನಾರದರು ಹೇಳ್ತಾ ಇದ್ದಾರೆ, ಅಪ್ಪ ನಿನ್ನ ಮನುಷ್ಯ ಲೀಲೆ ಏನಿದೆ, ಮಾನುಷ ಲೀಲೆ ಎಂಥದ್ದು ಅಂತ ಹೇಳಿ ಹೊಗಳ್ತಾ ಇದ್ದಾರೆ. ನಾನಿಲ್ಲಿಗೆ ಬರ್ತೇನೆ, ಸತ್ಯಭಾಮಿಗೆ ಈ ವಿಷಯವನ್ನು ತಿಳಿಸ್ತೇನೆ ಅಂತ ಹೇಳಿ ನಿನಗೆ ಗೊತ್ತಾಗ್ಬಿಟ್ಟಿದ್ದು, ಆದ್ದರಿಂದ ನೀನು ಇಲ್ಲಿಗೆ ಬಂದಿದ್ದೀಯಾ ಅಂತ ಹೇಳಿ

ಪಿತಾ, ನಿನ್ನ ಮನುಜ ಲೀಲೆ ಈ ನಾಟಕ ಸೂತ್ರಧಾರಿ ನೀನು, ಕಪಟ ನಾಟಕ ಸೂತ್ರಧಾರಿ ನೀನು ಅಂತೇಳಿ ಹೊಗಳ್ತಾ ಅವನಿಗೆ ನಮಸ್ಕರಿಸಿ, ಓಹ್, ಸತ್ಯಭಾಮೆಯ ಮನೆಯಲ್ಲಿ ಏನೂ ಉಪಯೋಗ ಆಗಲಿಲ್ಲ ನನ್ನ ಕೆಲಸ, ಇನ್ನೊಂದು ಒಂದು ಪರೀಕ್ಷೆಯನ್ನು ಮಾಡ್ತೇನೆ ಅಂತ ಹೇಳಿ ಜಾಂಬುವತಿಯ ಮನೆಗೆ ಬಂದಿದ್ದಾರಂತೆ ನಾರದರು. ಬಂದುಬಿಟ್ಟು ಜಾಂಬುವತಿಯ ಹತ್ತಿರ ಅದೇ ರೀತಿಯಾಗಿ ಹೇಳ್ತಾ ಇದ್ದಾರೆ, ಕೃಷ್ಣ ಅಲ್ಲಿ ಗಂಗೆಯನ್ನು ತರೋದಕ್ಕೋಸ್ಕರ ರುಕ್ಮಿಣಿಯ ಜೊತೆಯಲ್ಲಿ ಹೋಗ್ತಾ ಇದ್ದಾನೆ, ಸಂತೋಷವಾಗಿ ಹೋಗ್ತಾ ಇದ್ದಾರೆ, ಉತ್ಸವದಂತೆ ಹೋಗ್ತಾ ಇದ್ದಾರೆ, ನೀನು ಇಲ್ಲಿ ಒಬ್ಬಳೇ ಈ ಮನೆಯಲ್ಲಿ ಕುಳಿತಿದ್ದೀಯಲ್ಲ ಅಂತ ಹೇಳಿ ಆಗ ಹೇಳ್ತಾ ಇದ್ದಾರೆ ನಾರದರು ಜಾಂಬುವತಿಗೆ ಹೇಳ್ತಾ ಇದ್ದಾರೆ.

ಆಗ ಜಾಂಬುವತಿ ಹೇಳ್ತಾ ಇದ್ದಾಳೆ, ಮುನೀಂದ್ರ ನಾರದರೆ ಮಹರ್ಷಿಗಳೇ, ನಾವು ಒಂದು ನಿಮಿಷವೂ ಕೂಡ ಬಿಟ್ಟಿರೋದಿಲ್ಲ, ಕೃಷ್ಣನನ್ನು ಬಿಟ್ಟು ಇರೋದಕ್ಕೆ ನಮಗೆ ಸಾಧ್ಯವೇ ಇಲ್ಲ, ನಾನು ಕೃಷ್ಣನನ್ನು ಬಿಟ್ಟು ಇರೋದಿಲ್ಲ, ಕೃಷ್ಣನು ಕೂಡ ನನ್ನನ್ನು ಬಿಟ್ಟು ಇರೋದಿಲ್ಲ, ಕೃಷ್ಣ ನನ್ನ ಅರಮನೆಯಲ್ಲೇ ಇದ್ದಾನೆ, ಯಾವತ್ತೂ ಕೂಡ ನಾವು ಅಗಲಿ ಇರೋದಕ್ಕೆ ಸಾಧ್ಯವಿಲ್ಲ ಅಂಥೇಳಿ. ಅವನು ಬಹಳ ಒಳ್ಳೆಯವನು, ಕೃಷ್ಣ ಸಾಮಾನ್ಯನಲ್ಲ, ಬಹಳ ಒಳ್ಳೆಯವನು, ನನ್ನ ಮನೆಯಲ್ಲೇ ಇದ್ದಾನೆ ಅಂತ ಹೇಳಿ ಹೇಳಿದಾಗ ಮತ್ತೆ ಹೇಳ್ತಾ ಇದ್ದಾಳೆ ಜಾಂಬುವತಿ, ಆ ರುಕ್ಮಿಣಿಯ ಮೇಲೆ ನಾನು ಯಾತಕ್ಕೋಸ್ಕರ ಮತ್ಸರವನ್ನು ಪಡಲಿ, ಆ ಕೃಷ್ಣ ಯಾವಾಗಲೂ ನನ್ನ ಬಳಿಯೇ ನನ್ನ ಮನೆಯಲ್ಲೇ ಇರಬೇಕಾದ್ರೆ ಆ ರುಕ್ಮಿಣಿಯ ಬಗ್ಗೆ ನಾನು ಮತ್ಸರವನ್ನು ಏಕೆ ಪಡಲಿ ಎಂದಾಗ ಆಗ ಗೊತ್ತಾಗ್ಬಿಡ್ತು ಆ ನಾರದರಿಗೆ ಕೃಷ್ಣನ ಸಾಮರ್ಥ್ಯ ಏನು ಅಂಥೇಳಿ. ಅವಳು ನಮಸ್ಕಾರವನ್ನು ಮಾಡಿದ್ದಾಳೆ ಆ ಜಾಂಬುವತಿ, ಅವಳನ್ನು ಹರಸಿಬಿಟ್ಟು ಅಲ್ಲಿಂದ ಹೊರಟಿದ್ದಾರೆ. ಎಲ್ಲ ರಾಣಿಯರ ಮನೆಯಲ್ಲೂ ಕೂಡ, ಎಲ್ಲ ರಾಣಿಯರ ಮನಸ್ಸಿನಲ್ಲೂ ಕೂಡ ಯಾರು ಭಕ್ತಿಯಿಂದ ಅವನನ್ನು ಒಲಿಸ್ಕೊಳ್ತಾರೆ ಅಂಥವರ ಮನೆಯಲ್ಲಿ ಆ ಕೃಷ್ಣ ಇರ್ತಾನೆ ಅನ್ನೋದು ನಾರದರಿಗೆ ಈಗ ಸ್ಪಷ್ಟವಾಯಿತು. ಕೃಷ್ಣ ಇದ್ದೇ ಇರ್ತಾನೆ ಎಲ್ಲರ ಮನೆಯಲ್ಲೂ, ರಾಣಿಯರ ಮನೆಯಲ್ಲಿ ಅಂತ ಹೇಳಿ ತೀರ್ಮಾನವನ್ನು ಮಾಡಿ ಯಜ್ಞಶಾಲೆಗೆ ಬಂದಿದ್ದಾರೆ ನಾರದರು.

0: ಅಂಬವತಿ ಅರಮನೆಯಿಂದ ಯಾಗ ಮಂಟಪಕ್ಕೆ ಬಂದಿದ್ದಾರೆ. ಬಂದು ನೋಡ್ತಾ ಇದ್ದಾರೆ, ಕೃಷ್ಣ ಅಲ್ಲೇ ಇದ್ದಾನೆ. ಧರ್ಮರಾಜನ ಮುಂದೆ ರುಕ್ಮಿಣಿ ಸಹಿತನಾಗಿ ಸುಂದರವಾಗಿರ್ತಕ್ಕಂತಹ ಆ ಸುಂದರ ಬಂಗಾರದ ಕಲಶಗಳನ್ನು ಹಿಡಿದು ನಿಂತಿದ್ದಾರಂತೆ. ಅವರನ್ನು ನೋಡಿಬಿಟ್ಟು ಆಶ್ಚರ್ಯವಾಗ್ಬಿಡ್ತು. ಋತ್ವಿಜರು, ಋಷಿಗಳು ಎಲ್ಲರೂ ಕೂಡ ಆ ಸಭೆಯಲ್ಲಿ ಕೃಷ್ಣನನ್ನು ಹೊಗಳ್ತಾ ಇದ್ದಾರಂತೆ. ಎಲ್ಲ ಮುನಿಗಳಿಂದ ಹೊಗಳಿಸಿಕೊಳ್ತಾ ಇರತಕ್ಕಂತಹ ಕೃಷ್ಣನನ್ನು ಕಂಡು ಬೆರಗಾಗಿ ಹೋಗಿದ್ದಾನೆ ನಾರದರು. ಏನು ಲೀಲೆ ಇವನದು ಅಂತ ಹೇಳಿ, ದೇವನೂರು ಲಕ್ಷ್ಮೀಕಾಂತ ಸ್ವಾಮಿ ಅವನು ಸಾಮಾನ್ಯನಲ್ಲ ಅಂತ ಹೇಳಿ ವೇದದ ಸೂಕ್ತಗಳನ್ನು ಆ ಒಳ್ಳೆಯ ತುದಿಗಳನ್ನು ಮಾಡ್ತಾ ನಮಸ್ಕಾರವನ್ನು ಮಾಡಿದರು ನಾರದರು ಅನ್ನುವಲ್ಲಿಗೆ ಈ ಸಂಧಿಯ ಕಥೆಯ ಭಾಗ ಮುಕ್ತಾಯವಾಗ್ತಾ ಇದೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 33ನೇ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ಇನ್ನು ಮುಂದೆ 34ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ HC ಶಶಿಕಲಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ HR ಶ್ರೀಧರ್.

ಧರ್ಮರಾಜ, ಮೂರು ಲೋಕದ ಜನರು ಕೂಡ ದಣಿಯುವಷ್ಟು ದಾನ ಧರ್ಮಾದಿಗಳನ್ನು ಮಾಡಿದ್ದಾನೆ, ಸಂಪತ್ತನ್ನು ದಾನವಾಗಿ ಕೊಟ್ಟಿದ್ದಾನೆ, ಜೊತೆಗೆ ಅವರಿಗೆ ಉಪಚಾರವನ್ನು ಮಾಡಿ ಅವರ ಮನಸ್ಸನ್ನು ತೃಪ್ತಿಪಡಿಸಿದ್ದಾನೆ. ಹೀಗೆ ಯಜ್ಞವನ್ನು ಮಾಡಿಬಿಟ್ಟು ನಂತರದಲ್ಲಿ ಕೃಷ್ಣ ಮತ್ತು ಜೊತೆಗೆ ಬಂದಿರತಕ್ಕಂತಹ ಎಲ್ಲ ರಾಜ ಮಹಾರಾಜರನ್ನು ಸಂತೋಷದಿಂದ ಅವರವರ ನಗರಕ್ಕೆ ಅವರವರ ಅರಮನೆಗಳಿಗೆ ಕಳಿಸಿಕೊಟ್ಟಿದ್ದಾನೆ ಧರ್ಮರಾಜ ಅನ್ನುವಂಥದ್ದು ಈ ಸಂಧಿಯ ಕಥಾಭಾಗ.

64 ದಂಪತಿಗಳು ಎಲ್ಲರೂ ಕೂಡ ಋತ್ವಿಜರೊಡನೆ ಬಂದಿದ್ದಾರೆ, ವೇದವ್ಯಾಸರು ಬಂದಿದ್ದಾರೆ. ಎಲ್ಲರೂ ಕೂಡ ಗಂಗಾ ನದಿಯನ್ನ ಪೂಜೆ ಮಾಡ್ತಾ ಇದ್ದಾರೆ. ಅರ್ಚಿಸಿಬಿಟ್ಟು ಮಂತ್ರ ಪೂತವಾಗಿರ್ತಕ್ಕಂತಹ ನೀರನ್ನ ಒಳ್ಳೆಯ ಚಿಗುರುಗಳಿಂದ ಹೂವುಗಳಿಂದ ಅಲಂಕೃತವಾಗಿರ್ತಕ್ಕಂತಹ ಬಂಗಾರದ ಕಲಶದಲ್ಲಿ ತುಂಬಿ ಆ ಕಲಶವನ್ನು ಅನಸೂಯಾದೇವಿಗೆ ಕೊಡ್ತಾ ಇದ್ದಾರಂತೆ ವೇದವ್ಯಾಸರು. ಆಗ ತತ್ಕ್ಷಣದಲ್ಲಿ ಅನಸೂಯಾದೇವಿ ಅದನ್ನು ಅರುಂಧತಿಯ ತಲೆಯ ಮೇಲೆ ಇಟ್ಲು. ಅರುಂಧತಿ ಅದನ್ನು ತೆಗೆದುಬಿಟ್ಟು ರುಕ್ಮಿಣಿಯ ಆ ತಲೆಯ ಮೇಲೆ ಇಡ್ತಾ ನಗುನಗುತ್ತಾ ಹೇಳ್ತಾ ಇದ್ದಾರೆ.

ಆ ಮಂತ್ರಭೂತವಾಗಿರ್ತಕ್ಕಂತಹ ಆ ಕಲಶವನ್ನ ಅರುಂಧತಿ ರುಕ್ಮಿಣಿಯ ತಲೆಯ ಮೇಲೆ ಇಡ್ತಾ ರುಕ್ಮಿಣಿಗೆ ಹೇಳ್ತಾ ಇದ್ದಾಳೆ, ಅಮ್ಮ ಆ ಹೂವಿನ ಭಾರವನ್ನೇ ನಿನ್ನ ತಲೆಯಲ್ಲಿ ಹೊತ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ಅಷ್ಟು ಕೋಮಲಿಯಾಗಿದ್ದೀಯಾ, ಇನ್ನು ಈ ಕಲಶವನ್ನು ಹೊತ್ಕೊಂಡ್ರೆ ನಿನಗೆ ಎಷ್ಟು ಭಾರವಾಗುತ್ತೋ ಅಂಥೇಳಿ ತಮಾಷೆಯಾಗಿ ಹೇಳ್ತಾ ಇದ್ದಾಗ ಅಲ್ಲಿ ಇರ್ತಕ್ಕಂತಹ ಸುಭದ್ರೆ ಹೇಳ್ತಾ ಇದ್ದಾಳಂತೆ, ಅಯ್ಯೋ ಏನು ಗೋವರ್ಧನ ಪರ್ವತವನ್ನೇ ಎತ್ತಿರ್ತಕ್ಕಂತಹ ಹೊಟ್ಟೆಯಲ್ಲಿ ವಿಶ್ವವನ್ನ ಧರಿಸಿರ್ತಕ್ಕಂತಹ ಕೃಷ್ಣ ಯಾವಾಗಲೂ ಇವಳ ಹೃದಯದಲ್ಲಿ ಎದೆಯಲ್ಲಿ ತುಂಬಿರ್ತಾನೆ, ಇನ್ನು ಅಂತಹ ಕೃಷ್ಣನನ್ನೇ ಎತ್ಕೊಂಡಿರ್ತಕ್ಕಂತಹ ಈ ಪತಿವ್ರತಾಸ್ತ್ರೀಗೆ ಈ ಕಲಶ ಏನು ಭಾರ, ಏನು ಮಹಾಭಾರ ಅಂಥೇಳಿ ತಮಾಷೆಯಾಗಿ ನಗು ನಗುತ್ತಾ ಮಾತನಾಡ್ತಾ ಇರಬೇಕಾದ್ರೆ ಆಗ ಅವಳು ಹೇಳ್ತಾ ಇದ್ದಾಳೆ, ರುಕ್ಮಿಣಿ

ಯಾವಾಗ ರುಕ್ಮಿಣಿಯನ್ನ ಸುಭದ್ರೆ ತಮಾಷೆ ಮಾಡಿದ್ಲೋ ಆಗ ರುಕ್ಮಿಣಿಯು ಕೂಡ ತಮಾಷೆಯಾಗಿ ಮಾತನಾಡ್ತಾ ಇದ್ದಾಳೆ. ಸುಭದ್ರೆಯಲ್ಲಿ ಒಂದು ವಿಶೇಷ ಗುಣ ಇದೆ, ಅವಳು ತನ್ನ ಪತಿಯನ್ನ ಯಾವಾಗಲೂ ಕೂಡ ಹೃದಯದಲ್ಲಿ ಇಟ್ಕೊಂಡು ಇರೋದಿಲ್ಲ, ಯಾವಾಗಲೂ ಪಕ್ಕದಲ್ಲೇ ಇರಬೇಕು ಅನ್ನುವಂತಹ ಅಪೇಕ್ಷೆ ಅವಳದ್ದು. ಪ್ರೀತಿ ಬಂದಾಗ ಅರ್ಜುನನ ಬಗ್ಗೆ ವಿಚಾರವನ್ನು ಮಾಡ್ತಾಳೆ, ಉಳಿದಂತೆ ಅವನ ತಂಟೆಗೆ ಹೋಗೋದಿಲ್ಲ. ಇದು ಪತಿವ್ರತ ಸ್ತ್ರೀಯ ಧರ್ಮದಲ್ಲಿ ಒಂದು ಹೊಸ ಗುಣ ಅಂಥೇಳಿ ತಮ ತಮಾಷೆಯಾಗಿ ತಮ್ಮ ತಮ್ಮಲ್ಲೇ ಮಾತನಾಡ್ತಾ ನಗುನಗುತ್ತಾ ಅವಳು ಆ ಹೊನ್ನಿನ ಕಲಶವನ್ನು ತಲೆಯ ಮೇಲೆ ಹೊತ್ಕೊಳ್ತಾ ಇದ್ದಾಳೆ ರುಕ್ಮಿಣಿ.

ಹೀಗೆ ರುಕ್ಮಿಣಿಯ ಜೊತೆಯಲ್ಲಿ ಕೃಷ್ಣ ಬರ್ತಾ ಇದ್ದಾನೆ. 64 ದಂಪತಿಗಳು ನೀರನ್ನ ತುಂಬಿರ್ತಕ್ಕಂತಹ ಕಲಶವನ್ನ ತಮ್ಮ ತಲೆಯ ಮೇಲೆ ಹೊತ್ತು ನಡೀತಾ ಇದ್ದಾರೆ. ಗಂಗಾ ನದಿಯಿಂದ ಯಜ್ಞ ಮಂಟಪಕ್ಕೆ ಬರ್ತಾ ಇದ್ದಾರೆ. ಜೊತೆಯಲ್ಲಿ ಮುನಿಗಳು ಬರ್ತಾ ಇದ್ದಾರೆ. ಬ್ರಾಹ್ಮಣರು ವೇದಘೋಷವನ್ನು ಮಾಡ್ತಾ ಇದ್ದಾರೆ. ಸಮಸ್ತ ವಾದ್ಯಗಳು ಕೂಡ ಮೊಳಗ್ತಾ ಇದೆ. ಅವರಿಗೆ ಮುತ್ತಿನ ಶೇಷೆಯನ್ನು ಮಾಡ್ತಾ ಇದ್ದಾರಂತೆ. ಎಲ್ಲರ ಮೇಲೆ ಮುತ್ತುಗಳನ್ನು ಸುರಿತಾ ಇದ್ದಾರೆ, ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಇಂತಹ ಕೌತುಕವನ್ನು, ಈ ಆಶ್ಚರ್ಯಚಕಿತವಾಗಿರ್ತಕ್ಕಂತಹ ಈ ವಿಷಯವನ್ನು ನೋಡೋದಕ್ಕೋಸ್ಕರ ಆಕಾಶದಲ್ಲಿ ದೇವತೆಗಳೆಲ್ಲರೂ ಕೂಡ ನೆರೆದಿದ್ದಾರಂತೆ. ಜೊತೆಗೆ ಭೂಮಿಯಲ್ಲಿರ್ತಕ್ಕಂತಹ ಎಲ್ಲ ಮಹಾಜನರು ಕೂಡ ಅದನ್ನು ನೋಡಿ ಸಂತೋಷ ಪಡ್ತಾ ಇದ್ದಾರೆ.

64 ದಂಪತಿಗಳು ಹೊತ್ತು ತಂದಿರತಕ್ಕಂತಹ ಗಂಗಾ ನದಿಯ ನೀರಿನಿಂದ ಯಜ್ಞಾಶ್ವಕ್ಕೆ ಅಭಿಷೇಕವನ್ನ ಮಾಡಿದ್ರು. ಆ ನೀರನ್ನ ಪರೋಕ್ಷಿಸ್ಬಿಟ್ಟು ಈ ಉಪವನ್ನ ಕಟ್ಟಿದ್ದಾರೆ, ಅದಕ್ಕೆ ಅಶ್ವವನ್ನು ಕಟ್ಟಿ ಪೂಜಿಸ್ತಾ ಇದ್ದಾರೆ. ಮತ್ತೆ ಅದೇ ಮಂತ್ರೋದಕದಿಂದ ಧರ್ಮರಾಜ ಮತ್ತು ದ್ರೌಪದಿಗರಿಗೆ ಅವರಿಬ್ಬರಿಗೂ ಕೂಡ ಅಭಿಷೇಕವನ್ನು ಮಾಡಿದರು. ಎಲ್ಲ ಋಷಿಗಳು ಕೂಡ ಸಮ್ಮತಿಯಿಂದ ವೇದ ಮಂತ್ರದಲ್ಲಿ ಯಾವ ರೀತಿ ಇದೆ, ಅದರಲ್ಲಿ ಯಾವ ಲೋಪವೂ ಕೂಡ ಬಾರದಂತೆ ಹೇಗೆ ಈ ಯಜ್ಞವನ್ನು ನಡೆಸಬೇಕು ಅಂತ ಹೇಳಿ ಅವರು ವಿಚಾರವನ್ನು ಮಾಡಿಬಿಟ್ಟು ಯಜ್ಞವನ್ನು ನಡೆಸ್ತಾ ಇದ್ದಾರೆ.

ತೀರ್ತಕ್ಕಂತಹ ಮುನಿಗಳ ಪಾದವನ್ನ ತೊಳಿತಾ ಇದ್ದಾನಂತೆ ಶ್ರೀಕೃಷ್ಣ. ಸತ್ಕರಿಸಿ ಅವರಿಗೆ ಪೂಜೆಯನ್ನು ಮಾಡ್ತಾ ಇದ್ದಾನೆ. ಯಜ್ಞ ಮುಗಿಯುವವರಿಗೆ ಅವರಿಗೆ ಇರೋದಕ್ಕೆ ಮನೆಯನ್ನು ಕೊಟ್ಟು ಸತ್ಕಾರವನ್ನು ಮಾಡ್ತಕ್ಕಂತಹದ್ದು ಶ್ರೀಕೃಷ್ಣನ ಜವಾಬ್ದಾರಿ. ಆಮೇಲೆ ಆಸನವನ್ನು ಕೊಡ್ತಕ್ಕಂತಹದ್ದು ಸಾತ್ಯಕಿ. ಯಾವ್ಯಾವ ಮಟ್ಟದ ಆಸನ ಯಾರ್ಯಾರಿಗೆ ಕೊಡಬೇಕು ಅನ್ನತಕ್ಕಂಥದ್ದು ನಿಶ್ಚಯ ಮಾಡ್ತಕ್ಕಂಥದ್ದು ಸಾತ್ಯಕಿ ಕೆಲಸ. ಅವರಿಗೆ ಚಂದನ, ಕರ್ಪೂರ, ತಾಂಬೂಲ, ಹೂವು ಏನು ಬೇಕೋ ಅದನ್ನ ಕಾಲಕಾಲಕ್ಕೆ ಒದಗಿಸ್ತಕ್ಕಂತಹದ್ದು ಪ್ರದ್ಯುಮ್ನ ಒಂದು ಜವಾಬ್ದಾರಿಯಾಗಿದೆ. ಅವರ ಪೂಜೆಗಾಗಲಿ, ಅವರ ಹೋಮ ಮತ್ತು ಹವನಕ್ಕಾಗಲಿ, ಯಾವುದೇ ಒಂದು ಕೆಲಸಕ್ಕೆ ಅಥವಾ ಆಹಾರವಾಗಲಿ ಎಲ್ಲ ವಸ್ತುಗಳನ್ನು ಕಾಲಕಾಲಕ್ಕೆ ಕೊಡತಕ್ಕಂತಹ ಜವಾಬ್ದಾರಿ ಸಹದೇವನ ಕೆಲಸವಾಗಿದೆ. ಅದೇ ರೀತಿಯಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಗಳನ್ನು ಜವಾಬ್ದಾರಿಯಿಂದ ನಿರ್ವಹಿಸ್ತಾ ಇದ್ದಾರೆ.

ನಕುಲ, ಅಲ್ಲಿ ಬಂದಿರತಕ್ಕಂತಹ ಎಲ್ಲರಿಗೂ ಕೂಡ ಅವರವರ ಯೋಗ್ಯತೆಗೆ ತಕ್ಕಂತಹ ಆಧಾರಗಳನ್ನ ಮಾಡ್ತಾ ಇದ್ದಾನೆ. ಎಲ್ಲರಿಗೂ ಕೂಡ ಪರಿಮಳ ಉದಕವನ್ನ ಬೇಕಾದಂತಹ ರೀತಿಯಲ್ಲಿ ಒದಗಿಸ್ತಕ್ಕಂತಹದ್ದು ವೃಷಕೇತುವಿನ ಕೆಲಸ. ಮೇಘನಾದ ಎಲ್ಲರಿಗೂ ಕೂಡ ಆರೈಕೆಯನ್ನು ಮಾಡ್ತಾ ಇದ್ದಾನಂತೆ. ಅನಿರುದ್ಧ ಗಾಡಿಗಳಲ್ಲಿ ಅಗತ್ಯವಾಗಿರ್ತಕ್ಕಂತಹ ಅಡಿಗೆ ಪದಾರ್ಥಗಳನ್ನ ತೆಗೆದುಕೊಂಡು ಹೋಗಿ ಕೊಡೋದು. ಯಾವ್ಯಾವ ಋಷಿಮುನಿಗಳು ಮಹಾರಾಜರು ಬೇರೆ ಬೇರೆ ಆ ಅರಮನೆಗಳಲ್ಲಿ ಮನೆಗಳಲ್ಲಿ ಅಲ್ಲಿ ಜಾಗವನ್ನು ಮಾಡಿಕೊಟ್ಟಿದ್ದಾರೋ ಅವರ ಮನೆಗೆ ಗಾಡಿಗಳಲ್ಲಿ ಅಗತ್ಯ ವಸ್ತುಗಳನ್ನು ತಂದುಕೊಡುವಂತಹದ್ದು ಅನಿರುದ್ಧನ ಕೆಲಸವಾಗಿದೆ. ಪಾಕಶಾಲೆಯಲ್ಲಿ ಅಡಿಗೆಗಳನ್ನು ಹೇಗೆ ಮಾಡಿಸ್ಬೇಕು, ಯಾವ ರೀತಿ ಇರಬೇಕು, ಆಹಾರ ಏನಿರಬೇಕು, ಪಾನೀಯ ಏನಿರಬೇಕು ಅಂತ ಹೇಳಿ ನಿಶ್ಚಯ ಮಾಡ್ತಕ್ಕಂಥವನು ಕೃತವರ್ಮ. ಹೀಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ.

ಈಗ ಯಾಗಶಾಲೆಯ ಚಪ್ಪರ ಮೂರು ಯೋಜನದ ಒಂದು ವಿಸ್ತಾರದಲ್ಲಿ ಅದನ್ನು ಕಟ್ಟಿದ್ದಾರಂತೆ. ಷಡ್ರಸ ಮೃಷ್ಟಾನ್ನ ಭೋಜನವನ್ನ ಮಾಡಿಸ್ತಕ್ಕಂತಹ ಜವಾಬ್ದಾರಿ ಸಾಂಬನಿಗೆ ಮತ್ತು ಅವನ ಜೊತೆಯಲ್ಲಿರ್ತಕ್ಕಂತಹ ಎಲ್ಲ ಯಾದವರು ಅವರು ಈ ಅಡುಗೆಯನ್ನು ಮಾಡಿಸ್ತಕ್ಕಂತಹ ಜವಾಬ್ದಾರಿಯನ್ನು ಮಾಡಿದ್ದಾರೆ. ಸಾಕ್ಷಾತ್ ಜನಾರ್ದನ ಇದ್ದಾನೆ, ಕೃಷ್ಣ ಇದ್ದಾನೆ, ಧರ್ಮರಾಜನ ಯಜ್ಞ ಸಾಂಗವಾಗದೆ ಇರೋದಕ್ಕೆ ಸಾಧ್ಯವೇ? ಖಂಡಿತವಾಗಿ ಅದು ಯಜ್ಞ ನಡೆದೇ ನಡೆಯುತ್ತೆ, ಅದು ವಿಶೇಷ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತೆ. ಭಗವಂತ ವಿಷ್ಣುವಿನ ಒಂದು ಪೂಜೆಯೇ ನಿಜವಾಗಿ ಯಜ್ಞ, ಅವನೇ ಯಜ್ಞ ಪುರುಷ, ಯಜ್ಞೋ ವಿಷ್ಣು ಅಂತ ಹೇಳಿ ವೇದ ಹೇಳುತ್ತೆ. ಅಷ್ಟಕ್ಕೂ ಆ ಕೃಷ್ಣನೇ ಯಜ್ಞ ಸ್ವರೂಪ.

ಎಲ್ಲವೂ ಕೂಡ ಸಿಗ್ತಾ ಇದೆ, ಯಾವುದು ಇಲ್ಲ ಇಲ್ಲಿ ಅಂತ ಹೇಳಿ ಇಲ್ಲ. ಏಳು ಸಮುದ್ರಗಳಲ್ಲಿ ಆ ಸುರೆ ಎನ್ನತಕ್ಕಂತಹ ಸಮುದ್ರ ಇಲ್ಲ. ಸುರೆ ಎನ್ನೋದನ್ನ ಮಾತ್ರ ಅಲ್ಲಿಗೆ ತರಿಸಿಲ್ಲ, ಸುರಾಪಾನ ಒಂದನ್ನು ಬಿಟ್ಟು ಎಲ್ಲವೂ ಕೂಡ ಸಮುದ್ರವೇ. ಪಾನಕ ಸಮುದ್ರ ಇರಬಹುದು, ಹಾಲು ಸಮುದ್ರ, ಎಲ್ಲವೂ ಕೂಡ ಸಮುದ್ರದ ಉಪಾಧಿಯಲ್ಲಿ ಅಲ್ಲಿಗೆ ಬಂದಿದೆ. ಇದು ಇಲ್ಲ ಅಂತ ಹೇಳಿ ಇಲ್ಲ. ಉತ್ತಮವಾದಂತಹ ರಸಗಳು, ಷಡ್ರಸೋಪೇತವಾಗಿರ್ತಕ್ಕಂತಹ ಅನ್ನ ಪಾಕಶಾಲೆಯಲ್ಲಿ ಹೇರಳವಾಗಿ ಇದೆಯಂತೆ. ಉತ್ತಮವಾದಂತಹ ಶಾಲ್ಯೋದನ ಅಂತ ಹೇಳಿದರೆ ಅನ್ನದಿಂದ ಮಾಡಿರ್ತಕ್ಕಂತಹ ಸಿಹಿ, ಅದು ತುಂಬ ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ಅಂತಹ ಆ ಶಾಲ್ಯೋದನ ಅನ್ನ ಎಲ್ಲವೂ ಕೂಡ ಕುಲಗಿರಿಗಳನ್ನು ಹಾಸ್ಯ ಮಾಡುವಂತೆ ಇತ್ತು. ಕುಲಗಿರಿಗಳು ಅಂತ ಹೇಳಿ ದೊಡ್ಡ ದೊಡ್ಡ ಪರ್ವತಗಳು, ಆ ಪರ್ವತದ ರೀತಿಯಲ್ಲಿ ರಾಶಿ ರಾಶಿಯಾಗಿ ಎಲ್ಲವೂ ಕೂಡ ಭಕ್ಷ್ಯ, ಪಾಯಸ, ತರಕಾರಿ ಎಲ್ಲವೂ ಕೂಡ ಅಷ್ಟು ಒಂದು ತಯಾರನ್ನು ಮಾಡ್ತಾ ಇದ್ರು. ಹೀಗೆ ಆ ಕೃಷ್ಣ ಅನ್ನತಕ್ಕಂತಹ ಕಾಮಧೇನು ಇದ್ದ ಮೇಲೆ ಏನಕ್ಕೆ ಕಡಿಮೆಯಾಗುತ್ತೆ? ಯಾವುದೂ ಕೂಡ ಕೊರತೆ ಬೀಳೋದಿಲ್ಲ. ಆ ಕಾಮಧೇನುವಿನಿಂದ ಉತ್ಕೃಷ್ಟವಾಗಿ ಎಲ್ಲವೂ ಕೂಡ ಸಂದಾಯವಾಗುತ್ತೆ ಅಂತ ಹೇಳಿ ಎಲ್ಲ ರಾಜಮಹಾರಾಜರು, ಪುರಜನರು ಎಲ್ಲರೂ ಕೂಡ ಎಲ್ಲವನ್ನೂ ಕೂಡ ತೃಪ್ತಿಯಾಗಿ ಉಂಡು ಸಂತೋಷ ಪಡ್ತಾ ಇದ್ದಾರೆ.

ಊಟ ಬೇಕಾದವರಿಗೆ ಊಟ, ಏನು ಬೇಕು ಪಾನೀಯ ಬೇಕಾದವರಿಗೆ ಪಾನೀಯ, ಸುಗಂಧ ಹೂಹಾರ ಕರ್ಪೂರ ಯುಕ್ತವಾಗಿರ್ತಕ್ಕಂತಹ ತಾಂಬೂಲ, ಮತ್ತು ತಮಗೆ ಬೇಕಾದಂತಹ ಸುಗಂಧಗಳು, ಬೇಕಾದಂತಹ ಆಭರಣಗಳು ಎಲ್ಲವನ್ನು ಕೂಡ ಕೇಳಿದ್ದನ್ನು ಕೇಳಿದಾಗ ಯಾರಿಗೆ ಏನು ಬೇಕೋ ಅದನ್ನು ಸಂತೋಷದಿಂದ ಕೊಡ್ತಾ ಇದ್ದಾರಂತೆ ಭೀಮಾರ್ಜುನರು. ಅವರೆಲ್ಲರನ್ನು ಕೂಡ ಆದರದಿಂದ ಸನ್ಮಾನವನ್ನು ಮಾಡಿ ಎಲ್ಲರಿಗೂ ಕೂಡ ತೃಪ್ತಿಯನ್ನು ಪಡಿಸ್ತಾ ಇದ್ದಾರೆ. ಅಲ್ಲಿದ್ದ ಎಲ್ಲ ರಾಜರು ಕೂಡ ಯಾಗಶಾಲೆಯ ಮುನಿಗಳನ್ನು ಕಂಡು, ಕೃಷ್ಣನನ್ನು ಕಂಡು ಸಂತೋಷದಿಂದ ಏನು ಉಪಚಾರ, ಏನು ಆತಿಥ್ಯ ಈ ಧರ್ಮರಾಜನ ಯಾಗದಲ್ಲಿ ಅಂತ ಹೇಳಿ ಕೊಂಡಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ನಲಿದಾಡ್ತಾ ಇದ್ದಾರೆ, ಸಂತೋಷದಿಂದ ಯಜ್ಞದಲ್ಲಿ ಭಾಗವಹಿಸಿದ್ದಾರೆ.

ಕೇಳಿದ್ರು ಕೂಡ ಇಲ್ಲ ಅನ್ನುವಂತಹ ಶಬ್ದ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂತಹ ಅವನು ಕೃಷ್ಣ ಪರಮಾತ್ಮ. ಅಂತಹ ಕಾಮಧೇನು ಇರಬೇಕಾದ್ರೆ ಏನು ಕೊರತೆ? ಏನು ಕೇಳಿದ್ರೆ ಅದನ್ನು ಕೊಡ್ತಾ ಇದ್ದಾರಂತೆ. ಜರತಾರಿ ವಸ್ತ್ರ ಬೇಕೋ ಅಂತ ಹೇಳಿದ್ರೆ ಜರತಾರಿ ವಸ್ತ್ರ, ಬಂಗಾರದ ಒಡವೆಗಳು, ಮುತ್ತು, ಆನೆ ಬೇಕು, ಕುದುರೆ ಬೇಕು, ರಥ ಬೇಕು, ಏನು ಅಪೇಕ್ಷೆ ಇದೆ? ಗೋವು, ಎಮ್ಮೆ, ಮತ್ತೆ ದಾಸದಾಸಿಯರು, ಹೀಗೆ ಕೃಷ್ಣಾಜಿನ ಕಂಬಳಿ, ಚಾಮರ, ಬೀಸಣಿಗೆ, ಮತ್ತೆ ಛತ್ರಿ, ಚಾಮರಗಳು, ವಾಹನ, ಭೂಮಿ ಎಲ್ಲವನ್ನೂ ತಂದು ರಾಶಿ ಹಾಕ್ಬಿಟ್ಟಿದ್ದಾರಂತೆ. ಆ ರಾಜ್ಯವನ್ನು ಗೆದ್ದಾಗ ಎಲ್ಲರೂ ಕೊಟ್ಟಿರ್ತಕ್ಕಂತಹ ಆಯಾ ದೇಶದ ಸುಗಂಧ ದ್ರವ್ಯಗಳಿರಬಹುದು, ಆಯಾ ದೇಶದಲ್ಲಿ ವಿಶೇಷವಾಗಿರ್ತಕ್ಕಂತಹ ಆಭರಣ, ಮುತ್ತು, ರತ್ನಗಳು, ಅದೆಲ್ಲವನ್ನೂ ಕೂಡ ಕಪ್ಪ ಕಾಣಿಕೆಯಾಗಿ ಧರ್ಮರಾಜನಿಗೆ ಕೊಟ್ಟಿದ್ದಾರೆ. ಇಲ್ಲಿ ಯಾಗ ಮಂಟಪದಲ್ಲಿ ಯಾವುದೂ ಕೂಡ ಇಲ್ಲ ಅನ್ನುವಂತಹ ಪದವೇ ಇಲ್ಲ. ಎಲ್ಲರಿಗೂ ಏನು ಬೇಕೋ ಅದನ್ನು ತೃಪ್ತಿ ಪಡುವಂತೆ, ಸಂತೋಷ ಪಡುವಂತೆ ಕೊಡ್ತಾ ಇದ್ದಾರಂತೆ ಭೀಮಾರ್ಜುನ.

0: ರೋ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 34ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಆರ್ ಶ್ರೀಧರ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ಕ್ರೀಡಾ ಪ್ರತಿಭೆಗಳಿಗೆ ಪ್ರತಿ ಹಂತದಲ್ಲಿ ಬೆಂಬಲ ನೀಡಲು ಪರಿಸರ ವ್ಯವಸ್ಥೆ, ಪ್ರಧಾನಿ ನರೇಂದ್ರ ಮೋದಿ ಖೇಲೋ ಇಂಡಿಯಾ ಸಂವಾದದಲ್ಲಿ ಘೋಷಣೆ. ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಖೇಲ್ ಕಿ ಬಾತ್ ಪಿಎಂ ಕಿಸಾತ್ ಸಂವಾದದಲ್ಲಿ ಭಾಗಿ. ಶಿಕ್ಷಣ ವ್ಯವಸ್ಥೆಯಲ್ಲಿ ಅಗತ್ಯ ಸುಧಾರಣೆ ತರುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಂದ ಸಂಪುಟ ಉಪಸಮಿತಿ ರಚನೆ. ಹಾಗೂ ನೇಪಾಳ ಕ್ಷಿಪ್ರ ನೆರೆ ಸಂಕಷ್ಟ, ಕಾಣೆಯಾದವರ ಬಗ್ಗೆ ಮಾಹಿತಿ ನೀಡಲು ರಾಜ್ಯ ಸರ್ಕಾರ ಮನವಿ, ತುರ್ತು ಸಹಾಯವಾಣಿ ಆರಂಭ. ದೇಶದಲ್ಲಿ ಆಧುನಿಕ ಕ್ರೀಡಾ ಪರಿಸರ ವ್ಯವಸ್ಥೆ ಕಲ್ಪಿಸಲು ಸರ್ಕಾರ ಬದ್ದವಾಗಿದೆ. ಪ್ರತಿಭಾನ್ವಿತರಿಗೆ ಪ್ರತಿ ಹಂತದಲ್ಲಿ ಬೆಂಬಲ ದೊರಕುವಂತೆ ಕ್ರೀಡಾ ವಿಶ್ವವಿದ್ಯಾಲಯದಿಂದ ಹಿಡಿದು ಆಧುನಿಕ ತರಬೇತಿ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಖೇಲೋ ಇಂಡಿಯಾ ಸಂವಾದದಲ್ಲಿಂದು ತಿಳಿಸಿದ್ದಾರೆ. ರಾಷ್ಟೀಯ ಕ್ರೀಡಾ ದಿನದ ಸಂದರ್ಭದಲ್ಲಿ ಪ್ರಧಾನಿ ಅವರು ದೇಶದ 150 ಅಧಿಕ ಸ್ಥಳಗಳಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕ್ರೀಡಾಪಟುಗಳು ಹಾಗೂ ವಿದ್ಯಾರ್ಥಿಗಳನ್ನು ವರ್ಚುವಲ್ ಮೂಲಕ ಉದ್ದೇಶಿಸಿ ಮಾತನಾಡಿದರು. ಖೇಲೋ ಇಂಡಿಯಾ ಸಂವಾದ ಒಂದು ಕಾರ್ಯಕ್ರಮವಾಗಿರದೆ ಪ್ರತಿಯೊಬ್ಬ ವ್ಯಕ್ತಿ ದೇಶದ ಕ್ರೀಡಾ ಭವಿಷ್ಯವನ್ನು ಗಮನದಲ್ಲಿಟ್ಟು ತನ್ನ ಸಲಹೆಗಳನ್ನು ಸಂವಾದದ ಮೂಲಕ ತಿಳಿಸಬಹುದಾದ ವೇದಿಕೆಯಾಗಿದೆ. ಕ್ರೀಡೆ ಪದಕಗಳನ್ನು ಗಳಿಸುವ ಉದ್ದೇಶಕ್ಕೆ ಸೀಮಿತವಾಗಿರದೆ ದೇಶದ ಯುವಜನತೆಯನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ನಿರ್ಮಿಸಲು ಒಂದುಗೂಡಿಸುವ ಶಕ್ತಿಯಾಗಿದೆ ಎಂದು ಪ್ರಧಾನಿ ಈ ಸಂದರ್ಭದಲ್ಲಿ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕ ಇಂದು ನಡೆಸಿದ ಖೇಲ್ ಕಿ ಬಾತ್ ಪಿಎಂ ಕಿ ಸಾತ್ ಸಂವಾದದಲ್ಲಿ ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಹಾಗೂ ಗಣ್ಯರು ವರ್ಚುವಲ್ ಮೂಲಕ ಭಾಗವಹಿಸಿದ್ದರು. ಮೈಸೂರಿನ ಅಖಿಲ ಭಾರತ ವಾಕ್ ಸಂಸ್ಥೆ ಆವರಣದಲ್ಲಿ ರಾಷ್ಟೀಯ ಸೇವಾ ಯೋಜನೆಯಡಿಯಲ್ಲಿ ಏರ್ಪಡಿಸಲಾಗಿದ್ದ ವಿಡಿಯೋ ಕಾನ್ಫರೆನ್ಸ್ ಕಾರ್ಯಕ್ರಮದಲ್ಲಿ 100 ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಪ್ರಧಾನಿಯವರ ಸಂದೇಶದ ಬಳಿಕ ಅಂತಾರಾಷ್ಟೀಯ ಸೈಕ್ಲಿಸ್ಟ್ ಚರಿತ್ ಗೌಡ ಹಾಗೂ ವಿದ್ಯಾರ್ಥಿಗಳ ನಡುವೆ ಸಂವಾದ ಕಾರ್ಯಕ್ರಮ ನಡೆಯಿತು. ಚರಿತ್ ಗೌಡ ಮಾತನಾಡಿ, ಯುವಜನರು ಕ್ರೀಡೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಮೂಲಕ ಆರೋಗ್ಯಕರ ಜೀವನ ನಡೆಸುವುದರ ಜೊತೆಗೆ ಕೆಟ್ಟ ಅಭ್ಯಾಸಗಳಿಂದ ದೂರವಿರಬಹುದು. ಕ್ರೀಡಾಪಟುಗಳಿಗೆ ಕೇಂದ್ರ ಸರ್ಕಾರ ನೀಡುತ್ತಿರುವ ಬೆಂಬಲ, ಸೌಲಭ್ಯಗಳು, ಮೂಲಸೌಕರ್ಯ ಹಾಗೂ ವಿವಿಧ ಯೋಜನೆಗಳು ಸಂತಸ ತಂದಿವೆ. ತಮ್ಮ ಸಾಧನೆಯಿಂದ ಮೈಸೂರಿನಲ್ಲಿ ಸೈಕ್ಲಿಂಗ್ ಕ್ಷೇತ್ರಕ್ಕೆ ಹೆಚ್ಚಿನ ಗುರುತಿನೊಂದಿಗೆ 20 ರೂಪಾಯಿ ಬಜೆಟ್ನಲ್ಲಿ ಸೈಕ್ಲಿಂಗ್ ಮೈದಾನ ಮಂಜೂರಾಗಿರುವುದು ಸಂತಸ ತಂದಿದೆ ಎಂದು ಚರಿತ್ ಗೌಡ ಹೇಳಿದರು.
1: ಇವತ್ತು PM ಮೋದಿ ಸರ್ ಜೊತೆ ಕಾನ್ವರ್ಸೇಷನ್ ಅಲ್ಲಿ ಸಖತ್ ಖುಷಿ ಆಯಿತು. ನಮಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಮತ್ತು ಸರ್ ನಮಗೆ ಎಲ್ಲರಿಗೂ ಮೋಟಿವೇಶನ್ ಕೊಟ್ಟಿದ್ದಾರೆ ಮತ್ತು ಈಗ ನನಗೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಸಖತ್ ಖುಷಿಯಾಗಿದ್ದೀನಿ. ಎಲ್ಲರೂ ಸ್ಪೋರ್ಟ್ಸ್ ಮಾಡಿ, ಸ್ಪೋರ್ಟ್ಸ್ ಮಾಡಿದ್ರೆ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತು ಮನೆಯಲ್ಲಿ ಎಲ್ಲ ಖುಷಿಯಾಗಿರ್ತಾರೆ ಮತ್ತು ನೀವು ಯಾವುದು ಕೆಟ್ಟ ಅಭ್ಯಾಸಕ್ಕೆ ಹೋಗಲ್ಲ, ಆ ದಾರಿಗೆ ನೀವು ತಲೆ ಎತ್ತು ನೋಡಲ್ಲ, ನೀವು ಸರಿಯಾಗಿ ಕಾಂಪಿಟೇಟಿವ್ ಲೆವೆಲ್ ಅಲ್ಲಿ ಸ್ಪೋರ್ಟ್ಸ್ ಮಾಡ್ತಾ ಇದ್ದೀರಾ ಅಂದ್ರೆ.
0: ಮಹಾಜನ ಕಾಲೇಜಿನಲ್ಲಿ ಕೂಡ ಯುವಜನರು ಮತ್ತು ಕ್ರೀಡಾಪಟುಗಳೊಂದಿಗೆ ಸಂವಾದಾತ್ಮಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಗದಗ ನಗರದ KHE ಸಂಸ್ಥೆಯ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಖೇಲೋ ಇಂಡಿಯಾ ಸಂವಾದ ಖೇಲ್ ಕಿ ಬಾತ್ ಪಿಎಂ ಕೆ ಸಾತ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ 100 ವಿದ್ಯಾರ್ಥಿಗಳು ಪಾಲ್ಗೊಂಡು ಪ್ರಧಾನಿಯವರು ಮಾಡಿದ ವರ್ಚುವಲ್ ಭಾಷಣವನ್ನು ಆಲಿಸಿದರು. ಚಿಕ್ಕಮಗಳೂರು ನಗರದ ಸಹ್ಯಾದ್ರಿ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಕಾಲೇಜಿನ ಸಭಾಂಗಣದಲ್ಲಿ ಪ್ರಧಾನಮಂತ್ರಿಯವರ ಸಂವಾದ ಕಾರ್ಯಕ್ರಮದ ನೇರ ಪ್ರಸಾರ ವೀಕ್ಷಣೆ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು. ಕಾಲೇಜು ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಧಾರವಾಡದ ಜೆಎಸ್ಎಸ್ ವಾಕ್ ಮತ್ತು ಶ್ರವಣ ಸಂಸ್ಥೆಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ 100 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಆಯುಷ್ ಇಲಾಖೆಯ ಯೋಗ ತರಬೇತುದಾರ ಭೀಮಪ್ಪ ಲಡ್ಡಿ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ನಂತರ ಪ್ರಧಾನಿಯವರ ಭಾಷಣ ಕುರಿತಂತೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು.
2: ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಲು ನಮ್ಮ ಭಾರತ ಸರ್ಕಾರ ಯಾವಾಗಲೂ ಪ್ರೋತ್ಸಾಹ ನೀಡುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ, ಮುಂದೆ ಅದರ ಜೊತೆಗೆ ನಶಾ ಮುಕ್ತ ಭಾರತವನ್ನು ಈಗಾಗಲೇ ಕಳೆದ ತಿಂಗಳಿಂದ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸ್ಕೂಲು, ಶಾಲಾ ಕಾಲೇಜುಗಳಲ್ಲಿ ಏನು ಇಂಪ್ಲಿಮೆಂಟ್ ಮಾಡಿ ಆ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ, ಈ ಒಂದು ಎಲ್ಲ ಯುವಕರು ನಶಾಗಳಿಂದ ಮುಕ್ತರಾಗಿ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಒಂದು ಉತ್ತಮ ಒಂದು ಭಾರತವನ್ನು ನಿರ್ಮಾಣ ಮಾಡಬೇಕಂತ ಹೇಳಿ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದಾರೆ. ಅದರ ಒಂದು ವಿಷಯಗಳನ್ನು ಹೇಳಿ ಜೊತೆಗೆ ಕೊನೆಗೆ ಜೋ ಕಿಲೆಗ ಓ ಕಿಲೆಗ

0: ಎಂತಕ್ಕಂತ ಮಾತನ್ನು ಹೇಳ್ತಾರೆ. ಅಂದ್ರೆ ಆಡುವ ಆಟಗಾರನು ಅಭಿವೃದ್ಧಿ ಹೊಂದಾನೆ, ಅವ್ರನ್ನು ಅರಳುತ್ತಾನೆ ಎಂತಕ್ಕಂತ ಮಾತನ್ನು ಹೇಳಿ ತಮ್ಮ ಮಾತುಗಳನ್ನ ಮೂಲಕ ಎಲ್ಲ ಯುವ ಜನಕರನ್ನ ಉತ್ತೇಜನೆ ಮಾಡ್ತಾರೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಗತ್ಯ ಸುಧಾರಣೆ ತರುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿ ರಚಿಸಿದ್ದಾರೆ. ಸಚಿವರುಗಳಾದ ಮಧು ಬಂಗಾರಪ್ಪ, ಬಸವರಾಜ ರಾಯರೆಡ್ಡಿ, ಪ್ರಿಯಾಂಕ್ ಖರ್ಗೆ, ಶರಣಪ್ರಕಾಶ್ ಪಾಟೀಲ್ ಉಪಸಮಿತಿಯ ಸದಸ್ಯರಾಗಿದ್ದಾರೆ. ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಅವರ ಸಮಸ್ಯೆಗಳು, ಆಕಾಂಕ್ಷೆಗಳು ಮತ್ತು ಅಭಿಪ್ರಾಯಗಳನ್ನು ಆಲಿಸಿ ವಿದ್ಯಾರ್ಥಿಗಳು ಹಾಗೂ ಯುವಜನರು ಎದುರಿಸುತ್ತಿರುವ ಸವಾಲುಗಳಿಗೆ ಪರಿಹಾರ ಒದಗಿಸುವಂತಹ ಶಿಕ್ಷಣ ಸುಧಾರಣೆಗಳನ್ನು ಶಿಫಾರಸು ಮಾಡುವಂತೆ ಉಪಸಮಿತಿಗೆ ಮುಖ್ಯಮಂತ್ರಿ ಸೂಚಿಸಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಹಾಗೂ ದಿಢೀರ್ ಪ್ರವಾಹ ದುರಂತಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಪ್ರವಾಸಿಗರು ಅಥವಾ ನಾಗರಿಕರು ಯಾರಾದರೂ ಕಾಣೆಯಾಗಿದ್ದರೆ ಅಥವಾ ಸಂಪರ್ಕಕ್ಕೆ ಸಿಗದೇ ಇದ್ದಲ್ಲಿ ತಕ್ಷಣವೇ ಅವರ ವಿವರಗಳನ್ನು ಒದಗಿಸುವಂತೆ ರಾಜ್ಯ ಸರ್ಕಾರ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ಕೇಂದ್ರ ಗೃಹ ಸಚಿವಾಲಯ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದೊಂದಿಗೆ ರಾಜ್ಯ ಸರ್ಕಾರವು ಸತತ ಸಂಪರ್ಕದಲ್ಲಿದ್ದು ಸಂತ್ರಸ್ತ ಕುಟುಂಬಗಳಿಗೆ ಅಗತ್ಯ ನೆರವು ನೀಡಲು ಮತ್ತು ಕಾಣೆಯಾದವರನ್ನು ಪತ್ತೆ ಹಚ್ಚಲು ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳುತ್ತಿದೆ. ಸಾರ್ವಜನಿಕರು ಕಾಣೆಯಾದ ವ್ಯಕ್ತಿಯ ಪೂರ್ಣ ಹೆಸರು, ಮೊಬೈಲ್ ಸಂಖ್ಯೆ, ಕೊನೆಯದಾಗಿ ಸಂಪರ್ಕಿಸಿದ ಸ್ಥಳ ಮತ್ತು ಸಮಯ ಹಾಗೂ ಖಾಯಂ ವಿಳಾಸದ ವಿವರಗಳನ್ನು ಸರ್ಕಾರಕ್ಕೆ ತಕ್ಷಣವೇ ಒದಗಿಸಲು ಕೋರಲಾಗಿದೆ. ಈ ವಿವರಗಳನ್ನು ನಮೂದಿಸಲು ರಾಜ್ಯ ಸರ್ಕಾರವು ವಿಶೇಷ ಗೂಗಲ್ ಫಾರ್ಮ್ ಲಿಂಕ್ ಅನ್ನು ಸಹ ಒದಗಿಸಿದೆ. ಸಂತ್ರಸ್ತರು ಮತ್ತು ಅವರ ಕುಟುಂಬಸ್ಥರ ನೆರವಿಗಾಗಿ ರಾಜ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ 24/7 ಸಹಾಯವಾಣಿ ತೆರೆದಿದ್ದು ಸಾರ್ವಜನಿಕರು 1070 ಅಥವಾ 080-222-537-077 ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ಇಮೇಲ್ ಮೂಲಕ ಮಾಹಿತಿ ನೀಡಲು seocarnataka@gmail.com ವಿಳಾಸಕ್ಕೆ ಕಳುಹಿಸಬಹುದಾಗಿದೆ. ಚಿಕ್ಕಮಗಳೂರು ಜಿಲ್ಲಾಡಳಿತ ಸಹಾಯವಾಣಿ ಆರಂಭಿಸಿದೆ. ದೂರವಾಣಿ ಸಂಖ್ಯೆ 08262-238950 ಈ ಸಂಖ್ಯೆಗೆ ಸಂಬಂಧಿಕರು ಕರೆ ಮಾಡಿ ನಾಪತ್ತೆಯಾದವರ ವಿವರ ನೀಡಬಹುದು ಎಂದು ಜಿಲ್ಲಾಡಳಿತ ಮನವಿ ಮಾಡಿದೆ. ರಾಜ್ಯದ ಭವಿಷ್ಯ ಯುವಜನರ ಮೇಲೆ ನಿಂತಿದ್ದು ಅವರಿಗೆ ಗುಣಮಟ್ಟದ ಶಿಕ್ಷಣ, ಅಗತ್ಯ ಮೂಲಸೌಕರ್ಯ ಹಾಗೂ ಸಮರ್ಪಕ ಅವಕಾಶಗಳನ್ನು ಒದಗಿಸುವುದು ಸರ್ಕಾರ ಬದ್ಧತೆಯಾಗಿದೆ ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ರಾಜ್ಯದ ಯುವಜನರ ಸಮಸ್ಯೆಗಳು ಹಾಗೂ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರ ಆಕಾಂಕ್ಷೆಗಳಿಗೆ ಸ್ಪಂದಿಸುವ ಉದ್ದೇಶವನ್ನು ಸರ್ಕಾರ ಹೊಂದಿದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು, ಯುವಜನರು ಹಾಗೂ ಸಾರ್ವಜನಿಕರಿಂದ ಬರುವ ಸಲಹೆ ಸೂಚನೆಗಳನ್ನು ಮುಕ್ತವಾಗಿ ಸ್ವೀಕರಿಸಲಾಗುವುದು, ಎಲ್ಲರೂ ಒಟ್ಟಾಗಿ ಯುವಜನರಿಗೆ ಉತ್ತಮ ಭವಿಷ್ಯ ರೂಪಿಸುವ ನಿಟ್ಟಿನಲ್ಲಿ ಕೈಜೋಡಿಸಬೇಕು ಎಂದು ಮನವಿ ಮಾಡಿದ್ದಾರೆ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನದಡಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ನಿವೇಶನಗಳನ್ನು ಸ್ವಚ್ಛಗೊಳಿಸಿದ ಆಸ್ತಿಗಳನ್ನು ಸ್ವಚ್ಛಗೊಳಿಸಿ ಮಾಲೀಕರಿಗೆ ದಂಡ ವಿಧಿಸುವ ಪ್ರಕ್ರಿಯೆಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಇಂದು ಚಾಲನೆ ನೀಡಿದರು. ಪಶ್ಚಿಮ ಘಟ್ಟ ಕುರಿತ ಕಸ್ತೂರಿ ರಂಗನ್ ವರದಿ ಜಾರಿಯಾದರೆ ಕೊಡಗಿನ ಜನತೆಗೆ ಸಂಕಷ್ಟವಾಗಲಿದೆ ಎಂಬ ಆತಂಕ ಅನಗತ್ಯವಾಗಿದೆ ಎಂದು ಸಂಸದ ಯದುವೀರ್ ಒಡೆಯರ್ ಹೇಳಿದ್ದಾರೆ. ಮಡಿಕೇರಿಯಲ್ಲಿಂದು ಕಸ್ತೂರಿ ರಂಗನ್ ವರದಿ ಜಾರಿಗೆ ಸಂಬಂಧಿಸಿದಂತೆ ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರೊಂದಿಗೆ ಸಂವಾದ ನಡೆಸಿದ ಸಂಸದರು, ವರದಿ ಜಾರಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದೊಂದಿಗೆ ಚರ್ಚೆ ಮುಂದುವರೆದಿದೆ, ಕರಡು ಅಧಿಸೂಚನೆಯಲ್ಲಿ ಇನ್ನೂ ಹಲವು ಚರ್ಚೆಗಳಾಗಲು ಬಾಕಿ ಇದೆ ಎಂದವರು ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿಧಾಮದಲ್ಲಿ ನಡೆದ ಶೂಟೌಟ್ ಪ್ರಕರಣ ಖಂಡಿಸಿ ರೈತ ಸಂಘ ಹಾಗೂ ವಿವಿಧ ರಾಜಕೀಯ ಪಕ್ಷಗಳು, ಸಂಘ ಸಂಸ್ಥೆಗಳ ಕಾರ್ಯಕರ್ತರು ಹನೂರು ಪಟ್ಟಣದಲ್ಲಿ ಇಂದು ಪ್ರತಿಭಟನೆ ನಡೆಸಿದರು. ಈ ಪ್ರಕರಣದ ಬಗ್ಗೆ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆಯಾಗಬೇಕು ಎಂಬ ಹಕ್ಕೊತ್ತಾಯಗಳನ್ನು ತಹಶೀಲ್ದಾರ್ಗೆ ಸಲ್ಲಿಸಿದರು. ಚಾಮರಾಜನಗರ ಜಿಲ್ಲೆಯ ಬೊಮ್ಮಲಾಪುರ ಗ್ರಾಮದಲ್ಲಿ ಹುಲಿಯೊಂದರ ಕಳೇಬರ ಪತ್ತೆಯಾಗಿದೆ. ಸ್ಥಳಕ್ಕೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಅಧಿಕಾರಿಗಳು ಭೇಟಿ ನೀಡಿದ್ದು ತನಿಖೆ ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕ್ರೀಡಾ ಪ್ರತಿಭೆಗಳಿಗೆ ಪ್ರತಿ ಹಂತದಲ್ಲಿ ಬೆಂಬಲ ನೀಡಲು ಪರಿಸರ ವ್ಯವಸ್ಥೆ, ಪ್ರಧಾನಿ ನರೇಂದ್ರ ಮೋದಿ ಖೇಲೋ ಇಂಡಿಯಾ ಸಂವಾದದಲ್ಲಿ ಘೋಷಣೆ.

0: ವೀಕ್ಷಣೆ. ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಖೇಲ್ ಕಿ ಬಾತ್ ಪಿಎಂ ಕೆ ಸಾತ್ ಸಂವಾದದಲ್ಲಿ ಭಾಗಿ. ಶಿಕ್ಷಣ ವ್ಯವಸ್ಥೆಯಲ್ಲಿ ಅಗತ್ಯ ಸುಧಾರಣೆ ತರುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಂದ ಸಂಪುಟ ಉಪಸಮಿತಿ ರಚನೆ. ಹಾಗೂ ನೇಪಾಳ ಕ್ಷಿಪ್ರ ನೆರೆ ಸಂಕಷ್ಟ ಕಾಣೆಯಾದವರ ಬಗ್ಗೆ ಮಾಹಿತಿ ನೀಡಲು ರಾಜ್ಯ ಸರ್ಕಾರ ಮನವಿ, ತುರ್ತು ಸಹಾಯವಾಣಿ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಇದೀಗ ಜಾಹೀರಾತು, ನಂತರ ಕಾರ್ಯಕ್ರಮ ಸ್ನೇಹ ಭಾರತಿ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
1: ಆಕಾಶವಾಣಿ ಬ್ಯಾಂಗ್ಳೂರ್ ಕೇಂದ್ರ.

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮೇಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ, ಜಿಲ್ಲಾ ವಾರ್ತಾಪತ್ರ ಸಂಜೆ 6:30. ಶ್ರೋತೃಗಳಿಗೆ ಗಮನಿಸಿ, ಕಿಸಾನ್ ವಾಣಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಸಂಜೆ 6:50 ಮೀನುಗಾರಿಕೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಹೊಸ ಸಾಧ್ಯತೆಗಳ ಕುರಿತಾಗಿ ಡಾಕ್ಟರ್ ಚೇತನ್ ಎನ್ ಅವರೊಂದಿಗಿನ ಸಂದರ್ಶನ ಮೂಡಿ ಬರ್ತಾ ಇದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಬಹುದು. ಇನ್ನು ಸಿರಿಗಂಧ 7:45. ರಾತ್ರಿ 9:15 ಋತ್ವಿಕ್ ರಾಜನ್ ಹಾಡಿರುವ ಭಾವಗೀತೆಗಳನ್ನು ಆಲಿಸಬಹುದು. ಇಂಗ್ಲಿಷ್ ಯುವವಾಣಿ ಕಾರ್ಯಕ್ರಮ ರಾತ್ರಿ 9:30. ಮ್ಯೂಸಿಕ್ ಬಿಯಾಂಡ್ ಬೇರಿಯರ್ಸ್, ವೈ ವಿ ಲವ್ ಸಾಂಗ್ಸ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮೌಂಟ್ ಕಾರ್ಮೆಲ್ ಕಾಲೇಜ್ನ ಮೀಡಿಯಾ ಸ್ಟಡಿ ವಿಭಾಗದ ಪೂರ್ವಿ ಹರೀಶ್ ನಾಡಿಗೇರ್, ಮಾಳವಿಕಾ ಬಾಬು ತೈಕತ್ತಿಲ್, ಸಿಂಚನಾ ಸತೀಶ್ ಹಾಗೂ ಅನಘ ವಿ. ಇಂಗ್ಲಿಷ್ ಯುವವಾಣಿ ರಾತ್ರಿ 9:30. ಇನ್ನು 9:45 ಇಂಗ್ಲಿಷ್ನಲ್ಲಿ ಭಾಷಣವಿದೆ. ಪುಟ್ಟಿನಹಳ್ಳಿ ಕೆರೆಯನ್ನು ಯಶಸ್ವಿಯಾಗಿ ಮರುಸ್ಥಾಪಿಸಿದ ಸಾಮಾಜಿಕ ಕಾರ್ಯಕರ್ತೆ ಉಷಾ ರಾಜ್ ಗೋಪಾಲನ್ ಅವರೊಂದಿಗಿನ ಸಂದರ್ಶನ ಮೂಡಿಬರ್ತಾ ಇದೆ. ಸಂದರ್ಶಕರು ಪೂಜಾ ಗೋಯಲ್. ಇನ್ನು ರಾತ್ರಿ 10:00 ಆರೋಗ್ಯ ಸಂಚಿಕೆ, ನೇತ್ರದಾನದ ಮಹತ್ವ ಕುರಿತಾಗಿ ಡಾಕ್ಟರ್ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಇದಾದ ಬಳಿಕ ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲಾ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳಿದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಈಗ ಸಮಯ 3:03. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಾಗರತ್ನ ಮಾಡುವ ನಮಸ್ಕಾರಗಳು. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಃಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

ನಮಸ್ಕಾರ ಸ್ನೇಹಿತರೆ, ಹೊಂಬಿಸಿಲು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಜ್ಞಾನ, ನೆನಪು ಮತ್ತು ಕುತೂಹಲಕ್ಕೆ ಇಂದು ಒಂದು ಸಣ್ಣ ಪರೀಕ್ಷೆ. ಪ್ರಶ್ನೆ ಕೇಳೋಣ, ಉತ್ತರ ಹುಡುಕೋಣ, ಗೆಲುವಿನ ಖುಷಿ ಪಡೋಣ. ಹಾಗಾದರೆ ಸಿದ್ಧರಾಗಿದ್ದೀರಾ ಅನ್ಕೋತೀರಾ ನಿಮ್ಮ ನೆಚ್ಚಿನ ಹೊಂಬಿಸಿಲು ಕ್ವಿಸ್ ಕಾರ್ಯಕ್ರಮಕ್ಕೆ? ಇನ್ನೇನು ಇವಾಗ ಶುರು ಆಗ್ತಾ ಇದೆ. ನಮ್ಮ ಮೊದಲನೇ ಪ್ರಶ್ನೆ, ಖ್ಯಾತ ಬಾಲಿವುಡ್ ಹಿನ್ನೆಲೆ ಗಾಯಕ ಮುಖೇಶ್ ಅವರ 50ನೇ ಪುಣ್ಯ ಸ್ಮರಣೆ ಇಂದು. ಅವರು ಹಾಡಿದ ಕೊನೆಯ ಹಾಡು ಯಾವ ಚಿತ್ರದ್ದು ಮತ್ತು ಯಾವ ಹಾಡು ಅಂತ ಗೊತ್ತಿದ್ರೆ ಖಂಡಿತವಾಗ್ಲೂ ನಮ್ಮ ವಾಟ್ಸಪ್ ಸಂಖ್ಯೆ 9480901013ಗೆ ಸಂದೇಶ ಕಳಿಸ್ಬೋದು. ಮತ್ತೊಮ್ಮೆ ನನ್ನ ಪ್ರಶ್ನೆ, ಖ್ಯಾತ ಬಾಲಿವುಡ್ ಹಿನ್ನೆಲೆ ಗಾಯಕ ಮುಖೇಶ್ ಅವರು ಹಾಡಿದ ಕೊನೆಯ ಹಾಡು ಯಾವ ಚಿತ್ರದ್ದು ಮತ್ತು ಯಾವ ಹಾಡು? ಒಂದು ಕ್ಲೂ ಕೊಡ್ತೀನಿ, ಈ ಸಿನಿಮಾ 1978 ಬಿಡುಗಡೆಯಾಗಿತ್ತು ಮತ್ತು ಶಶಿ ಕಪೂರ್ ಅವರ ಮೇಲೆ ಚಿತ್ರಿಸಲಾಗಿರುವ ಹಾಡು. ಸೊ ಸಂದೇಶ ಕಳಿಸೋಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013. ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತದೆ.

ಹೊಮ್ಮಿಸಿಲು ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ. ನನ್ನ ಪ್ರಶ್ನೆಯಾಗಿತ್ತು, ಖ್ಯಾತ ಹಿನ್ನೆಲೆ ಗಾಯಕ ಮುಖೇಶ್ ಅವರು ಹಾಡಿದ ಕೊನೆಯ ಹಾಡು ಯಾವ ಚಿತ್ರದ್ದು ಮತ್ತು ಯಾವ ಹಾಡು ಅಂತ ಹೇಳಿದ್ದೆ. ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಸರಿಯಾದ ಸಂದೇಶವನ್ನೇ ಕಳಿಸಿದ್ದೀರಾ. ಸೊ ಉತ್ತರ ಏನಪ್ಪ ಅಂದರೆ, ಹೌದು, 1978 ರಾಜ್ ಕಪೂರ್ ನಿರ್ದೇಶನದ ಸತ್ಯಂ ಶಿವಂ ಸುಂದರಂ ಚಿತ್ರದ ಚಂಚಲ್ ಶೀತಲ್ ನಿರ್ಮಲ್ ಕೋಮಲ್ ಹಾಡು. ಈ ಹಾಡನ್ನು ಮುಖೇಶ್ ಅವರು ಕೊನೆಯದಾಗಿ ರೆಕಾರ್ಡ್ ಮಾಡಿದ್ದ ಹಾಡು. ಮತ್ತು ವಿಶೇಷವೇನೆಂದರೆ, ಈ ಹಾಡು ಅವರು ನಿಧನರಾಗುವ ಕೆಲವೇ ತಿಂಗಳ ಮೊದಲು, ಅಂದರೆ ಜೂನ್ 1976 ರೆಕಾರ್ಡ್ ಮಾಡಿರ್ತಾರೆ. ಆದರೆ ಚಿತ್ರ ಬಿಡುಗಡೆಯಾಗಿತ್ತು 1978, ಅಂದರೆ ಮುಖೇಶ್ ಅವರು ನಿಧನರಾದ ಮೇಲೆ 2 ವರ್ಷಗಳ ನಂತರ ಈ ಹಾಡು ಬರುತ್ತೆ ಅಂತ ಹೇಳ್ತಾ. ಸೊ ಯಾರ್ಯಾರು ಸಂದೇಶ ಸರಿಯಾಗಿ ಕಳಿಸಿದ್ದಾರೆ ಅಂತ ನೋಡೋದಾದರೆ, ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ರಾಧಾಕೃಷ್ಣ ಚಲ್ಲಹಳ್ಳಿ, ದಿಲೀಪ್ ಕಲ್ಯಾಣ್ಕರ್, ಬಿಂದು ಪ್ರಕಾಶ್, ಹೊನ್ನೂರು ಹಲಿ ಹನುಮಂತಾಪುರ, ದೇವಿ ಸಿಂಗ್ ಸರೋಜ್ ಸಿಂಗ್, ಬಾಬಾ ಕಲ್ಯಾಣ್, ರಾಯಚೂರಿನಿಂದ ಈರಣ್ಣ ಬೆಂಗಾಲಿ, ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಸಿಎನ್ ಲಕ್ಷ್ಮಣ್, ಮಲ್ಲೇಶ್ವರದಿಂದ ನಾಗೇಂದ್ರ ಈಚಲವೀಡು, ಕಬಾಡಿ ವೆಂಕಟೇಶ್ ಕಬಾಡಿಯಿಂದ ಬಿನ್ನಿಪೇಟೆಯಿಂದ, ನೇತ್ರ ಕಿಂಗೇರಿಯಿಂದ ಎ ಹರಿಹರನ್ ವಿಜ್ಞಾನ ನಗರದಿಂದ, ಶಿವಣ್ಣ ಟೈಲರ್ ಕಾಮನಕೆರೆ ಹುಂಡಿಯಿಂದ, ಎನ್ ಜಿ ಬಸವರಾಜ್ ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ನಮಗೆ ಸಂದೇಶ ಕಳಿಸಿದ್ದಾರೆ ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಮತ್ತು ಪದ್ಮಶ್ರೀ ಕುಟುಂಬ ರಾಮಚಂದ್ರಾಪುರದಿಂದ ಸಂದೇಶ ಕಳಿಸಿದ್ದಾರೆ. ಸರಿಯಾದ ಉತ್ತರ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಎಫ್ ಎಂ ರೈನ್ಬೋ ಕಡೆಯಿಂದ ಅಭಿನಂದನೆಗಳು.

ಇಂದು ಕ್ವಿಜ್ನ ಎರಡನೇ ಪ್ರಶ್ನೆ. ಸುಮಲತಾ ಅಂಬರೀಶ್ ಅವರ 63ನೇ ಹುಟ್ಟುಹಬ್ಬ ಇಂದು. ಹಾಗಾಗಿ ಈ ಪ್ರಶ್ನೆ, ಕನ್ನಡ ಚಿತ್ರರಂಗದ ಜನಪ್ರಿಯ ನಟಿ ಸುಮಲತಾ ಅಂಬರೀಶ್ ಅವರು 1980ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ನಟಿಸುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಆ ಚಿತ್ರ ಯಾವುದು ಅಂತ ಮತ್ತೊಮ್ಮೆ ನನ್ನ ಪ್ರಶ್ನೆ. ಸುಮಲತಾ ಅಂಬರೀಶ್ ಅವರ ಹುಟ್ಟುಹಬ್ಬ ಇಂದು, ಹಾಗಾಗಿ ಈ ಪ್ರಶ್ನೆ ಅಂತ ಹೇಳಿದೆ. ಕನ್ನಡ ಚಿತ್ರರಂಗದ ಜನಪ್ರಿಯ ನಟಿಯವರು 1980ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ನಟಿಸುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಈ ಚಿತ್ರ ಯಾವುದು ಅಂತ ನಮಗೆ ಸಂದೇಶ ಕಳಿಸಿ. ಸಂದೇಶ ಕಳಿಸಬೇಕಾಗಿರೋ ನಂಬರ್ 9480901013 9480910013. ಒಂದು ಹಾಡಿನ ಕಾಲಾವಕಾಶವಿರುತ್ತೆ.

ಪ್ರಶ್ನೆಯಾಗಿತ್ತು, ಸುಮಲತಾ ಅಂಬರೀಷ್ ಅವರ ಮೊದಲನೇ ಕನ್ನಡ ಸಿನಿಮಾ ಯಾವುದು ಅಂತ. ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಸರಿಯಾಗಿಯೇ ಸಂದೇಶ ಕಳಿಸಿದ್ದೀರಾ. ಸೊ ಯಾರ್ಯಾರು ಸಂದೇಶ ಕಳಿಸಿದ್ದಾರೆ ಮತ್ತು ಏನು ಸರಿ ಉತ್ತರ ಅಂತ ನೋಡೋದಾದರೆ ಬಹಳ ಸುಲಭವಾದ ಪ್ರಶ್ನೆಯಾಗಿತ್ತು ಇದು. ರವಿಚಂದ್ರ, ಹೌದು, ಮೂವಿ ಹೆಸರು ರವಿಚಂದ್ರ. ಶೇಷಗಿರಿ ರಾವ್ ಅವರ ನಿರ್ದೇಶನದ ಚಿತ್ರ ಆಗಿತ್ತು. ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ದ್ವಿಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ, ಲಕ್ಷ್ಮಿ ಮತ್ತು ಸುಮಲತಾ ಪ್ರಮುಖ ಪಾತ್ರದಲ್ಲಿ ಇದ್ದಾರೆ. ಸುಮಲತಾ ಅವರಿಗೆ ಇದೇ ಚಿತ್ರ ಕನ್ನಡ ಚಿತ್ರರಂಗದ ಪಾದಾರ್ಪಣೆಯ ಚಿತ್ರ ಅಂತ ಹೇಳ್ತಾ, ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಜಗದಾಂಬಿಕಾ ಅವರು, ಜಗದಾಂಬಿಕಾ ಹಂಸವೇಣಿ, ಹಾಗೆ ಮಹಾದೇವಿ, ಚಂದ್ರಕುಮಾರ್,

ಜೈಪುರ ವಡಿಗೇನ ಹಳ್ಳಿಯಿಂದ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್, ಬಿಂದು ಪ್ರಕಾಶ್ ಹರೀಶ್ ಮಲ್ಲೇಶ್ವರದಿಂದ, ಶ್ರೀಲಕ್ಷ್ಮಿ ಗುರುರಾಜ್ ಅವರು, ಹಾಗೆ ಆಶಾ ಶ್ರೀನಿವಾಸ್ ಪಿನ್ನಿಪೇಟೆಯಿಂದ, ರವಿ ಬೆಟ್ಲರಿಯಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಸುಭಾನ್ ಕೋರಿಯವರು ಬೂದಿಗೆರೆ ಮುರಳಿಯವರು, ಗುಣವತಿ ಭೀಮಪ್ಪ ದಾವಣಗೆರೆಯಿಂದ, ಮಮತಾ ನಾಗರಾಜ್ ದಾವಣಗೆರೆಯಿಂದ, ರಾಜ್ಕುಮಾರ್ ಕಾತರಕಿ ಕೆಎಚ್ಬಿ ಕಾಲೋನಿ ಹರಿಹರದಿಂದ, ಹೆಬ್ಬಾಳದ ರಮೇಶ್ ಅವರು ಸಂದೇಶ ಕಳಿಸಿದರೆ, ಮಾನ್ವಿಯಿಂದ ಕವಿತಾ ಪಾಟೀಲ್ ಅವರು ಸಂದೇಶ ಕಳಿಸಿದ್ದಾರೆ, ಸಿರಿಗೆರೆ ಅವರು ಸಿದ್ಧಲಿಂಗ ಮೂರ್ತಿ ಅವರು ಸಿರಿಗೆರೆಯಿಂದ ಸಂದೇಶ ಕಳಿಸಿದರೆ, ಸುರೇಂದ್ರ ಅವರು ಕುಂದಾಪುರದಿಂದ ಕವಿರತ್ನ ಕಾಳಿದಾಸ ಅಂತ ಕಳಿಸಿದ್ದಾರೆ, ಇದು ತಪ್ಪಾದ ಉತ್ತರ. ಹಾಗೆ ಬಿ ಕೆ ಶಿವಕುಮಾರ್ ಅವರು ಕಳಿಸಿದ್ದಾರೆ, ಹಾಗೆ ರವಿಚಂದ್ರ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ, ಮತ್ತು ಬೆಳಗಾವಿಯಿಂದ ಮಂಜುನಾಥ್ ಅವರು ಸಂದೇಶ ಕಳಿಸಿದ್ದಾರೆ, ಶ್ವೇತಾ ಎಸ್ ಎಂ ಶೋಭಾ ಹಾಸನದಿಂದ ಸಂದೇಶ ಕಳಿಸಿದ್ದಾರೆ, ಶಾಂತಾಚಾರ್ ಬಡಿಗೇರ್ ಅವರು ಸಂದೇಶ ಕಳಿಸಿದ್ದಾರೆ, ಪುಷ್ಪಲತಾ ನಾಗರಾಜು ಮೈಸೂರು ರೋಡ್ನಿಂದ ಸಂದೇಶ ಕಳಿಸಿದ್ದಾರೆ, ಹಾಗೆ ಶಿವಣ್ಣ ಟೈಲರ್ ಕಾಮನಕೆರೆಯ ಹಾಗೂ ಬಹಳಷ್ಟು ಜನ ಸಂದೇಶ ಬಂದಿದೆ. ಆದರೆ ನನಗೆ ಓದಲು ಕೆಲವೇ ಹೆಸರುಗಳ ಅವಕಾಶ ಇರುವುದರಿಂದ ಸ್ಟಾರ್ಟಿಂಗಲ್ಲಿ ಬಂದಂತಹ ಉತ್ತರಗಳನ್ನು ಮಾತ್ರ ತಗೊಳ್ತಾ ಮತ್ತೆ ಇನ್ನೊಂದು ಪ್ರಶ್ನೆಗೆ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ಮುಂದಿನ ಪ್ರಶ್ನೆಗೆ ಹೋಗುವಂತಹ ಸಮಯ.

ಓಕೆ, ನಮ್ಮ ಮುಂದಿನ ಪ್ರಶ್ನೆ ಬಹಳನೇ ಸುಲಭ. ಯಶ್ ಅಭಿನಯದ ನಿನ್ನೆ ಬಿಡುಗಡೆಯಾದ ಟಾಕ್ಸಿಕ್ ಅ ಫೇರಿ ಟೇಲ್ ಫಾರ್ ಗ್ರೋನ್ಅಪ್ಸ್ ಚಿತ್ರ ವಿಶ್ವಾದ್ಯಂತ ಅಂದಾಜು ಎಷ್ಟು ಪರದೆಗಳಲ್ಲಿ ಬಿಡುಗಡೆಯಾಗಿದೆ ಅಂತ ಗೊತ್ತಿದ್ರೆ ಖಂಡಿತವಾಗ್ಲೂ ವಾಟ್ಸಪ್ ಸಂಖ್ಯೆ 9480901013. ಹೌದು, ಯಶ್ ಅಭಿನಯದ ನಿನ್ನೆ ಬಿಡುಗಡೆಯಾದ ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೋನ್ಅಪ್ಸ್ ಚಿತ್ರವು ವಿಶ್ವಾದ್ಯಂತ ಅಂದಾಜು ಎಷ್ಟು ಪರದೆಗಳಲ್ಲಿ ಅಂದರೆ ಎಷ್ಟು ಥಿಯೇಟರ್ಗಳಲ್ಲಿ ಒಟ್ಟಿಗೆ ಬಿಡುಗಡೆ ಮಾಡಿ ಇದು ದಾಖಲೆ ಆಯಿತು ಅಂತ ಗೊತ್ತಿದ್ರೆ ಖಂಡಿತವಾಗ್ಲೂ ಸಂದೇಶ ಕಳಿಸಿ. ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ ಅಂತ ಹೇಳ್ತಾ ಈ ಹಾಡು ನಿಮ್ಮೆಲ್ಲರಿಗೋಸ್ಕರ.

ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ವಿ. ನನ್ನ ಪ್ರಶ್ನೆಯಾಗಿತ್ತು ಯಶ್ ಅಭಿನಯದ ನಿನ್ನೆ ಬಿಡುಗಡೆಯಾದಂತಹ ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೋನಪ್ಸ್ ಚಿತ್ರವು ವಿಶ್ವಾದ್ಯಂತ ಅಂದಾಜು ಎಷ್ಟು ಪರದೆಗಳಲ್ಲಿ ಬಿಡುಗಡೆಯಾಗಿತ್ತು ಅಂತ. ತುಂಬ ಜನ ಅಂದರೆ ಸರಿಯಾದ ಉತ್ತರದ ಅಲೆ ಅಂತಲೇ ಹೇಳಬಹುದು. ಬಹಳಷ್ಟು ಜನ ಯಶ್ ಅವರ ಅಭಿಮಾನಿಗಳು ಕೂಡ ತುಂಬ ಜನ ಸಂದೇಶ ಕಳಿಸಿದ್ದಾರೆ. ಹೌದು, ಅಂತಾರಾಷ್ಟ್ರೀಯವಾಗಿ ಮತ್ತು ದೇಶೀಯವಾಗಿ 12,000 ಹೆಚ್ಚು ಪರದೆಗಳಲ್ಲಿ ನಿನ್ನೆ ಅದು ಬಿಡುಗಡೆಯಾಗಿದೆ. ಕನ್ನಡ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಇದು ಬಿಡುಗಡೆಯಾಗಿದೆ. ಸೊ ಬಹಳಷ್ಟು ಜನ ಉತ್ತರ ಕೊಟ್ಟಿದ್ದೀರಾ. ಸರಿಯಾದ ಉತ್ತರ ಕೊಟ್ಟಂತಹ ಸುಮಾರು ಜನದ ಹೆಸರು ನಾನು ಓದ್ತೀನಿ ಇವಾಗ. ಸೊ ಖಂಡಿತ ಯಾರ್ದಾದ್ರು ಹೆಸರು ಮಿಸ್ ಆಗಿದ್ರೆ ಬೇಜಾರು ಮಾಡ್ಕೋಬೋದು. ಆದಷ್ಟು ನಾನು ಹೆಸರನ್ನ ರಿಪೀಟ್ ಮಾಡದೇ ಇರೋಕ್ಕೂ ಕೂಡ ಟ್ರೈ ಮಾಡ್ತೀನಿ. ಸೊ ಯಾರ್ಯಾರು ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಜಯಶ್ರೀ ಸುನಿಲ್ ಅವರು, ಹಾಗೆ ಗುರುರಾಜ್ ಕುಟುಂಬ ರಘುನಾರಾಯಣ್ ಬೆಂಗಳೂರಿನಿಂದ, ನಾಗರಾಜ್ ರಾವ್ ಅನ್ನಪೂರ್ಣೇಶ್ವರಿ ನಗರದಿಂದ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ಸುಧಾಮೂರ್ತಿ ಕೆ ಹಳ್ಳಿ ಅವರು, ಪ್ರಸನ್ನ ಅವರು ದಾವಣಗೆರೆಯಿಂದ, ಸುಷ್ಮಾ ಎಂ ಫ್ರಮ್ ಆನೇಕಲ್ ಅಂತ ಕಳಿಸಿದ್ದಾರೆ, ಸುಷ್ಮಾ ಕಾರ್ತಿ ಅವರು, ಹಾಗೆ ಲತಾ ವಿನಯ್ ಚಿತ್ರದುರ್ಗದಿಂದ, ನೇತ್ರಾ ಕೆಂಗೇರಿಯಿಂದ, ಶ್ರವಂತ್ ಚಿತ್ರದುರ್ಗದಿಂದ, ಸೊಂಡಿಕೆರೆ ರಾಜಶೇಖರ್ ಚಿತ್ರದುರ್ಗದಿಂದ, ವತ್ಸಲ ಮೂರ್ತಿ ಅವರು, ಪ್ರಕಾಶ್ ನ್ಯಾಮತಿ ಅವರು, ನಾರಾಯಣಚಾರಿ ಟೇಲರ್ ಕೆಆರ್ ನಗರದಿಂದ, ಗುರುರಾಜ್ ಬಸವರಾಜ್ ಕಿತ್ನೂರು ಗ್ರಾಮದಿಂದ, ಮಂಜುನಾಥ್ ಬಳ್ಳಾರಿಯಿಂದ, ನಂಜನಗೂಡು ತಾಲೂಕು ಸಿಂಧುವಳ್ಳಿ ಗ್ರಾಮದಿಂದ ಎಸ್ ಎಂ ಮಹೇಶ್ ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಮತ್ತೆ ಬಹಳಷ್ಟು ಸಂದೇಶಗಳು ಬಂದಿದೆ. ವಿಜ್ಞಾನ ನಗರದಿಂದ ಹರಿಹರನ್ ಅವರು, ಎಂ ಪರಶುರಾಮ್ ಅವರು ಗಂಗಾವತಿ ಕೊಪ್ಪಳ ಜಿಲ್ಲೆಯಿಂದ ಸಂದೇಶ ಕಳಿಸಿದರೆ, ಎಸ್ ಎಂ ಮಹೇಶ್ ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ ನಂಜನಗೂಡು ತಾಲೂಕಿನಿಂದ. ಹಾಗೆ ಟಾಕ್ಸಿಕ್ ಚಿತ್ರದ ಬಗ್ಗೆ ಇಷ್ಟ ನಮಗೆ ಅಂತ ಹೂವಿನ ಹಡಗಲಿ ಹೊಳಗುಂದಿಯಿಂದ ಶಾನ್ ಬೋಗರು ಅವರು ಕೂಡ ನಮಗೆ ಟಾಕ್ಸಿಕ್ ಚಿತ್ರದ ಬಗ್ಗೆ, ಹಾಗೆ ಜಯಾ ಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ವೀರೇಂದ್ರ ಲಾಮಣಿ ಫ್ರಮ್ ದಿಂಡೂರು ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ಬಹಳಷ್ಟು, ವಿಶ್ವನಾಥ್ ರಾಮ್ ಸಾಗರ ಬಳ್ಳಾರಿ ಜಿಲ್ಲೆಯಿಂದ, ನಿತ್ಯ ನೆಲಮಂಗಲದಿಂದ, ಸತೀಶ್ ಗೌಡ್ರು ಕಡುವಿನ ಹೊಸಹಳ್ಳಿ ಅರಕಲ್ಗೂಡಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಯಾರ್ಯಾರು ಹೆಸರು ನಂಬರ್ ಎಂಡಿಂಗ್ ವಿತ್ 82006 ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಜಯಸಿಂಹನ ಅವ್ರ ಹೆಸರು ಕಳಿಸಿಲ್ಲ ನಮಗೆ. ಸೊ ಅವ್ರಿಗೂ ಕೂಡ ಧನ್ಯವಾದಗಳು. ಸೊ ಯಾರ್ಯಾರು ನಿಮ್ಮ ಉತ್ತರಗಳನ್ನು ಕಳಿಸಿದ್ದೀರಾ ನಿಮ್ಮೆಲ್ಲರಿಗೂ ನಮ್ಮ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲಿನ ಪರವಾಗಿ ಅಭಿನಂದನೆಗಳು ಹಾಗೂ ಚಪ್ಪಾಳೆ.

ನಮ್ಮ ಜೊತೆ ಉತ್ಸಾಹದಿಂದ ಭಾಗವಹಿಸಿದ ಎಲ್ಲ ಸ್ಪರ್ಧಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಆಸಕ್ತಿ ಮತ್ತು ಅದ್ಭುತ ಪ್ರತಿಕ್ರಿಯೆಯೇ ಹೊಂಬಿಸಿಲಿನ ನಿಜವಾದ ಸೊಬಗು. ಮುಂದಿನ ಕ್ವಿಜ್ನಲ್ಲೂ ಇದೇ ಉತ್ಸಾಹದೊಂದಿಗೆ ನಮ್ಮ ಜೊತೆ ಇರಿ ಅಂತ ಹೇಳ್ತಾ ಇಷ್ಟೊತ್ತು ಬೆಳಗಿಂದ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ಆರ್ಜೆ ಶಾಂತಲಾಜೆ. ಮತ್ತೆ ಸಿಗ್ತೀನಿ ಇನ್ನೊಂದು ದಿವಸ ಕರೆದಾಗ. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 3:59:30. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂದೇಶ್ ಟು ಸೋಲ್ಜರ್ಸ್.

ಆಕಾಶವಾಣಿ ವಿಜಯಪುರ FM ಕಂಪನಾಂಕ 101.8 ಮೆಗಾಹರ್ಟ್ಸ್. ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು

ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಕಿರಣ್ ಕುಮಾರ್ ಶೇಖದಾರ್ ಮಾಡುವ ಸಾಯಂಕಾಲದ ನಮಸ್ಕಾರಗಳು. ಈಗ ಸಮಯ ಸಾಯಂಕಾಲದ 5:01:45. ಇನ್ನು ಮುಂದೆ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ವಾಣಿಜ್ಯ ಪ್ರಕಟಣೆಗಳ ನಂತರ ಸವಿಗಾನ ಕಾರ್ಯಕ್ರಮ ಪ್ರಸಾರವಾಗುವುದು.

0: ಶ್ರೀ ಚೈತನ್ಯ ಟೇಸ್ಟ್ ಟು ಬೇಬಿ ಸೆಂಟರ್ ಸೋಲಾಪುರ್ ಮತ್ತು ದೇಸಾಯಿ ಹಾಸ್ಪಿಟಲ್ ಇಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ
1: ಗರ್ಭಧಾರಣೆಯ ಸಮಸ್ಯೆ ಇರುವಂತೂ ದಂಪತಿಗಳಿಗಾಗಿ ಉಚಿತ ವಂದ್ಯತ್ವ ನಿವಾರಣಾ ಶಿಬಿರವನ್ನು ಆಯೋಜಿಸಲಾಗಿದೆ.
0: ಈ ಶಿಬಿರವು ಭಾನುವಾರ ದಿನಾಂಕ 30 ಆಗಸ್ಟ್ 2020 ಬೆಳಿಗ್ಗೆ 8 ರಿಂದ ಮಧ್ಯಾಹ್ನ 4 ಗಂಟೆವರೆಗೆ ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿಯಲ್ಲಿ ನಡೆಯಲಾಗಿದೆ.
1: ಶ್ರೀ ಚೈತನ್ಯ ಮಾತೃತ್ವ ಯೋಜನೆ ಅಡಿಯಲ್ಲಿ ತಜ್ಞ ವೈದ್ಯರಿಂದ ಉಚಿತ ಸಲಹೆ
0: ಮತ್ತು ಉಪಚಾರಗಳಲ್ಲಿ 25% ವಿಶೇಷ ರಿಯಾಯಿತಿ.
1: ಆದ್ದರಿಂದ ಗರ್ಭಧಾರಣೆ ಸಮಸ್ಯೆ ಎದುರಿಸುತ್ತಿರುವ ದಂಪತಿಗಳು
0: ಈ ಸುವರ್ಣ ಅವಕಾಶವನ್ನು ತಪ್ಪದೆ ಉಪಯೋಗಿಸಿಕೊಳ್ಳಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8484861900.
0: ನೆನಪಿರಲಿ, ಭಾನುವಾರ 30 ಆಗಸ್ಟ್ 2020 ಬೆಳಿಗ್ಗೆ 8 ರಿಂದ ಮಧ್ಯಾಹ್ನ 4 ಗಂಟೆವರೆಗೆ ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: ಆಕಾಶವಾಣಿ ವಿಜಯಪುರ, ಸಮಯ ಸಾಯಂಕಾಲದ 5:03:48. ಇನ್ನು ಮುಂದೆ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಆಲಿಸಿ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು, ಸಂಗೀತ ವಿ ಹರಿಕೃಷ್ಣ, ಹಾಡಿದ ಕಲಾವಿದರು ಸೋನು ನಿಗಮ್. ಚಿತ್ರ ಗಜ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ಶ್ರೀ ಚೈತನ್ಯ ಟೇಸ್ಟು ಬೇಬಿ ಸೆಂಟರ್ ಸೋಲಾಪುರ್ ಮತ್ತು ದೇಸಾಯಿ ಹಾಸ್ಪಿಟಲ್ ಇಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ
1: ಗರ್ಭಧಾರಣೆಯ ಸಮಸ್ಯೆ ಇರುವಂತೂ ದಂಪತಿಗಳಿಗಾಗಿ ಉಚಿತ ವಂದ್ಯತ್ವ ನಿವಾರಣಾ ಶಿಬಿರವನ್ನು ಆಯೋಜಿಸಲಾಗಿದೆ.
0: ಈ ಶಿಬಿರವು ಭಾನುವಾರ ದಿನಾಂಕ 30 ಆಗಸ್ಟ್ 2020 ಬೆಳಿಗ್ಗೆ 8 ರಿಂದ ಮಧ್ಯಾಹ್ನ 4 ಗಂಟೆವರೆಗೆ ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿಯಲ್ಲಿ ನಡೆಯಲಾಗಿದೆ.
1: ಶ್ರೀ ಚೈತನ್ಯ ಮಾತೃತ್ವ ಯೋಜನೆ ಅಡಿಯಲ್ಲಿ ತಜ್ಞ ವೈದ್ಯರಿಂದ ಉಚಿತ ಸಲಹೆ
0: ಮತ್ತು ಉಪಚಾರಗಳಲ್ಲಿ 25% ವಿಶೇಷ ರಿಯಾಯಿತಿ.
1: ಆದ್ದರಿಂದ ಗರ್ಭಧಾರಣೆ ಸಮಸ್ಯೆ ಎದುರಿಸುತ್ತಿರುವ ದಂಪತಿಗಳು
0: ಈ ಸುವರ್ಣ ಅವಕಾಶವನ್ನು ತಪ್ಪದೆ ಉಪಯೋಗಿಸಿಕೊಳ್ಳಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8484861900.
0: ನೆನಪಿರಲಿ, ಭಾನುವಾರ 30 ಆಗಸ್ಟ್ 2020 ಬೆಳಿಗ್ಗೆ 8 ರಿಂದ ಮಧ್ಯಾಹ್ನ 4 ಗಂಟೆವರೆಗೆ ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1800-420-2233.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಗಜ, ನಾಗಿಣಿ, ಪಲ್ಲಕ್ಕಿ, ಕುಂಕುಮ ತಂದ ಸೌಭಾಗ್ಯ, ಏಕಲವ್ಯ, ಸಮಯದ ಗೊಂಬೆ, ಹೂ, ಅಪ್ಪಾಜಿ, ಹೃದಯ ಹಾಡಿತು, ಬೆಂಕಿ ಬಿರುಗಾಳಿ, ಅವಳ ನೆರಳು, ಸನಾದಿ ಅಪ್ಪಣ್ಣ ಈ ಎಲ್ಲ ಚಿತ್ರದ ಚಿತ್ರಗೀತೆಗಳನ್ನು ಕೇಳಿದಿರಿ. ಈಗ ಸಮಯ 6:47 ಗಂಟೆಗಳು.

0: ಶ್ರೀ ಚೈತನ್ಯ ಟೇಸ್ಟು ಬೇಬಿ ಸೆಂಟರ್ ಸೋಲಾಪುರ್ ಮತ್ತು ದೇಸಾಯಿ ಹಾಸ್ಪಿಟಲ್ ಇಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ
1: ಗರ್ಭಧಾರಣೆಯ ಸಮಸ್ಯೆ ಇರುವಂತೂ ದಂಪತಿಗಳಿಗಾಗಿ ಉಚಿತ ವಂದ್ಯತ್ವ ನಿವಾರಣಾ ಶಿಬಿರವನ್ನು ಆಯೋಜಿಸಲಾಗಿದೆ.
0: ಈ ಶಿಬಿರವು ಭಾನುವಾರ ದಿನಾಂಕ 30 ಆಗಸ್ಟ್ 2020 ಬೆಳಿಗ್ಗೆ 8 ರಿಂದ ಮಧ್ಯಾಹ್ನ 4 ಗಂಟೆವರೆಗೆ ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿಯಲ್ಲಿ ನಡೆಯಲಾಗಿದೆ.
1: ಶ್ರೀ ಚೈತನ್ಯ ಮಾತೃತ್ವ ಯೋಜನೆ ಅಡಿಯಲ್ಲಿ ತಜ್ಞ ವೈದ್ಯರಿಂದ ಉಚಿತ ಸಲಹೆ
0: ಮತ್ತು ಉಪಚಾರಗಳಲ್ಲಿ 25% ವಿಶೇಷ ರಿಯಾಯಿತಿ.
1: ಆದ್ದರಿಂದ ಗರ್ಭಧಾರಣೆ ಸಮಸ್ಯೆ ಎದುರಿಸುತ್ತಿರುವ ದಂಪತಿಗಳು
0: ಈ ಸುವರ್ಣ ಅವಕಾಶವನ್ನು ತಪ್ಪದೆ ಉಪಯೋಗಿಸಿಕೊಳ್ಳಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8484861900.
0: ನೆನಪಿರಲಿ, ಭಾನುವಾರ 30 ಆಗಸ್ಟ್ 2020 ಬೆಳಿಗ್ಗೆ 8 ರಿಂದ ಮಧ್ಯಾಹ್ನ 4 ಗಂಟೆವರೆಗೆ ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ಗಾಗಿ ಅಪ್ ಟು

0: ₹5 crore ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮನಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮನಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಕೇಳಿ ಇಂದು ಸಂಜೆ ಮತ್ತು ನಾಳೆ ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಇಂದು ಸಂಜೆ 6:10 ನಮ್ಮ ನಿಲಯದಿಂದ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ, ನಂತರ ನೀತಿಕತೆ ಪ್ರಸಾರವಾಗುವುದು. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ ಮೂಡಿಬರಲಿದೆ. 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತರ ಕಲ್ಯಾಣ ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯ. 7:20 ನಮ್ಮ ನಿಲಯದಿಂದ ಜನಪದ ಸಂಗೀತವನ್ನು ಕೇಳಲಿದ್ದೀರಿ. 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳು ಮೂಡಿಬರಲಿವೆ. ಇಂದು ರಾತ್ರಿ 8:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15 ಋತ್ವಿಕ್ ರಾಜನ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಲಿದ್ದೀರಿ. ರಾತ್ರಿ 9:30 ಯುವವಾಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇಂದು ರಾತ್ರಿ 10:00 ನೇತ್ರದಾನದ ಮಹತ್ವ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನೇತ್ರದಾನದ ಮಹತ್ವ ಕುರಿತು ಡಾಕ್ಟರ್ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ನಂತರ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದಿಂದ. ಇವಿಷ್ಟು ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ನಾಳಿನ ಕಾರ್ಯಕ್ರಮಗಳಲ್ಲಿ ನಾಳೆ ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ನಮ್ಮ ನಿಲಯದಿಂದ. 6:30 ಚಿಂತನ ಪ್ರಸಾರವಾಗುವುದು. 6:35 ರೈತರಿಗೆ ಸಲಹೆ. 6:40 ಜನಪದ ಸಂಗೀತ. 7:15 ನಮ್ಮ ನಿಲಯದಿಂದ ಭಾವಗೀತೆಗಳು ಮೂಡಿಬರಲಿವೆ. ಇವಿಷ್ಟು ಇಂದು ಸಂಜೆ ಮತ್ತು ನಾಳೆ ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಈಗ ಸಮಯ ಸಾಯಂಕಾಲದ 6:45. ಇನ್ನು ಮುಂದೆ ಸರಿಯಾಗಿ 6:05 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: functioned round the clock. He said Indian embassies both in Kathmandu and Beijing have also set up 24/7 helplines. On the Indian national stranded in Chinese side, Mr. Jaiswal said that Indian embassy in Beijing is making all efforts for their safe evacuation. He said there are approximately 200 Indian nationals who have sought assistance for evacuation. Prime Minister Narendra Modi will be on a four-day visit to Uzbekistan and Kyrgyz Republic starting this Saturday. Addressing a press conference in New Delhi, External Affairs Ministry Secretary West, C.B. George said, on the first leg of his visit, the Prime Minister will undertake a two-day state visit to Tashkent in Uzbekistan at the invitation of the President of Uzbekistan, Shavkat Mirziyoyev. During the visit, Mr. Modi will hold delegation-level talks with President Mirziyoyev to further strengthen the strategic partnership between India and Uzbekistan. He informed that the two leaders will also review cooperation in trade and investment, defense, digital connectivity, energy, education and people-to-people domains and set the agenda for the road ahead. From Tashkent, the Prime Minister will travel to Bishkek in Kyrgyzstan to participate in the 26th Shanghai Cooperation Organization Summit on the 31st of this month at the invitation of the President of Kyrgyz Republic, Sadur Japarov. Defence Minister Rajnath Singh has said the country is moving towards self-reliance in the defence sector as defence production has nearly quadrupled to around 1.8 lakh crore rupees and exports have surged to nearly 39,000 crore rupees over the last decade. The Defence Minister made the remarks after laying the foundation stone of a 472 crore rupees facility for the overhaul of T-Series battle tanks at the 57-year-old vehicle factory Jabalpur in Madhya Pradesh. The government has commenced calibrated and targeted release of onions from the buffer stock to ensure adequate availability and moderate seasonal price pressures in the coming months. Secretary Department of Consumer Affairs Niti Khare today flagged off onion vans for retail distribution from Krishi Bhavan, New Delhi. For the consumers of the National Capital Region, onions from the government's price stabilization buffer are being sold at a subsidized rate of 35 rupees per kilogram through NCCF, NAFED and Kendriya Bhandar outlets. In men's cricket, second and final test between India and host Sri Lanka ended in a draw in Colombo. Sri Lanka reached 429 for 9 in the second innings, taking a lead of 216 runs on fifth and final day before both captains agreed to call off the match. And that is the end of this news bulletin.
1: ಆಕಾಶವಾಣಿ ವಿಜಯಪುರ ಸಮಯ ಸಾಯಂಕಾಲದ 6:10:16
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ ಮಣಪುರಂ ಫೈನಾನ್ಸ್ ಲಿಮಿಟೆಡ್ ಮೇಕ್ ಲೈಫ್ ಈಸಿ
2: ಟೋಲ್ ಫ್ರೀ 1-800-420-2233
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ
5: ರಾಹುಲ ರಾಹುಲ
6: ಏನ್ ಬೇ ಏನ
5: ಅಲ್ಲೋ ಎದಿ ಉದ್ದ ಮಗ ಆಗಿ ಒಂದರ ಜವಾಬ್ದಾರಿ ಐತೆ ನಿನಗೆ ಹೇಳ ನೋಡುನು ನನಗೂ ಈಗ ವಯಸ್ಸಾಯ್ತು ಈಗ ಮೊದಲಿನಂಗ ಕೆಲಸ ಮಾಡಂದ್ರೆ ಹ್ಯಾಂಗೋ ಕಣ್ಣು ಬೇರೆ ನೆಟ್ಟಿಗೆ ಕಾಣೋದಾಗ್ಯಾವು ಅಲ್ಲೋ ಎದಿ ಉದ್ದ ಮಗ ಆಗಿ ಆಗಿ ಅಂತ ಹೇಳ್ತೀನಿ ಅದಕ್ಕೆ ಒಂದೇನು ಕೆಲಸನ ಮಾಡಂಗಿಲ್ಲ ಹೋಗಪ್ಪ ನೀನು ಅಲ್ಲೋ 8 ದಿನ ಆಯ್ತು ಜೋಳ ಬಿಸ್ಕೊಂಬಾ ಅನ್ನತ್ತೀನಿ ಹೋಗಿ ರೇಷನ್ ತಗೊಂಬಾ ಅನ್ನತ್ತೀನಿ ಆ ಹೆಮ್ಮಿ ಹೆಂಡಿ ಹಾಕಿ ಅದ್ರಾಗ ಒದ್ದಾಡಕತ್ತೈತಿ ಮಾಡಿದ್ರ ನಾ ಮಾಡ್ಬೇಕು ಸಗಣಿ ತೆಗಿದ ಕೆಲಸ ನಿನಗ ಕೂಳು ಬಡಿದು ಹಾಕೋದ್ರಾಗ ನನಗೆ ಹೊತ್ತು ಮುಣುಗ್ತೈತಿ ಅಲ್ಲೋ ವಯಸ್ಸಾಯ್ತು ಒಂದು ಲಗ್ನ ಮಾಡ್ಬೇಕಂದ್ರ ಒಂದು ಜವಾಬ್ದಾರಿ ಇಲ್ಲ ಕನ್ಯೆ ನೋಡಕ್ ಹೋದ್ರೆ ಅವ್ರೆ ಹೆಂಗ್ ಕೊಟ್ಟಾರು ನಿನಗ
6: ಕನ್ಯೆ ಕೇಳ್ಬೇಕು ನೀನು
5: ನಿನಗೆ ಯಾರ ಕಡೆ ಹೇಳ್ಸಿದ್ರ ನಿನಗೆ ಬುದ್ಧಿ ಬರ್ತೈತೆ ಅನ್ನಂಗೆ ಆಗೈತಿ ನಿಂದ್ರೆ ನೀ ಏನಾರ ಮಾಡಲಿ ನಿನಗೆ ಸಾಕಾಗಿ ಹೋಗೈತಿ ಒಂದು ಚರ ನೀರಾರೆ ಕೊಡು ಕುಡಿತೀನಿ
6: ನನ್ನ ಇಲ್ಲಿ ಎರಡು ಚೀಟಿ ಇಟ್ಟಿದ್ದಲ್ಲ ಮೊದಲು ಅವ ಇಲ್ಲದ ಹೇಳು
5: ಹಾಂ ಇಂಥದ್ದು ನೋಡಿ ಕೇಳಕ್ಕೆ ಜಾಣದಿ ನೀನು ಅಲ್ಲೋ ನಿನಗೆ ಅಂಥ ಇಂಥ ತಿನ್ನಬೇಡು ಆಜು ಬಾಜು ಅವರು ಹೋಗಿ ಹೇಳ್ತಾರ ಹುಡುಗ

0: ಇಲ್ಲ ಕನ್ಯಾ ಕೊಡ್ಬೇಡ ಅಂತೇಳಿ.
1: ಏ ಅದೇನು ಕೇಳ್ಬೇಡವೇ, ನನಗೆ ಇಲ್ಲಿ ಎರಡು ಚೀಟಿ ಇಟ್ಟಿದೆ, ಅದೆಲ್ಲ ಹೇಳು, ನಾನು ನಿನಗೆ ಒಂಚೂರು ನೀರು ತಂದು ಕೊಡ್ತೀನಿ.
0: ಆಯ್ತು ಆಯ್ತು, ಅಲ್ಲೇ ಎಲ್ಲೇ ಕಸ ಹುಡುಗ ಮುಂದೆ ತಳಗ್ ಬಿದ್ದಿದ್ದು ಎತ್ತಿಟ್ಟಿ ನೋಡು ತಗೋ ಅಲ್ಲೇ.
1: ಹಾಂ ಸಿಕ್ಕು, ತಡಿ ತಡಿ ತೊಗೊಳ್ಳಿ, ನಿಂಗೆ ಒಂಚೂರು ನೀರು ತಗೋ,
0: ಏನು
1: ತಗೋ ನೀರು
0: ಒಂಚೂರು ತಗೊಂಬಂದು ಅರ್ಧ ತಂದಿಯಲ್ಲ.
1: ಏ ಸಾಕು ತಗೋ, ಅಟ್ಟೆ ತಗೋ, ನನಗೇನು
0: ಮತ್ತೆ
1: ಆಗಲ್ಲ.
0: ಮತ್ತೆ ಹೇಳಕ್ ಆಗುದಿಲ್ಲೋ, ಏನು ಹುಡುಗಪ್ಪ ಏನು ಸುದ್ದಿ, ನನ್ನ ಸಾಕು ಸಾಕಾಗ ಮಾಡಿ ನೋಡಿ ನೋಡಿ ಒಟ್ಟು
1: ನನ್ನ ಕೈಲಿ ಇಟ್ಟು.
2: ಏ ಭೀಮವಕ್ಕ,
0: ಯಾರವ?
2: ನಾನೇ ಅದೀನ್ ಬೇ,
0: ಬಾ ಬೇ ಒಳಕತ್ ಬಾ.
2: ಏನ ವಟ ವಟ ಹಚ್ಚಿ
0: ಏವ ದುಂಡಪ್ಪ ಅದಾನಲ್ಲ.
1: ಏವ ನಾ ಹೊರಗೆ ಹೋಗಿ ಬರ್ತೀನಿ, ನನ್ನ ಕೆಲಸದ.
0: ಅಲ್ಲೋ ಮಂದಿ ಬರೋದು ಅಟ್ಟ ನೆವ ನೋಡ್ತಿರ್ತೀನಿ ನೋಡು, ಅಟ್ಟ ನೆಪ ಸಿಕ್ತಂದ್ರೆ ಸಾಕ ಹೋಡೇ ಬಿಡ್ತಿ, ದುಡು ದುಡು ದುಡು ದುಡು ದುಡು ಅದು ಎಲ್ಲರೂ ಹೋತಿ ಚಂತನ.
2: ಸಾಕು ಬಿಡ್ಬೇ, ಯಾಕ ಅವನಿಗೆ ಇದು ಮಾಡತ್ತಿ?
0: ಅಯ್ಯ ಬಾ ಯವ ಭಾಗಿರತಿ ಬಾ, ಏನ್ ಕೇಳ್ತಿ? ಎದುವುದ ಮಗ ಆಗ್ಯಾನ, ಬೇಕಾದಟ್ಟು ಹೋದ್ರ ನೀ ಒಟ್ಟು ತಲೆಯಾಗೆ ತಗೊಳ್ದಲ್ಲ.
1: ಏನು ಬಾಳ ಗೊನಗೊನ ಮಾಡಕತ್ತಿರ್ಲ.
0: ಅಯ್ಯ ದುಂಡಪ್ಪಣ್ಣವ್ರ ಬಂದ್ರಲ್ರಿ, ಹೊಳೆ ಸಮಯದಕ್ಕೆ ಬಂದಿರಿ ಬರ್ರಿ.
1: ಎಲ್ಲೇನ್ ರಾಹುಲ್?
0: ಅಲ್ಲೇ ಹೋದ್ ನೋಡ್ರಿ, ನಿಮ್ ಎದ್ರಿಗೆ ಇದ್ರ ಆಗ್ಲಿಲ್ಲ ಏನ್ರಿ?
1: ಪಿಚಿ ಪಿಚಿ ಉಳ್ಕೋತ ಹೊಂಟಿದ್ದ
0: ಅದ್ರಿ, ಅವೆರಡು ಚೀಟ್ ಎಲ್ಲದಾವೆ, ನನಗೇನು ಕಣ್ ಕಾಣುದ ಬಿಡುದು.
1: ಏನು

0: ಆ ಭಾಗಿರತಿ ಬಾ, ಏನ್ ಕೇಳ್ತಿ? ಯದಿವುದು ಮಗ ಆಗ್ಯಾನ, ಬೇಕಾದಟ್ಟು ಹೋದ್ರ ನೀ ಒಟ್ಟ ತಲೆಯಾಗೆ ತಗೊಳುದಿಲ್ಲ.
1: ಏನ್
0: ಎಸನ
1: ಮಾಡದ್ರಿ ಏ ಭಾಯವ್ರ, ಏನ್ ಬಾಳ ಗೊನಗೊನಗ ಮಾಡಕತ್ತಿರ್ಲ?
0: ಅಯ್ಯ ದೊಡ್ಡಪ್ಪಣ್ಣವ್ರ ಬಂದ್ರಲ್ರಿ, ಹಳೆ ಸಮಯದಕ್ಕೆ ಬಂದಿರಿ ಬರ್ರಿ.
1: ಎಲ್ಲಿನ್ ರಾಹುಲ್?
0: ಅಲ್ಲೇ ಹೋದ್ ನೋಡ್ರಿ, ನಿಮ್ ಎದ್ರಿಗೆ ಇದ್ರ ಆಗ್ಲಿಲ್ಲ ಏನ್ರಿ? ಅದೇನ್ರಿ
1: ಏನೋ ಪಿಚಿ ಪಿಚಿ ಉಳ್ಕೋತ ಹೊಂಟಿದ್ದ.
0: ಅದರಿ ಅವೆರಡು ಚೀಟ ಎಲ್ಲದಾವೆ, ನನಗೇನು ಕಣ್ಣು
1: ಏನು
0: ಕಾಣುದ
1: ಚೀಟಿನು
0: ಬಿಡುದು.
1: ಏನು ಇತ್ತಿತ್ತಲಾಗೆ ಹುಡುಗರು ಸ್ವಭಾವ ಚೇಂಜ್ ಆಗಿಬಿಟ್ಟದ ನೋಡು.
0: ಹ್ಞೂನ್ರಿ, ಒಟ್ಟ ಜವಾಬ್ದಾರಿನೇ ಇಲ್ರಿ ಮನೆ ಕಡೆ ರೀ. ಮತ್ತ ಎಲ್ಲ ಮಂದಿ ಹೇಳ್ತಾರ್ರಿ, ಲಗ್ನ ಮಾಡೋವ್ನಿಗೆ ಜವಾಬ್ದಾರಿ ಬರ್ತದತ್ತಾರ್ರಿ.
1: ನೋಡವ್ವ
0: ಅಲ್ರಿ, ಜವಾಬ್ದಾರಿ ಮಾಡಿ ಮತ್ತೆ ಅದೊಂದು ನಾನೇ ಕಟ್ಕೊಳ್ರಿ, ನಾ ಒಲ್ಲಿಪ್ಪ ನಾ ಮಾಡಂಗಿಲ್ಲ.
2: ಏಕೆ ಏನಾಗ್ಯದ?
0: ಅಲ್ಲೋ ತಂಗಿ ಭಾಗಿರತಿ, ಒಂದು ಕೆಲಸನ ಮಾಡಂಗಿಲ್ಲ. ಅಲ್ಲ ಹೊಲ ಮನಿ ಐತಿ, ಕಮ್ಮಗ ದುಡ್ಕೊಂಡು ಮಾಡ್ಕೊಂಡು ತಿಂದ್ರ ಮತ್ತೊಂದ್ ಕಡೆ ಯಾಕೆ ಹೋಗ್ಬೇಕು ಕೆಲ್ಸಕ್ಕೆ? ಹೌದಿಲ್ಲ ನೋಡ್ವಾ, ಅಲ್ಲ ಯಾಮಿಗಳು ಎಂಡ್ಯಾಗಿ ಉಳ್ಳಾಡಕತ್ತಾವ್. ನನಗರೆ ನೀ ಒಲ್ದವ, ವಯಸ್ಸಾಯ್ತು, ಅದಕ್ಕೆ ಎದೆಯುದು ಮಗ ಆಗ್ಯಾನ. ಒಂದು ಚಂದ ಕೆಲಸ ಮಾಡ್ಕೊಂಡ್ರ ಒಂದು ಕೊಳ್ಳಿ ಕಟ್ಕೇಶಿಂದ ಮನ್ಯಾಗ ಇಟ್ಕೋಬೇಕಂದ್ರೆ ಒಟ್ಟ ಜೊತೆ ಮಾತ ಕೇಳಲ್ವಾ?
1: ಭಾಗಿರತಿರು ಕೊಳ್ಳಾಗ ದೊಡ್ಡದಿದು ಕಟ್ಟದಂಗ ಆಗ್ಯದ ನೋಡ್ರಿ ಅಕ್ಕಾರ.
0: ಏನ್ ಮಾಡ್ಬೇಕ್ರಿ ದುಂಡಪ್ಪ, ನೀವರು ಹೇಳ್ರಿ ಸಮಸ್ಯೆಗೆ ಪರಿಹಾರ.
1: ಏನ್ ಮಾಡುದು ಬಾರವ್ವ, ಈ ಮಕ್ಳಿಗೆ ಭಾಳ ತಿದ್ಬೇಕಾಗ್ಯದ. ನಿನ್ನ ಮಗ ಅಂತೂ ಅಂತದ್ರೊಳಗ ಬಾಳ ವಿಪರೀತ ಇದಾಗಿಬಿಟ್ಟ ನೋಡವ.
0: ತಿಂಗಳದಾಗ ನಾಕ್ ಸಿನಿಮಾ ನೋಡ್ತಾನ್ರಿ, ಪ್ಯಾಟಿಗೆ ಹೋತಾನ್ರಿ ಸಿನಿಮಾ ನೋಡಕ್ಕ.
1: ತಿಂತಾನ
0: ಗುಟ್ಕ ತಿಂತಾನ್ರಿ, ಗುಟ್ಕ ಹಂಗಾಗ್ಯಾನ. ಅವ್ರ ಅಪ್ಪನ ಮಾತು ಕೇಳುವಲ್ಲ ಏನವ್ವ, ನನಗರ ಗೊತ್ತಿಲ್ಲ. ಅದೆಂತದ ಮೊಬೈಲ್ ಅತ್ತ, ಫೋನ್ ಅತ್ತ, ಆಮೇಲೆ ಅವು ಮನ್ಯಾಗ ಟಿವಿ ಒಳಗ ಅವು ನೋಡಿ ನೋಡಿ ಕೆಟ್ಟೈತ್ ನೋಡ್ ಹುಡುಗ.
2: ಅಯ್ಯೋಯ್ಯೋ ಏನ ದುಂಡಪ್ಪಣ್ಣ, ಹಿಂಗ ನಾವು ತಳಿಕಿ
1: ನೋಡಕ್ಕ. ಹಿಂಗಾದ್ರ ನಮ್ ಜವಾಬ್ದಾರಿ ಹೆಂಗ ಅಂತ ನಾತೀನಿ. ಮನಿ ನಿಗಸೋದ್ ಹೆಂಗ, ಅವ್ರಿಗೆ ಮುಂದಿನ ಜೀವನ ಹೆಂಗ್ ಮಾಡೋಣಂತ.
2: ಅಕ್ಕಿಗ ಅದ ದೊಡ್ಡ ಚಿಂತೆ ಕೂತದ್ ನೋಡಿ.
1: ಏನಿಲ್ಲಕ್ಕ, ನಿನ್ ಮಗನಿಗ್ ಕರ್ಸು, ಒಂದ್ ಬುದ್ಧಿವಾದ ಹೇಳುನು.
0: ಇತ್ತೋರಿ ಫೋನ್ ನಂಬರ್ ತಗೋರಿ, ಇಲ್ಲೇ ಎಲ್ರಿ ಅಡ್ಡಾಡಕತ್ತಿರ್ತಾನ. ಹಣದ ಗುಡಿ ಕಟ್ಟಿಗೆ ತುಗ್ರಿ ಹಚ್ಚಿರಿ ನೋಡೋನು.
2: ನೀನೇ ಮಾಡಲ್ಲ, ಬರ್ತಾನ ಈಗ.
0: ಏ ನನ್ ಮಾತು ಕೇಳುದಿಲ್ರಿ, ಮತ್ ಏನ್ರಿ ಕೆಲ್ಸ ಹಚ್ಚನ ಬರುದಿಲ್ಲ. ಬಂದ ಬಿಟ್ಟ ಬಂದ ಬಿಟ್ಟ, ಏನ್ ರೊಕ್ಕಂಬಿದ್ದು ಯಾರಿಗ ಗೊತ್ತ? ಬಾರೋ ಒಳಗ್ ಬಾಯಿಲಿ, ಇವ್ರು ಬಂದಾರ ನೋಡು. ದುಂಡು ಅಣ್ಣ ಅವ್ರು ಬಂದಾರ, ಭಾಗಿರತಿ ಅಕ್ಕ ಅವ್ರು ಬಂದಾರ.
3: ಇವ್ರಾಕ್ ಬಂದಾರ ಈಗ, ಈಗ ಬಂದ್ರ?
0: ಏ ಏನೋ ಇದು ಸುಮ್ಮ ಕೊನ್ರು, ಬಾಯಿ ಮಾಡ್ಬೇಡ, ಹಂಗ ಕೇಳ್ತಾರ ನಮ್ಮ ಮನೆಗ್ ಬಂದವ್ರಿಗೆ. ಅಣ್ಣವ್ರ ಬಂದ ನೋಡ್ರಿ, ಈಗ ಒಂದಿಟ ಹಿಡೀರಿ ಕಿವಿ ಹಿಂಡ್ರಿ.
1: ನೋಡ್ಕೊಳಕ್ ಗೊತ್ತಾಯ್ತು ಸ್ವಭಾವ ಪೂರ್ತಿ ಹಾದಿ ಬಿಟ್ಬಿಟ್ಟನವ.
0: ಮತ್ತೆ ಹಂಗ ಮಾಡುದ್ರಿ ದುಂಡು ಅಣ್ಣ?
1: ಏನೋ ರಾಹುಲ, ಹಿಂಗೆಲ್ಲ ಮಾಡ್ಕೊಂಡ್ ಕೂತ್ರ ನಿನ್ ಜೀವನ ಹೆಂಗಪ್ಪ? ಮುಂದ ಮದುವಿ ಮುಂಜಿ ಕಾರ್ಯಕ್ರಮ ಇರ್ತಿರ್ತಾವ, ಮತ್ತ ಮುಂದೆ ಎಲ್ಲ ನೀ ಕುಟುಂಬವನ್ನ ಸಲವ ಹೆಂಗ್ ಮಾಡವ? ಹಿಂಗೆ ಮಾಡ್ಕೋ ಕೂತ್ರ ಜೀವನ ಹೆಂಗ್ ನಡಿಬೇಕಪ್ಪ? ಮುಂದೆಲ್ಲ ಬಹಳ ಅದು. ಈಗ ನಿನ್ಗ ಎಷ್ಟು 20 ವರ್ಷ ಆಗಿಲ್ಲ, ಮಕದ ಮೇಲೆ ಮೀಸಿ ಬಂದಿಲ್ಲ, ಈಗ ಇಷ್ಟು ಈ ತರ ಆಗ್ಬಿಟ್ರ ಮುಂದಿನ ಜೀವನ ಹೆಂಗಪ್ಪ? ನಿನ್ ತಂದೆ ತಾಯಿಗಳು ನೋಡ್ಕೊಳ್ಳೋರ್ ಹೆಂಗ?
3: ದುಂಡಪ್ಪನಾರ ನೋಡ್ರಿ, ನಮ್ಮವ್ವ ಅದೇ ಹೇಳ್ತಾಳ, ನೀವು ಅದೇ ಹೇಳಕತ್ತೀರಿ. ಏನ್ ಲಗ್ನ ಮಾಡಕ್ ನಿಂತಿರಿ ಅಂತ ನಾನು? ಏನ್ ಇಟ್ಟು ನನಗೆ ಏನ್ ವಯಸ್ಸು ಆಗ್ಯದ ಇಟ್ಟು ಜಲ್ದಿ ಲಗ್ನ ಆಗಕ್ಕ?
2: ಅಲ್ಲಪ್ಪ, ಜವಾಬ್ದಾರಿಯಿಂದ ನಡ್ಕೋ, ಲಗ್ನ ಮುಂದದು ಜವಾಬ್ದಾರಿಯಿಂದ ನಡ್ಕೋಬೇಕಲ್ಲ. ಮನೆಗೆ ಹೊಲ ಐತೆ, ಮನಿ ಐತೆ, ಆಳದವ ಕಾಳದವ, ದನ ಐತೆ, ಎತ್ತ ಐತೆ, ಎಮ್ಮೆ ಐತೆ, ಅವನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕು.
1: ಅಲ್ಲೋ ರಾಹುಲ್, ನೀ ಸರಿಯಾಗಿರದೆ
2: ಬೇರೆ ಕಣ್ ಕಾಣೋದು ಈಗ ಇತ್ತೀಚೆಗೆ.
3: ಹೌದಲ್ಲ,
1: ಅಲ್ಲ ನಿಮ್ ತಂದೆ ತಾಯಿಗಳು ನೋಡ್ಕೊಳೋ ಹೆಂಗಂತ ನಾ ಆತೀನಿ. ನೀ ಬೆಳದ್ ದೊಡ್ಡವ ಆಗ್ಬೇಕಪ್ಪ. ಅವರು ನಿಮ್ಮ ಅಪ್ಪ ಹೆಂಗ ಒಂದ್ ದೊಡ್ಡ ಆಸೆ ಇಟ್ಕೊಂಡ್ ಕೂತಾರ, ಮಗನಿಗೆ ಓದಿಸ್ಬೇಕು, ಬೆಳೆಸ್ಬೇಕು, ಮದುವೆ ಮಾಡ್ಬೇಕು, ಮೊಮ್ಮಕ್ಕಳನ್ನ ಕಾಣ್ಬೇಕು ಅಂತ ಅನ್ಕೊಂಡ್ ದೊಡ್ಡ ಮಹದಾಶೆ ಅದ.
2: ಒಂದೇ ಮಗ ಅದಿ.
0: ಹ್ಞೂನ್ರಿ, ಎಲ್ಲಾ ಅವನ ಮ್ಯಾಗೆ ಭಾರ ಹೊತ್ಕೊಂಡ್ ಕೂತೇವ್ ನಾವು ಮುದ್ಕ ಮುದ್ಕಿ.
1: ನೀ ಎಲ್ಲ ಹಿಂಗ ಈ ದುಚ್ಚಟಕ ಬಲಿ ಆದ್ಯಪ್ಪ ಅಂತಂದ್ರ ನಿಮ್ ತಂದೆ ತಾಯಿಗಳು ನೋಡ್ಕೊಳ್ಳೋರ್ ಯಾರು?
0: ಅಲ್ಲೋ ಕೇಳದಿಲ್ಲೋ
3: ರಾಹುಲ್, ಹೇಳಿಸ್ತಿ ಬಿಡ, ಮಾಡ್ತೀನಿ ತಗೋ. ಏನೇನು
0: ಅಲ್ವ ಅವ್ರು ಹೇಳಿದ್ದು ನೆಟ್ಟಗ ತಲ್ಯಾಗ ಹೊರ್ಕೋ.
3: ಆಯ್ತಾಯ್ತು, ಬರ್ಕೋತೀನಿ ತಗೋ. ಈಗೇನು ಬದಲಾಗ್ಬೇಕಲ್ಲ ನಾನು.
0: ಒಂದಿಟ್ಟು ಚಾ ಪುಡಿ ಸಕ್ಕರೆ ತಗೊಂಬ, ಚಾ ಮಾಡ್ಬೇಕು.
3: ಒಂದಿಟ್ಟು ರೊಕ್ಕ ಇರುತ್ತಾ? ಮತ್ತ
2: ಮೊದಲು ಏನ್ ಚೀಟಿ ಹಾಕೋತಿಲ್ಲಪ್ಪ, ಬಿಡು ಮೊದಲು.
0: ಮತ್ತೆ ಚೀಟಿ ತಂದಿ?
3: ಇಲ್ಲ ಇಲ್ಲ ಇಲ್ಲ, ರೊಕ್ಕ ನೀ ಕೊಡೋದು, ರೊಕ್ಕ ಎಲ್ಲಿ ಕೊಟ್ಟಿ? ಇಟ್ಟು ಕೊಟ್ಟಿ, ಅದ್ರಾಗ ಚಾ ಪುಡಿ ಸಕ್ಕರೆ ಬರ್ತದ ಅಟ್ಟೆ.
0: ತಗೋ ಒಂದ್ 50 ರೂಪಾಯಿ ತಗೋ, ತಗೊಂಬ ಹೋಗು.
3: ತಗೊಂಬರ್ತೀನಿ ತಡಿ, ಹೊಂಟೆ ಹೋಗ್ಬರ್ತೀನಿ.
1: ನೋಡಪ್ಪ, ಇಂದಿನ ಯುವಕರ ಕನಸು ಒಳ್ಳೆಯ ಕನಸನ್ನ ಕಟ್ಕೋಬೇಕು. ಯುವಕರ ಕೈಯಲ್ಲಿ ದೇಶದ ಭವಿಷ್ಯ ಅದ. ಈ ಭವಿಷ್ಯವನ್ನ ಬೆಳಗಿಸುವ ಜವಾಬ್ದಾರಿ ಕೂಡ ಯುವಕರದೈತಿ. ಅದಕ್ಕೆ ಯುವಕರಾಗಿ ನೀವೆಲ್ಲ ಹಿಂಗೆ ನಡ್ಕೊಂಡ್ರೆ ಭವ್ಯ ಭಾರತದ ಕನಸು ಕಾಣಕ್ಕೆ ಸಾಧ್ಯದೇನು? ಅದು ತಪ್ಪಾಗ್ತದ. ಅದಕ್ಕೆ ನಿಮ್ಮೆಲ್ಲರ ಒಂದು ಜವಾಬ್ದಾರಿ ಬಹಳ ಐತಿ ಯುವಕರ ಕೈಯಾಗ.
2: ನೀನು ಮತ್ತೊಬ್ರಿಗೆ ಮಾದರಿ ಆಗ್ಬೇಕು ರಾಹುಲ್.
3: ಆಯ್ತಕ್ಕ, ನೀವು ಹೇಳ್ದಂಗೆ ಮಾಡ್ತೀನಿ ತೋ ಅಕ್ಕ. ಅಣ್ಣಾರ, ನೀವು ಹೇಳ್ದಂಗೆ ನಾನು ನಡ್ಕೋತೀನಿ. ನಾಳೆ ನಾ ಎಲ್ಲ ಚಂದಾಗಿ ಮಾಡ್ಕೋತೀನಿ ತೋರಿ. ಈಗೆಲ್ಲ ತಿಳಿದೈತಿ ನಮ್ಮ ಮಗುಗಂತೂ ಕಣ್ಣು ಕಾಣಂಗಿಲ್ಲ. ಸ್ವಲ್ಪ ಆದಷ್ಟು ಜಲ್ದಿ ಹಾಕಿ ದವಾಖಾನೆ ತೋರಿಸ್ಕೊಂಡು ನಾನು ಒಟ್ಟು ಒಂದು ರೀತಿ ಸುದ್ದ ಆಗ್ತೀನಿ ತಗೋರಿ. 8 ವರ್ಷ ಮೇಲೆ ಮಾಡಿನ ಮಾಡೀನಿ, ಇನ್ನು ಮುಂದೆ ಮಾಡಂಗಿಲ್ಲ ತಗೋರಿ. ಹಾಂ ರೀ
2: ಸರ್,
1: ಬರೋಬ್ಬರಿ ಹೇಳಿದಪ್ಪ.
3: ಆಯ್ತು ಆಯ್ತು, ಹಂಗ ಮಾಡ್ತೀನಿ ತೋರಿ ದೊಡ್ಡಪ್ಪನಾರ.
0: ಹೋಗು ಚಾ ಮಾಡವ್ವ, ಚಾ ಮಾಡವ್ರಿ, ಚಾ ಮಾಡಿ ಹೋಗಪ್ಪ. ಅನ್ಕ ಅವ್ರು ಹೊಲ್ದಾಗ ಅಡ್ಡಾಡಿ ನೋಡ್ಕೊಂಡು ಬರ್ತಾರ.
3: ಹ್ಞೂ ಆಯ್ತವ.
0: ಹ್ಞೂ.

0: ಅಂತ ಮೀರಿ ಕೇಳಿ ಅಕ್ಬರ್ ಮತ್ತು ಬೀರ್ಬಲ್ಲನ ಕಥೆ. ಬಂಗಾರ ಓರೆಗೆ ಹಚ್ಚಿದಷ್ಟು ಹೊಳಿತದೆ ಅಂದಹಾಗೆ ಸಮಸ್ಯೆಗಳನ್ನ ಒಡ್ಡಿದಷ್ಟು ಬಗೆಹರಿಸಿ ಬೀರಬಲ್ಲ ಪ್ರಖ್ಯಾತನಾಗ್ತಾ ಹೋದ. ಒಮ್ಮೆ ಅಕ್ಬರ್ ಮಹಾರಾಜ ಒಂದು ಸೀಮೆ ಸುಣ್ಣ ತೆಗೆದುಕೊಂಡು ಒಂದು ಗೆರೆಯನ್ನ ಎಳೆದ. ಈ ಗೆರೆಯನ್ನ ಅಳಿಸದೆ ಚಿಕ್ಕದು ಮಾಡಬಲ್ಲಿರಾ ಅಂತ ಆಸ್ಥಾನದ ಎಲ್ಲಾ ಪಂಡಿತರಿಗೆ ಪ್ರಶ್ನೆ ಮಾಡಿದ ರಾಜ ಅಕ್ಬರ್. ಆಗ ಎಲ್ಲರೂ ಬುದ್ಧಿಗೆ ಕೆಲಸ ಕೊಟ್ಟು ಸಮಸ್ಯೆಗೆ ಉತ್ತರ ಸಿಗದೆ ತಲೆ ಕೆರೆದುಕೊಳ್ತಾ ಕುಳಿತರು. ಅದು ಹೇಗೆ ಸಾಧ್ಯ ಅಂತ ಕೊನೆಯದಾಗಿ ಎಲ್ಲರೂ ವಿಚಾರಿಸೋದನ್ನೇ ನಿಲ್ಲಿಸ್ಬಿಟ್ರು. ಆದ್ರೆ ಬೀರ್ಬಲ್ ಮಾತ್ರ ಸಮಸ್ಯೆಗೆ ಉತ್ತರವನ್ನ ನೀಡಲು ಮುಂದಾದ. ಅಕ್ಬರ್ನ ಕೈಲಿದ್ದ ಸೀಮೆ ಸುಣ್ಣವನ್ನ ತೆಗೆದುಕೊಂಡು ಅಕ್ಬರ್ ಎಳೆದ ಗೆರೆಯ ಪಕ್ಕಕ್ಕೆ ಇನ್ನೊಂದು ದೊಡ್ಡ ಗೆರೆಯನ್ನ ಎಳೆದು, ನೋಡಿ ತಾವು ಎಳೆದ ಗೆರೆ ಅಳಿಸದೆ ಆ ಗೆರೆಯನ್ನ ಚಿಕ್ಕದನ್ನ ಮಾಡಿಬಿಟ್ಟೆ ಅಂದ. ಆಗ ಅಕ್ಬರ್ ಬೀರ್ಬಲ್ಲನಿಗೆ ಶಹಬಾಷ್ ಬೀರ್ಬಲ್ಲ ಅಂತ ಹೇಳ್ದ. ಆಗ ಎಲ್ಲರೂ ಅಯ್ಯೋ ಇಷ್ಟೇನಾ.
1: ಈಗ ಸಮಯ ಸಾಯಂಕಾಲದ 6:19:25 ಇನ್ನು ಮುಂದೆ ಸರಿಯಾಗಿ 6:20 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
0: ನಮ್ಮಿಂದ ಆಗದ ಕೆಲಸವನ್ನ ಬಿಡಿಸದ ಸಮಸ್ಯೆ ಯಾರಾದ್ರೂ ಬಿಡಿಸಿದ್ರು ಅಂತಂದ್ರೆ ಅವ್ರ ಬಗ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸೋದು ದೊಡ್ಡ ಗುಣ ಆಗಿರ್ತದೆ. ಶ್ರೋತೃಗಳೇ ನಮಸ್ಕಾರ. ಇಲ್ಲಿಗೆ ಇಂದಿನ ನೀತಿ ಕಥೆ ಮುಕ್ತಾಯವಾಯಿತು.

0: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಸರ್ವಕಾರಃ ಏಕವಿಂಶತಿ ಶತಾಬ್ದ್ಯಾಂ ಭಾರತಾಯ ಆಧುನಿಕ ಕ್ರೀಡಾ ಪಾರಿಸ್ಥಿತಿಕ್ಯಾಃ ನಿರ್ಮಾಣಾಯ ಪೂರ್ಣತಯಾ ಕಟಿಬದ್ಧಃ. ಅಥ ಪ್ರಧಾನಮಂತ್ರಿಣಾ ಮೋದಿನಾ ದೃಶ್ಯ ಶ್ರವ್ಯ ಮಾಧ್ಯಮೇನ ಖೇಲೋ ಇಂಡಿಯಾ ಸಂವಾದಃ ಸಂಬೋಧಿತಃ. ನೇಪಾಳ ದೇಶೇ ಆಕಸ್ಮಿಕ ಜಲಾಪ್ಲಾವೇನ ಮೃತಾನಾಂ ಸಂಖ್ಯಾ ಸಪ್ತತ್ಯಧಿಕ ದ್ವಿಶತ ಪರಿಮಿತಾ ಜಾತಾ. ವಿಲುಪ್ತಾನಾಂ ಅನ್ವೇಷಣಾಯ ಚ ಅನ್ವೇಷಣ ಕಾರ್ಯಂ ನಿರಂತರಂ ಪ್ರಚಲತಿ. ಬಿಹಾರ ಉತ್ತರ ಪ್ರದೇಶಯೋಃ ಜಲಾಪ್ಲಾವನ ಸ್ಥಿತಿಂ ಸಮ್ಮುಖೀಕರ್ತುಂ ಎನ್ಡಿಆರ್ಎಫ್ ದಲಾನಾಂ ವಿಹಿತಂ ನಿಯೋಜನಂ. ಸಂಭಾಷಣ ಮಂಚೆ ಇರಾನ್ ದೇಶಸ್ಯ ಪ್ರತ್ಯಾಗಮನಾಯ ಕಾಪಿ ನಿಶ್ಚಿತ ಸಮಯ ಸೀಮಾ ನಾಸ್ತೀತಿ ಅಮೆರಿಕಿ ರಾಷ್ಟ್ರಪತಿಃ ಡೊನಾಲ್ಡ್ ಟ್ರಂಪಃ. ಅಪಿ ಚ ಶನಿವಾಸರಂ ಯಾವತ್ ಬಿಹಾರ್ ಛತ್ತೀಸ್ಗಢ ಜಾರ್ಖಂಡ ಪೂರ್ವೋತ್ತರ ರಾಜ್ಯೇಷು ಅತಿವೃಷ್ಟಿಪರಂ ಪೂರ್ವಾನುಮಾನಂ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಾವೋಚತ್ ಯತ್ ಸರ್ವಕಾರಃ ಭಾರತಸ್ಯ ಕೃತೆ ಆಧುನಿಕ ಕ್ರೀಡಾ ಪಾರಿಸ್ಥಿತಿಕ್ಯಾಃ ನಿರ್ಮಾಣಾಯ ಪೂರ್ಣತಯಾ ಕಟಿಬದ್ಧೋ ವರ್ತತೆ. ಸಹ ಅಕಥಯತ್ ಯತ್ ಕ್ರೀಡಾ ವಿಶ್ವವಿದ್ಯಾಲಯೇಭ್ಯಃ ಆರಭ್ಯ ಆಧುನಿಕ ಪ್ರಶಿಕ್ಷಣ ಕೇಂದ್ರಾಣಿ ಯಾವತ್ ಸಮಗ್ರ ದೇಶೆ ಏತಾದೃಶಂ ವಾತಾವರಣಂ ನಿರ್ಮೀಯತೆ ಯತ್ರ ಪ್ರತಿಭಾಯೈ ಪ್ರತ್ಯೇಕಸ್ಮಿನ್ ಚರಣೆ ಸಾಹಾಯ್ಯಂ ಪ್ರೋತ್ಸಾಹನಂ ಚ ಲಭೇತ್. ಅದ್ಯ ದೃಶ್ಯ ಶ್ರವ್ಯ ಪರಾಂತರ್ಜಾಲೀಯ ಮಾಧ್ಯಮೇನ ಖೇಲೋ ಇಂಡಿಯಾ ಸಂವಾದಂ ಸಂಬೋಧಯನ್ ಶ್ರೀಮೋದಿ ಅವದತ್ ಯತ್ ಕ್ರೀಡಾ ಕೇವಲಂ ಪದಕಾವಾಪ್ತಿ ಪರ್ಯಂತಂ ಸೀಮಿತಾ ನಾಸ್ತಿ ಅಪಿತು ವಿಕಸಿತ ಭಾರತಸ್ಯ ನಿರ್ಮಾಣೆ ಭಾರತಸ್ಯ ಕ್ರೀಡಾ ಸಾಮರ್ಥ್ಯಂ ಯುವಶಕ್ತಿಂ ಚ ಸಂಘಟಯಿತುಂ ಏಕಂ ಮಹತ್ ರಾಷ್ಟ್ರೀಯಾಭಿಯಾನಂ ಅಸ್ತಿ.
2: ಜಬ್ ಮೈ ಸ್ಪೋರ್ಟ್ಸ್ ಕಿ ಬಾತ್ ಕರ್ತಾ ಹೂಂ ತೋ ಯೇ ಕೇವಲ ಮೆಡಲ್ ಜೀತನೆ ತಕ್ ಸೀಮಿತ ನಹೀ ಹೈ ಯೇ ವಿಕಸಿತ ಭಾರತ್ ಕೆ ನಿರ್ಮಾಣ ಮೇ ಭಾರತ್ ಕಿ ಖೇಲ್ ಶಕ್ತಿ ಔರ್ ಭಾರತ್ ಕಿ ಯುವಾ ಶಕ್ತಿ ಕೋ ಏಕ್ ಸಾಥ್ ಜೋಡನೆ ಕಾ ಅಭಿಯಾನ ಮೈ ಹಮೇಶಾ ಕಹತಾ ಆಯಾ ಹೂಂ ಜೊ ಖೇಲೆ ವೋ ಖಿಲೆ ಔರ್ ಖೇಲ್ ಮೈ ಖಿಲ್ನಾ ಸಿರ್ಫ್ ಮೈದಾನ್ ಪರ್ ಜೀತನಾ ನಹೀ ಹೈ ಖೇಲ್ ಮೈ ಖಿಲ್ನಾ ಮತ್ಲಬ್ ವ್ಯಕ್ತಿತ್ವ ಕಾ ಖಿಲ್ಲಾ ಔರ್ ದೇಶ್ ಕಾ ಗೌರವ ಬಢಾನಾ.
1: ಪ್ರಧಾನಮಂತ್ರಿಣಾ ಪ್ರತಿಪಾದಿತಂ ಯತ್ ವೈಶ್ವಿಕ ಕ್ರೀಡಾಪಟಲೆ ಸ್ವಪ್ರತಿಭಾಂ ಪ್ರಕಾಶಯಿತುಂ ದೇಶಸ್ಯ ಪ್ರತ್ಯೇಕಸ್ಮಿನ್ ಜನಪದೇ ಸಾಮರ್ಥ್ಯಂ ವಿದ್ಯತೆ.

0: अमेरिकी राष्ट्रपति ही डोनाल्ड ट्रंप संसूचितवान यत ईरानेन सह वार्ता पुनरारंभाय कोपि त्वरित कालसीमा नास्ति। ईराने आर्थिक संकटस्य उल्लेखं कुर्वन् ट्रंप अवदत् यत् अमेरिका देशः सुदृढस्थितौ अस्ति। अपरपक्षे अतिचिन्तां शमनाय वार्ता वातावरण निर्माणाय च कतार प्रधानमंत्री मोहम्मद बिन अब्दुल रहमानः अद्य तेहरान नगरे ईरानी अधिकारिभिः सह मन्त्रणां करिष्यति। भारतीय ऋतु विज्ञान विभागेन शनिवासरं यावत् बिहार छत्तीसगढ़ झारखंड पूर्वोत्तर राज्येषु अतिवृष्टेः पूर्वानुमानं प्रकटितम्। विभागेन श्वः यावत् ओडिशा उपहिमालयी पश्चिम बंगाल तथा सिक्किम राज्येषु अपि अतिवृष्टेः संभावना व्यक्ता। सहैव शनिवासरे रविवासरे च ओडिशा राज्यस्य कतिपयेषु पृथक् पृथक् स्थानेषु अतीव भीषण वृष्टिः भवितुमर्हति। ऋतु विभागानुसारं अग्रिम दिनद्वये अंडमान निकोबार द्वीप समूहेषु आंध्र प्रदेशे तमिलनाडु राज्ये पुदुचेर्यां तथा करैकल क्षेत्रेषु च भीषण मेघगर्जनेन विद्युत्पातेन तीव्र झंझावातेन च सह वर्षायाः पूर्वानुमानं विहितमस्ति। प्रधानमंत्री जनधन योजना श्वः स्वकीयानि द्वादश वर्षाणि पूरयिष्यति। अस्याः योजनायाः शुभारम्भः चतुर्दशोत्तर द्विसहस्रतम वर्षस्य अगस्त मासस्य अष्टाविंशति दिनांके प्रधानमंत्रिणा नरेन्द्र मोदिना कृतः आसीत्। विवेकानंद केन्द्रस्य पूर्व राष्ट्रियाध्यक्षस्य ए बालकृष्णन वर्यस्य निधने प्रधानमंत्री नरेन्द्र मोदी अनुशोचितवान्। प्रधानमंत्रिणा संस्मृतं यत् बालकृष्णेन पञ्चदश अधिकं कालं यावत् स्वामी विवेकानंदस्य विचारान् जनं जनं प्रति नेतुं राष्ट्रसेवायै च जीवनं समर्पितम् इति वार्ताः।
1: ಆಕಾಶವಾಣಿ ಕೊಡಗು ಜಿಲ್ಲಾ ವಾರ್ತಾಪತ್ರ ಬರೆದವರು ಅನಿಲ್ ಎಚ್ಡಿ, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ 2026 ಪರಿಷ್ಕೃತ ವೇಳಾಪಟ್ಟಿಯ ಕರಡು ಮತದಾರರ ಪಟ್ಟಿಯನ್ನು ಕೊಡಗು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ಬಿಡುಗಡೆ ಮಾಡಿದರು. ಕರಡು ಮತದಾರರ ಪಟ್ಟಿಯಂತೆ ಕೊಡಗು ಜಿಲ್ಲೆಯಲ್ಲಿ 567 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು ಒಟ್ಟು 405,803 ಮತದಾರರು ಇದ್ದು ಇವರಲ್ಲಿ 198,294 ಪುರುಷರು ಮತ್ತು 207,505 ಮಹಿಳಾ ಮತದಾರರು ಜೊತೆಗೆ 4 ಇತರೆ ಮತದಾರರನ್ನು ಒಳಗೊಂಡಿದೆ. ವಿಧಾನಸಭಾ ಕ್ಷೇತ್ರವಾರು ಗಮನಿಸಿದಾಗ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 209,115 ಮತದಾರರು ಇದ್ದು 101,316 ಪುರುಷ ಮತದಾರರು ಮತ್ತು 107,797 ಮಹಿಳಾ ಮತದಾರರು ಹಾಗೂ ಇಬ್ಬರು ಇತರೆ ಮತದಾರರನ್ನು ಒಳಗೊಂಡಿದ್ದು ಒಟ್ಟು 285 ಮತಗಟ್ಟೆಗಳನ್ನು ಹೊಂದಿದೆ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕರಡು ಮತದಾರರ ಪಟ್ಟಿಯಂತೆ 196,688 ಮತದಾರರು ಇದ್ದು 96,978 ಪುರುషರು ಮತ್ತು 99,708 ಮಹಿಳಾ ಮತದಾರರು ಹಾಗೂ ಇಬ್ಬರು ಇತರೆ ಮತದಾರರನ್ನು ಒಳಗೊಂಡಿದೆ. ಹಾಗೆಯೇ 282 ಮತಗಟ್ಟೆಗಳನ್ನು ಗುರುತಿಸಲಾಗಿದೆ. ಕರಡು ಮತದಾರರ ಪಟ್ಟಿ ಬಗ್ಗೆ ಸೆಪ್ಟೆಂಬರ್ 23ರವರೆಗೆ ಆಕ್ಷೇಪಣೆ ಸಲ್ಲಿಸಬಹುದಾಗಿದ್ದು ಇದೇ ಅಕ್ಟೋಬರ್ 1 ಅರ್ಹತಾ ದಿನಾಂಕ ಆಗಿದೆ. ಹೆಸರು ಸೇರ್ಪಡೆ, ಹೆಸರು ತೆಗೆಯುವುದು ಹಾಗೂ ತಿದ್ದುಪಡಿ, ವರ್ಗಾವಣೆ, ಎಪಿಕ್ ಕಾರ್ಡ್ ಬದಲಾವಣೆ ಮತ್ತು ಪಿಡಬ್ಲ್ಯೂಡಿ ಗುರುತು ಮಾಡಲು ನಿಗದಿತ ನಮೂನೆ ಸಲ್ಲಿಸಬಹುದಾಗಿದೆ ಎಂದು ಜಿಲ್ಲಾಧಿಕಾರಿ ಹೇಳಿದರು. ಕಾವೇರಿ ನದಿಯ ಉಗಮಸ್ಥಾನ ತಲಕಾವೇರಿಯಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಮಳೆಗಾಗಿ ಪೂಜೆ ಸಲ್ಲಿಸಲಾಯಿತು. ಕೊಡಗು ಜಿಲ್ಲಾ ಉಸ್ತುವಾರಿ ಮತ್ತು ರಾಜ್ಯ ಕೃಷಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ, ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ಎಎಸ್ ಪೊನ್ನಣ್ಣ, ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾ ಮಂತರ್ಗೌಡ ಅವರು ಪುಣ್ಯಕ್ಷೇತ್ರ ಪಾಡಿ ಶ್ರೀ ಇಗ್ಗುತಪ್ಪ ದೇವಾಲಯದಲ್ಲಿ ಹೆಚ್ಚಿನ ಮಳೆಗಾಗಿ ವಿಶೇಷ ಪೂಜೆ ಸಲ್ಲಿಸಿದರು. ಕೊಡಗು ಜಿಲ್ಲೆಯಲ್ಲಿ ಹೆಚ್ಚಿನ ಮಳೆಯಾದಲ್ಲಿ ನಾಡಿನ ಜಲಾಶಯಗಳು ಭರ್ತಿಯಾಗಿ ಉತ್ತಮ ಬೆಳೆ ಜೊತೆಗೆ ಕುಡಿಯಲು ನೀರು ಸಿಗಲಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿಯಾದರೂ ಹೆಚ್ಚಿನ ಮಳೆಯಾಗಲಿ ಎಂದು ಪ್ರಾರ್ಥಿಸಲಾಗಿದೆ. ಕಾವೇರಿ ನದಿ ಪಾತ್ರದಲ್ಲಿ ಸರಾಸರಿ ಮಳೆ ಆಗುವುದರಿಂದ ಅಂತರರಾಜ್ಯ ಜಲವಿವಾದಗಳು ಇತ್ಯರ್ಥವಾಗಿ 90% ಸಮಸ್ಯೆಗಳಿಗೆ ಪರಿಹಾರ ದೊರೆಯಲಿದೆ ಎಂದು ಸಚಿವ ನರೇಂದ್ರ ಸ್ವಾಮಿ ನುಡಿದರು. ಕೊಡಗು ಜಿಲ್ಲೆಯ ಎಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 2026ನೇ ಸಾಲಿನಲ್ಲಿ ಇದುವರೆಗೆ ಸಂಚಾರಿ ನಿಯಮ ಉಲ್ಲಂಘನೆಯಡಿ ಒಟ್ಟು 16,063 ಪ್ರಕರಣಗಳನ್ನು ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಎಂದು ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ತಿಳಿಸಿದ್ದಾರೆ. ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸುವುದು, ದ್ವಿಚಕ್ರ ವಾಹನದಲ್ಲಿ 3 ಪ್ರಯಾಣ, ಅತಿವೇಗ, ಮದ್ಯಪಾನ ಮಾಡಿ ವಾಹನ ಚಾಲನೆ, ಮೊಬೈಲ್ನಲ್ಲಿ ಮಾತನಾಡುತ್ತಾ ವಾಹನ ಚಾಲನೆ ಸೇರಿದಂತೆ ವಿವಿಧ ಸಂಚಾರಿ ನಿಯಮ ಉಲ್ಲಂಘನೆಗಳನ್ನು ಪತ್ತೆಹಚ್ಚಿ ಪ್ರಕರಣ ದಾಖಲಿಸಲಾಗಿದೆ. ಪ್ರಮುಖವಾಗಿ ಸೀಟ್ ಬೆಲ್ಟ್ ಧರಿಸದೇ ಇರುವ 2,600

0: 29 ಪ್ರಕರಣಗಳು, ಹೆಚ್ಚುವರಿ ಪ್ರಯಾಣಿಕರನ್ನು ಕರೆದೊಯ್ದಿರುವುದಕ್ಕೆ ಸಂಬಂಧಿಸಿದಂತೆ 2240 ಪ್ರಕರಣ, ನೋ ಪಾರ್ಕಿಂಗ್ 1133, ದಾಖಲೆ ಹಾಜರುಪಡಿಸದಿರುವುದು 624, ನೋ ಎಂಟ್ರಿ 433, ಟ್ರಿಪಲ್ ರೈಡಿಂಗ್ 409, ಚಲನ ಪರವಾನಗಿ ಇಲ್ಲದೆ ವಾಹನ ಚಲಾಯಿಸಿರುವುದು 250, ವಿಮೆ ಇಲ್ಲದೆ ವಾಹನ ಚಲಾಯಿಸಿರುವುದು 118 ಪ್ರಕರಣ, ನಿಯಮ ಉಲ್ಲಂಘಿಸಿ ವಾಹನ ನಿಲುಗಡೆ 216 ಹಾಗೂ ಹೆಲ್ಮೆಟ್ ಇಲ್ಲದೆ ವಾಹನ ಚಲಾಯಿಸಿರುವುದರಲ್ಲಿ 7514 ಪ್ರಕರಣಗಳು ದಾಖಲಾಗಿವೆ. ನೂತನವಾಗಿ ಜಾರಿಯಾಗಿರುವ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕ್ ಮಿಷನ್ ಗ್ರಾಮೀಣ ಯೋಜನೆಯಡಿ ಕೊಡಗು ಜಿಲ್ಲೆಯಾದ್ಯಂತ ಸೆಪ್ಟೆಂಬರ್ 15ರವರೆಗೆ ಜಿಲ್ಲೆಯ 102 ಗ್ರಾಮ ಪಂಚಾಯತ್ಗಳಲ್ಲಿ ಒಂದು ತಿಂಗಳ ಕಾಲ ಜಾಬ್ ಕಾರ್ಡ್ ಮೇಳ ನಡೆಯಲಿದೆ ಎಂದು ಕೊಡಗು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪ್ರಕಾಶ್ ಮೀನಾ ತಿಳಿಸಿದ್ದಾರೆ. ವಿಬಿಜಿ ರಾಮ್ಜಿ ಯೋಜನೆಯಡಿಯಲ್ಲಿ ಸಮುದಾಯ ಆಧಾರಿತ ಮತ್ತು ವೈಯಕ್ತಿಕ ಕಾಮಗಾರಿ ಕೈಗೊಳ್ಳಲು ಅವಕಾಶವಿದೆ. ವೈಯಕ್ತಿಕ ಬಾವಿ, ದನದ ಕೊಟ್ಟಿಗೆ, ಕೋಳಿ ಶೆಡ್ ಸೇರಿದಂತೆ ಒಟ್ಟಾರೆ 318 ಕಾಮಗಾರಿಗಳಿಗೆ ಅವಕಾಶವಿದೆ. ಕೊಡಗು ಜಿಲ್ಲೆಯಲ್ಲಿ ಕೃಷಿ ಫಸಲು ಹಾನಿಗೆ ಕಾರಣವಾಗಿರುವ ಕಾಡಾನೆಗಳನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಯನ್ನು ಅರಣ್ಯ ಇಲಾಖೆಯಿಂದ ಕೈಗೊಳ್ಳಲಾಯಿತು. ಕಣ್ಣಂಗಾಲ ಗ್ರಾಮ ಪಂಚಾಯಿತಿಯ ಯಡೂರು ವ್ಯಾಪ್ತಿಯಲ್ಲಿ ಕೃಷಿ ಫಸಲು ನಾಶ, ಸಾರ್ವಜನಿಕರ ಮೇಲೆ ದಾಳಿಗೆ ಮುಂದಾಗುತ್ತಿದ್ದ ಸುಮಾರು 38 ವರ್ಷದ ಗಂಡಾನೆಯನ್ನು ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಸರ್ಕಾರದಿಂದ 3 ಆನೆಗಳನ್ನು ಹಿಡಿಯಲು ಆದೇಶ ನೀಡಲಾಗಿತ್ತು. ಇದೀಗ 2 ಆನೆಗಳನ್ನು ಪತ್ತೆ ಹಚ್ಚಿ ಸೆರೆ ಹಿಡಿದು ದುಬಾರೆ ಶಿಬಿರಕ್ಕೆ ಸ್ಥಳಾಂತರ ಮಾಡಿರುವ ಅರಣ್ಯ ಇಲಾಖೆ ಮತ್ತೊಂದು ಆನೆಯನ್ನು ಪತ್ತೆ ಹಚ್ಚಿ ಮತ್ತೆ ಕಾರ್ಯಾಚರಣೆ ಮುಂದುವರಿಸುವುದಾಗಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಕಾರ್ಯಾಚರಣೆಯಲ್ಲಿ ದುಬಾರೆ ಶಿಬಿರದ ಕ್ಯಾಪ್ಟನ್ ಸುಗ್ರೀವ ಒಳಗೊಂಡಂತೆ 5 ಸಾಕಾನೆಗಳು ಭಾಗಿಯಾಗಿದ್ದವು. ಇದುವರೆಗೆ ಕೊಡಗು ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ವಿಜಯಪುರ, ಸಮಯ ಸಾಯಂಕಾಲದ 6:35:10. ಕೆಳಗರೆ ಗಮನಿಸಿ, ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ರಕ್ಷಾಬಂಧನದ ಸಂದರ್ಭದಲ್ಲಿ ಉಪನ್ಯಾಸಕರು ಹಾಗೂ ಬರಹಗಾರ್ತಿಯಾದ ಹಾಸನದ ಬಿಎಂ ಭಾರತಿ ಹಾದಿಗೆಯವರಿಂದ ಪ್ರಬಂಧ ರಕ್ಷಾಬಂಧನ ಪ್ರಸಾರವಾಗಲಿದೆ. ಮಧ್ಯಾಹ್ನ 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಯುವಜನತೆ ಮತ್ತು ತಂಬಾಕು ಸೇವನೆಯ ದುಷ್ಪರಿಣಾಮಗಳು ಕುರಿತು ಚಿತ್ರದುರ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಆಪ್ತ ಸಲಹಾ ಸೇವಾ ಸಂಯೋಜಕರಾದ ತಿಪ್ಪೇಸ್ವಾಮಿ KM ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಧ್ಯಾಮಲಂಬಿಕಾ MS. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಈಗ ಸಮಯ ಸಾಯಂಕಾಲದ 6:36:10. ಇನ್ನು ಮುಂದೆ ಸರಿಯಾಗಿ 6:37 ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 6:40 ಪ್ರದೇಶ ಸಮಾಚಾರ. ಬೆಂಗಳೂರು ಕೇಂದ್ರದಿಂದ

0: ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
1: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
2: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-4777, 2237-0488, 2226-1257, STD ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಜ್ಯದ 101 ತಾಲೂಕುಗಳಲ್ಲಿ ಬರ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ. ಬೆಳೆ ವಿಮೆ ಅರ್ಜಿ ಸಲ್ಲಿಕೆಗೆ ಕಾಲಮಿತಿ 31ರವರೆಗೆ ವಿಸ್ತರಣೆ. ನೇಪಾಳದ ಕ್ಷಿಪ್ರ ನೆರೆ, ಸಂಕಷ್ಟದಲ್ಲಿರುವ ಕನ್ನಡಿಗರಿಗೆ ಮುಖ್ಯಮಂತ್ರಿ ಧೈರ್ಯ. ರಾಜ್ಯದ 300,000 ಅಧಿಕ ಜಲ ಆಸ್ತಿ ಮುಂದಿನ ತಿಂಗಳಾಂತ್ಯದೊಳಗೆ ಡಿಜಿಟಲೀಕರಣ, ಸಚಿವ ಈಶ್ವರ್ ಖಂಡ್ರೆ. ಕ್ರೀಡಾ ಸೌಕರ್ಯ ಉತ್ತಮಪಡಿಸಲು ಕೇಂದ್ರ ಸರ್ಕಾರದಿಂದ 1067 ಖೇಲೋ ಇಂಡಿಯಾ ಸ್ಥಾಪನೆ, ಸಚಿವ ವಿ ಸೋಮಣ್ಣ. ರಾಜ್ಯ ಮಟ್ಟದ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ಪ್ರಶಸ್ತಿಗಾಗಿ ನಾಳೆ ಹಾವೇರಿ ಧಾರವಾಡ ತಂಡ ಮುಖಾಮುಖಿ. ವಾರ್ತೆಗಳ ವಿವರ. ರಾಜ್ಯದ 101 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಇದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈ ಬಗ್ಗೆ ಅವರು ಮಾಹಿತಿ ಹಂಚಿಕೊಂಡಿದ್ದು, ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಜೂನ್ನಿಂದ ವಾಡಿಕೆಯ 666 ಮಿಲಿಮೀಟರ್ಗೆ ಬದಲಾಗಿ ಕೇವಲ 465 ಮಿಲಿಮೀಟರ್ ಮಳೆಯಾಗಿದೆ. ಒಟ್ಟಾರೆ ಶೇಕಡಾ 30% ಮಳೆ ಕೊರತೆ ಆಗಿದೆ. ಉತ್ತರ ಒಳನಾಡಿನಲ್ಲಿ ಶೇಕಡಾ 31, ದಕ್ಷಿಣ ಒಳನಾಡಿನಲ್ಲಿ 41, ಮಲೆನಾಡಿನಲ್ಲಿ 35 ಹಾಗೂ ಕರಾವಳಿಯಲ್ಲಿ ಶೇಕಡಾ 24% ಮಳೆ ಕೊರತೆಯಾಗಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಆಗಸ್ಟ್ 25ರವರೆಗಿನ ಮಾಹಿತಿಯಂತೆ 436,000 ಹೆಕ್ಟೇರ್ಗಳ ಪೈಕಿ ಕೇವಲ 304,000 ಹೆಕ್ಟೇರ್ಗಳಲ್ಲಿ ಮಾತ್ರ ಬಿತ್ತನೆ ಕಾರ್ಯ ಆಗಿದೆ. ಬಿತ್ತನೆಯಾದ ಬೆಳೆಗಳಿಗೂ ಕೂಡ ಮಳೆ ಸಾಲದೆ ನಿರೀಕ್ಷಿತ ಬೆಳವಣಿಗೆ ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರವು ಕೇಂದ್ರ ಸರ್ಕಾರದ ಬರ ಕೈಬಿಡಿ ಪ್ರಕಾರ ಬರಪೀಡಿತ ತಾಲೂಕು ಎಂದು ಘೋಷಿಸಲು ಹಲವು ಅಗತ್ಯ ಅಂಶಗಳನ್ನು ಪರಿಶೀಲಿಸಬೇಕಾಗುತ್ತದೆ. ಸದ್ಯಕ್ಕೆ 101 ತಾಲೂಕುಗಳು ಬರಪೀಡಿತ ಎಂದು ಘೋಷಿಸುವುದಕ್ಕೆ ಅರ್ಹತೆ ಪಡೆದುಕೊಂಡಿವೆ. ಅರ್ಹತೆ ಚೌಕಟ್ಟಿನಲ್ಲಿ ಬರುವ ಉಳಿದ 32 ತಾಲೂಕುಗಳ ಅಂಶಗಳನ್ನು ಪರಿಶೀಲಿಸುವ ಕೆಲಸ ಪ್ರಗತಿಯಲ್ಲಿದೆ ಎಂದು ಕಂದಾಯ ಸಚಿವ ಹಾಗೆಯೇ ಉಪಮುಖ್ಯಮಂತ್ರಿಯೂ ಆಗಿರುವಂತಹ ಡಾ ಪರಮೇಶ್ವರ್ ಮಾಹಿತಿ ಹಂಚಿಕೊಂಡಿದ್ದು, ಮಳೆಯ ಕೊರತೆಯ ನಡುವೆ ಬೆಳೆಯುವ ಅಲ್ಪಾವಧಿ ತಳಿಗಳನ್ನು ಬೆಳೆಯುವಂತೆ ರೈತರಿಗೆ ತಿಳಿವಳಿಕೆ ನೀಡಿ ಬಿತ್ತನೆ ಬೀಜ ವಿತರಣೆ ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಕಳೆದ ವರ್ಷ ಇದೇ ಅವಧಿಯಲ್ಲಿ 815.70 ಟಿಎಂಸಿಗಳಷ್ಟು ನೀರು ಸಂಗ್ರಹವಾಗಿತ್ತು. ಈ ವರ್ಷ 684.09 ಟಿಎಂಸಿಗಳಷ್ಟು ನೀರು ಮಾತ್ರ ಸಂಗ್ರಹವಾಗಿದೆ. ಸದ್ಯ 758 ಗ್ರಾಮಗಳಿಗೆ ಟ್ಯಾಂಕರ್ಗಳ ಮೂಲಕ ಕುಡಿಯುವ ನೀರು ಸರಬರಾಜು ಮಾಡಲಾಗುತ್ತಿದೆ. ಪರಿಸ್ಥಿತಿ ತೀವ್ರವಾದರೆ ಮುಂದಿನ ಬೇಸಿಗೆಯಲ್ಲಿ 2059 ಗ್ರಾಮ ಪಂಚಾಯತ್ಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸಬಹುದು ಎಂದು ಅಂದಾಜು ಮಾಡಲಾಗಿದ್ದು, ಅದಕ್ಕೆ ಸೂಕ್ತ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ.

0: ರಾಜ್ಯ ಸರ್ಕಾರ ಕುಡಿಯುವ ನೀರಿನ ಉದ್ದೇಶಗಳಿಗಾಗಿ ಒಟ್ಟು 306 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದೆ. ಬರ ಪರಿಸ್ಥಿತಿ ನಿಭಾಯಿಸಲು ಹಣದ ಕೊರತೆ ಇಲ್ಲ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ 151 ಲಕ್ಷ ಟನ್ಗಳಷ್ಟು ಮೇಲಿನ ಸಂಗ್ರಹ ಇದೆ. ಇದು 33 ವಾರಗಳಿಗೆ ಸಾಕಾಗುತ್ತದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಫಸಲ್ ಬಿಮಾ ಯೋಜನೆಯಡಿ ರೈತರು ವಿಮಾ ಪರಿಹಾರ ಪಡೆಯಲು ಅವಕಾಶವಾಗುವಂತೆ ಬೆಳೆ ವಿಮೆ ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕವನ್ನು ಈ ತಿಂಗಳ 31ರವರೆಗೆ ವಿಸ್ತರಣೆ ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಬರದ ಕಾರಣದಿಂದ ಜನರು ಗುಳೆ ಹೋಗುವುದನ್ನು ತಪ್ಪಿಸಲು ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ 16,460 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು 66,73,000 ಮಾನವ ದಿನಗಳನ್ನು ಸೃಜಿಸಲಾಗಿದೆ ಎಂದು ಕಂದಾಯ ಖಾತೆಯನ್ನು ಹೊಂದಿರುವಂತಹ ಡಾ ಜಿ ಪರಮೇಶ್ವರ್ ವಿವರಿಸಿದ್ದಾರೆ. ನವದೆಹಲಿ ಪ್ರವಾಸದಲ್ಲಿರುವಂತಹ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇಪಾಳದಲ್ಲಿ ತೊಂದರೆಗೀಡಾಗಿರುವಂತಹ ಕನ್ನಡಿಗರ ಬೆಂಬಲಕ್ಕೆ ರಾಜ್ಯ ಸರ್ಕಾರ ನಿಂತಿದ್ದು ಎದೆಗುಂದುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಅವರು ನೇಪಾಳದಲ್ಲಿರುವಂತಹ ಕನ್ನಡಿಗ ಮಲ್ಲಿನಾಥ್ ಅವರೊಂದಿಗೆ ವಿಡಿಯೋ ಕರೆ ಮಾಡಿ ಮಾತನಾಡಿ ಧೈರ್ಯ ತುಂಬಿದ್ದಾರೆ. ಕರ್ನಾಟಕದಿಂದ ನೇಪಾಳ ಪ್ರವಾಸಕ್ಕೆ ಹೊರಟವರ ಸಂಪರ್ಕ ಕಡಿತವಾಗಿದೆ, ಹುಡುಕಾಟದ ಪ್ರಕ್ರಿಯೆ ಜಾರಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಈ ಮಧ್ಯೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ನೇಪಾಳದಲ್ಲಿ ಬೆಂಗಳೂರಿನ 8 ಜನರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ, ಅವರ ರಕ್ಷಣೆಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಹಾಗೂ ದಿಢೀರ್ ಪ್ರವಾಹಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಪ್ರವಾಸಿಗರು ಅಥವಾ ನಾಗರಿಕರು ಯಾರಾದರೂ ಕಾಣೆಯಾಗಿದ್ದರೆ ಅಥವಾ ಸಂಪರ್ಕಕ್ಕೆ ಸಿಗದೇ ಇದ್ದಲ್ಲಿ ತಕ್ಷಣವೇ ಅವರ ವಿವರಗಳನ್ನು ಒದಗಿಸುವಂತೆ ರಾಜ್ಯ ಸರ್ಕಾರ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ಕೇಂದ್ರ ಗೃಹ ಸಚಿವಾಲಯ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದೊಂದಿಗೆ ರಾಜ್ಯ ಸರ್ಕಾರವು ಸತತ ಸಂಪರ್ಕದಲ್ಲಿದ್ದು ಸಂತ್ರಸ್ತ ಕುಟುಂಬಗಳಿಗೆ ಅಗತ್ಯ ನೆರವು ನೀಡಲು ಮತ್ತು ಕಾಣೆಯಾದವರನ್ನು ಪತ್ತೆಹಚ್ಚಲು ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತಿದೆ. ಸಾರ್ವಜನಿಕರು ಕಾಣೆಯಾದ ವ್ಯಕ್ತಿಯ ಪೂರ್ಣ ಹೆಸರು, ಮೊಬೈಲ್ ಸಂಖ್ಯೆ, ಕೊನೆಯದಾಗಿ ಸಂಪರ್ಕಿಸಿದ ಸ್ಥಳ ಮತ್ತು ಸಮಯ ಹಾಗೂ ಖಾಯಂ ವಿಳಾಸದ ವಿವರಗಳನ್ನು ಸರ್ಕಾರಕ್ಕೆ ತಕ್ಷಣವೇ ಒದಗಿಸಲು ಕೋರಲಾಗಿದೆ. ಈ ವಿವರಗಳನ್ನು ನಮೂದಿಸಲು ರಾಜ್ಯ ಸರ್ಕಾರವು ವಿಶೇಷ ಗೂಗಲ್ ಫಾರ್ಮ್ ಲಿಂಕ್ ಅನ್ನು ಸಹ ಒದಗಿಸಿದೆ. ಸಂತ್ರಸ್ತರು ಮತ್ತು ಅವರ ಕುಟುಂಬಸ್ಥರ ನೆರವಿಗಾಗಿ ರಾಜ್ಯ ಸರ್ಕಾರವು ತುರ್ತು ಕಾರ್ಯಾಚರಣೆ ಕೇಂದ್ರ 24x7 ಸಹಾಯವಾಣಿಯನ್ನು ತೆರೆದಿದ್ದು ಸಾರ್ವಜನಿಕರು 1070 ಅಥವಾ ದೂರವಾಣಿ ಸಂಖ್ಯೆ 0802225370 ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ಇಮೇಲ್ ಮೂಲಕ ಮಾಹಿತಿ ನೀಡಲು seocarnataka@gmail.com ವಿಳಾಸಕ್ಕೆ ಕಳುಹಿಸಬಹುದಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದಲ್ಲಿ 3 ಲಕ್ಷಕ್ಕೂ ಅಧಿಕ ಜಲ ಆಸ್ತಿಗಳಿದ್ದು ಅವುಗಳನ್ನು ಮುಂದಿನ ತಿಂಗಳ ಅಂತ್ಯದೊಳಗೆ ಡಿಜಿಟಲೀಕರಣಗೊಳಿಸಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಗ್ರಾಮೀಣ ನೀರು ಸರಬರಾಜು ಮತ್ತು ಮೂಲಸೌಕರ್ಯದ ಸುಸ್ಥಿರ ಮತ್ತು ವೈಜ್ಞಾನಿಕ ನಿರ್ವಹಣೆಗಾಗಿ ಸಿದ್ದಪಡಿಸಲಾಗಿರುವಂತಹ ಮೊಬೈಲ್ ಮತ್ತು ವೆಬ್ ಅಪ್ಲಿಕೇಶನ್ ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಮೊದಲ ಹಂತದ ಪರಿಶೀಲನೆ ಅಡಿಯಲ್ಲಿ ಈವರೆಗೆ 70,000ಕ್ಕೂ ಅಧಿಕ ಜಲಸ್ವತ್ತುಗಳ ದಾಖಲೀಕರಣ ಮಾಡಲಾಗಿದೆ. ಎಲ್ಲ ಗ್ರಾಮೀಣ ಆಸ್ತಿಗಳನ್ನು ಜಿಯೋ ಟ್ಯಾಗ್ ಮಾಡಿ ಪಾರದರ್ಶಕತೆ ತರಲಾಗುವುದು ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕ ಇಂದು ನಡೆಸಿದ ಖೇಲ್ ಕಿ ಬಾತ್ ಪಿಎಂಕೆ ಸಾತ್ ಸಂವಾದದಲ್ಲಿ ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಹಾಗೂ ಗಣ್ಯರು ವರ್ಚುವಲ್ ಮೂಲಕ ಭಾಗಿಯಾಗಿದ್ದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದಾದ್ಯಂತ 1067 ಖೇಲೋ ಇಂಡಿಯಾ ಕೇಂದ್ರಗಳನ್ನು ಆರಂಭಿಸಿದೆ ಎಂದು ರೈಲ್ವೆ ಖಾತೆ ಹಾಗೂ ಜಲಶಕ್ತಿ ಖಾತೆ ಸಚಿವರಾದಂತಹ ವಿ ಸೋಮಣ್ಣ ಹೇಳಿದ್ದಾರೆ. ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಬೆಂಗಳೂರಿನ ರಾಮಯ್ಯ ಕಾನೂನು ಕಾಲೇಜಿನಲ್ಲಿ ನಡೆದ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ದೇಶದಲ್ಲಿ ಕ್ರೀಡಾಕ್ಷೇತ್ರವನ್ನು ಮತ್ತಷ್ಟು ಸದೃಢಗೊಳಿಸುವ ನಿಟ್ಟಿನಲ್ಲಿ ದೇಶದಾದ್ಯಂತ ಖೇಲೋ ಇಂಡಿಯಾ ಕೇಂದ್ರಗಳ ಸ್ಥಾಪನೆಯನ್ನು ಮಾಡಲಾಗಿದೆ. ಅಲ್ಲದೆ 349 ಕ್ರೀಡಾ ಮೂಲಸೌಕರ್ಯ ಯೋಜನೆಗಳಿಗೆ ಸುಮಾರು 3,176 ಕೋಟಿ ರೂಪಾಯಿಗಳ ಹೂಡಿಕೆಯೊಂದಿಗೆ ಅನುಮೋದನೆ ನೀಡಲಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ದೇಶವನ್ನು 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿಸುವ ನಿಟ್ಟಿನಲ್ಲಿ ಸಶಕ್ತ ನವ ಸಮಾಜ ನಿರ್ಮಿಸುವುದು ಪ್ರಧಾನಿ ನರೇಂದ್ರ ಮೋದಿಯವರ ಉದ್ದೇಶವಾಗಿದೆ ಎಂದು ಕೇಂದ್ರ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಇನ್ಸ್ಟಿಟ್ಯೂಟ್ ಆಫ್

0: ಫಾರ್ ಸ್ಟೆಮ್ ಸೆಲ್ ಸೈನ್ಸ್ ಅಂಡ್ ರೀಜನರೇಟಿವ್ ಮೆಡಿಸಿನ್ನಲ್ಲಿ ಖೇಲೋ ಇಂಡಿಯಾ ಸಂವಾದ ಖೇಲ್ ಕಿ ಬಾತ್ ಪಿಎಂಕೆ ಸಾತ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು 10 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಸಂದೇಶ ನೀಡಿದ್ದಾರೆ. ನಶಮುಕ್ತ ಭಾರತ ಮತ್ತು ಬಲಿಷ್ಠವಾದ ಯುವ ಸಮುದಾಯ ಬೆಳೆಸುವುದು ಕಾರ್ಯಕ್ರಮದ ಧ್ಯೇಯವಾಗಿದೆ ಎಂದು ಅವರು ಹೇಳಿದರು. ಬೆಳಗಾವಿಯ ಕೆಎಲ್ಇ ನರ್ಸಿಂಗ್ ಕಾಲೇಜಿನ ಸಭಾಂಗಣದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಖ್ಯಾತ ಕ್ರೀಡಾಪಟುಗಳಾದಂತಹ ಇಶಾ ಪಾಟೀಲ್, ಭೂಷಣ ಸೇರಿದಂತೆ ವಿದ್ಯಾರ್ಥಿಗಳು ಮತ್ತು ಗಣ್ಯರು ಭಾಗಿಯಾಗಿ ಪ್ರಧಾನಮಂತ್ರಿಗಳ ವರ್ಚುವಲ್ ಮೂಲಕ ಭಾಷಣಕ್ಕೆ ಸಾಕ್ಷಿಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಎನ್ಎಸ್ಎಸ್ ಅಧಿಕಾರಿ ಅಶ್ವಿನಿ ನರಸಣ್ಣವರ, ಯುವ ಜನತೆ ಕ್ರೀಡೆಗಳಲ್ಲಿ ಆಸಕ್ತಿ ವಹಿಸಬೇಕು, ಪ್ರಧಾನಿ ಅವರು ಸೂಚಿಸಿದಂತೆ ಮೈಭಾರತ್ ಪೋರ್ಟಲ್ನಲ್ಲಿ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕು ಎಂದು ಸಲಹೆ ನೀಡಿದರು.
1: ಸ್ಪೋರ್ಟ್ಸ್ಗೆ ಯಾವ ತರ ಮಹತ್ವ ಕೊಡಬೇಕು ಅಲ್ಲಿ, ಮತ್ ಯಾವ ತರ ನಮ್ಗೆ ಅನುಕೂಲಗಳನ್ನು ಅವ್ರು ಮಾಡಿದ್ದಾರೆ ಗವರ್ಮೆಂಟ್ ದಿಂದ, ನಾವು ಮೈ ಭಾರತ್ ಪೋರ್ಟಲ್ ದಿಂದ ನಮ್ಮ ಅನುಕೂಲಗಳನ್ನ ನಾವು ಮಾಡಿಕೊಂಡು ಅವ್ರಿಗೆ ನಾವು ಡೈರೆಕ್ಟ್ ಕನೆಕ್ಟ್ ಆಗಿ ನಮಗೆ ಏನ್ ಸಿಗ್ತಾ ಇಲ್ಲ ಅದನ್ನ ನಾವು ಅವ್ರಿಗೆ ತಿಳ್ಕೊಂಡು ಅದನ್ನ ನಾವು ಉಪಯೋಗ ಮಾಡ್ಕೋಬಹುದು ಅಂತ ಅವ್ರ ಮಹತ್ವದ ಮಾತುಗಳನ್ನ ಇವತ್ತು ಹೇಳಿದ್ರು. ನಾನು ಎಲ್ಲ ಯುವಕರಿಗೆ ಏನ್ ಹೇಳ್ತೀನಿ, ಮೈ ಭಾರತ್ ಅಲ್ಲಿ ಹೋಗಿ ಮೋದಿ ಅವ್ರು ಹೇಳಿದ ಪ್ರಕಾರ ನೀವು ರಿಜಿಸ್ಟರ್ ಆಗಿ ನಿಮ್ಮ ಅನಿಸಿಕೆಗಳನ್ನ ಅಲ್ಲಿ ಹೇಳ್ಕೊಂಡು ನಿಮ್ಗೆ ಯಾವ ಅನುಕೂಲಗಳನ್ನ ಇಲ್ಲಲ್ಲ ಅದನ್ನ ಕೇಳ್ಕೊಂಡು ಆ ಅನುಕೂಲಗಳನ್ನ ನೀವು ತಗೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ.
0: ಬಳ್ಳಾರಿ ನಗರದ ಜಿಲ್ಲಾ ಹಾಕಿ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ 16 ವರ್ಷದ ಒಳಗಿನ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿಯ ಫೈನಲ್ ನಾಳೆ ಜರುಗಲಿದೆ. ಹಾವೇರಿ ಮತ್ತು ಧಾರವಾಡ ತಂಡಗಳು ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿವೆ. ಇಂದು ನಡೆದ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಹಾವೇರಿ ತಂಡ ಆತಿಥೇಯ ಬಳ್ಳಾರಿ ತಂಡವನ್ನು 2-1 ಗೋಲುಗಳ ಮೂಲಕ ಮಣಿಸಿ ಫೈನಲ್ ಪ್ರವೇಶ ಪಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 101 ತಾಲೂಕುಗಳಲ್ಲಿ ಬರ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ. ಬೆಳೆ ವಿಮೆ ಅರ್ಜಿ ಸಲ್ಲಿಕೆಗೆ ಕಾಲಮಿತಿ ಈ ತಿಂಗಳ 31ರವರೆಗೆ ವಿಸ್ತರಣೆ. ನೇಪಾಳದ ಕ್ಷಿಪ್ರ ನೆರೆ, ಸಂಕಷ್ಟದಲ್ಲಿರುವ ಕನ್ನಡಿಗರಿಗೆ ಮುಖ್ಯಮಂತ್ರಿ ಧೈರ್ಯ. ರಾಜ್ಯದ 3 ಲಕ್ಷಕ್ಕೂ ಅಧಿಕ ಜಲ ಆಸ್ತಿ ಮುಂದಿನ ತಿಂಗಳ ಅಂತ್ಯದೊಳಗೆ ಡಿಜಿಟಲೀಕರಣ, ಸಚಿವ ಈಶ್ವರ್ ಖಂಡ್ರೆ. ಕ್ರೀಡಾ ಸೌಕರ್ಯ ಉತ್ತಮಪಡಿಸಲು ಕೇಂದ್ರ ಸರ್ಕಾರದಿಂದ 1067 ಖೇಲೋ ಇಂಡಿಯಾ ಸ್ಥಾಪನೆ, ಸಚಿವ ವಿ ಸೋಮಣ್ಣ. ರಾಜ್ಯಮಟ್ಟದ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ಪ್ರಶಸ್ತಿಗಾಗಿ ನಾಳೆ ಹಾವೇರಿ ಧಾರವಾಡ ತಂಡ ಮುಖಾಮುಖಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,
2: क्योंकि हमने लिया है प्रधानमंत्री फसल बीमा।
3: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
4: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
3: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण।
4: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
3: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ.
5: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ ನಾವು ಮೀನುಗಾರಿಕೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಹೊಸ ಸಾಧ್ಯತೆ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಹೆಬ್ಬಳದಲ್ಲಿರುವ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಚೇತನ್ ಎನ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಚೇತನ್ ಅವರೇ, ತಮಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
6: ನಮಸ್ಕಾರ ಸರ್.
5: ಇವತ್ತು ನಮ್ಮ ಕೇಳುಗರಿಗೆ, ಮೀನು ಬೆಳೆಯುವಂಥವರಿಗೆ ಮೀನುಗಾರಿಕೆಯಲ್ಲೂ ಕೂಡ ಕೃತಕ ಬುದ್ಧಿಮತ್ತೆ AIಯನ್ನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯಾವ ಥರ ಬಳಸಲಾಗುತ್ತೆ, ಇದ್ರ ಬಳಸೋದ್ರಿಂದ ನಮ್ಮ ಮೀನುಗಾರರಿಗೆ ಏನು ಉಪಯೋಗ ಇದೆ, ಇದ್ರ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು. ಅದರ ಮೊದಲನೇದಾಗಿ ಕೃತಕ ಬುದ್ಧಿಮತ್ತೆ

0: ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು, ಅದು ಮೀನುಗಾರಿಕೆ ಕ್ಷೇತ್ರದಲ್ಲಿ ಹೆಂಗೆ ಉಪಯೋಗ ಮಾಡ್ತಾ ಇದ್ದಾರೆ ಒಂದೊಂದಾಗಿ ಹೇಳಿ ಡಾಕ್ಟರ್ ಚೇತನ್ ಅವರೇ.
1: ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿದಾಗ ಈಗ ಏನು ನಮ್ಮ ಈಗಿನ ಬೆಳವಣಿಗೆಗಳೇನಿದೆ ಡಿಜಿಟಲ್ ಯುಗ ಅಂತ ಹೇಳ್ತೇವೆ ನಾವು. ಈ ಡಿಜಿಟಲ್ ಯುಗದಲ್ಲಿ ಹಲವಾರು ರೀತಿಯಲ್ಲಿ ನಾವು ಸಾಫ್ಟ್ವೇರ್ಗಳ ಮೇಲೆ ಡಿಪೆಂಡ್ ಆಗಿದ್ದೇವೆ. ಈಗ ಮೊಬೈಲ್ ಅಪ್ಲಿಕೇಶನ್ ತಗೊಳ್ಳಿ, ಅದರ ಜೊತೆಗೆ ಅದರಲ್ಲಿ ಬರುವಂಥ ಡಿಫ್ರೆಂಟ್ ಆ್ಯಪ್ಸಿಂದ ನಮಗೆ ಹಲವಾರು ಉಪಯೋಗಗಳಿದೆ. ಅದನ್ನೇ ನಾವು ಕೃಷಿ ಇದರಲ್ಲಿ ಕೂಡ ನಾವು ಬಳಕೆ ಮಾಡಲಿಕ್ಕೆ ಸಾಧ್ಯ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ಹೇಳಿದಾಗ ಯಾವುದೇ ಥರದ ಹಿಂದಿನ ಡೇಟಾಗಳೇನಿದೆ ಅದನ್ನು ಉಪಯೋಗ ಮಾಡಿಕೊಂಡು ನಮಗೆ ಸಿಂಪ್ಲಿಫೈಡ್ ಆಗಿ ಉತ್ತರ ಸಿಗುವಂಥ ರೀತಿಯಲ್ಲಿ ಮಾಡಿಕೊಂಡಿರೋಂಥ ಒಂದು ಡಿಜಿಟಲ್ ಅಪ್ಡೇಟ್ ಇದು. ಸೊ ಇದನ್ನು ನಾವು ಒಂದು ಡೇ ಟು ಡೇ ಲೈಫಲ್ಲಿ ನಾವು ನೋಡಲಿಕ್ಕೂ ಸಾಧ್ಯ ಇರುತ್ತೆ. ಈಗಾಗಲೇ ಈಗ ನಾವು ಫುಡ್ ಡೆಲಿವರಿ ಆ್ಯಪ್ಸ್ ನೋಡ್ಬೋದು, ಇಲ್ಲ ಅಂತಂದರೆ ನಾವು ಯಾವುದಾದ್ರೂ ಒಂದು ಮೊಬೈಲ್ ಆ್ಯಪ್ ಯಾರಿಗಾದರೂ ವಿಡಿಯೋ ಕಾಲ್ ಮಾಡಲಿಕ್ಕಾಗಿರ್ಬೋದು ಅಥವಾ ಏನೇ ಇನ್ಫಾರ್ಮೇಷನ್ ಬೇಕಾಗಿ ಅದರಲ್ಲಿ ತೊಗೊಳೋಕ್ಕೆ ಅಂತ ಇರೋವಂಥದ್ದು ಇದನ್ನೆಲ್ಲ ನಾವು AI ಮುಖಾಂತರ ಮಾಡುವಂಥದ್ದು. ಈ ಇದನ್ನು ನಾವು ಮೀನುಗಾರಿಕೆಯಲ್ಲಿ ಅಥವಾ ಕೃಷಿ ಕ್ಷೇತ್ರದಲ್ಲೂ ಮಾಡಲಿಕ್ಕೆ ಹಲವಾರು ಸಾಧ್ಯತೆಗಳಿದೆ. ನಾವು ಮೀನುಗಾರಿಕೆಯಲ್ಲಿ ಯೋಚನೆ ಮಾಡಬೇಕಾದ್ರೆ ಈಗ ಒಂದು ಮೀನು ಆರೋಗ್ಯವಾಗಿದೆಯಾ ಅಥವಾ ಆ ಮೀನು ಎಷ್ಟು ಪ್ರಮಾಣದಲ್ಲಿ ಬೆಳೆದಿದೆ ಅಥವಾ ಅದಕ್ಕೆ ಉಪಯೋಗ ಆಗ್ತಾ ಇರೋವಂಥ ವಾತಾವರಣ ಹೇಗಿದೆ, ಅದರಲ್ಲಿರುವಂಥ ವಾತಾವರಣದ ಹಲವಾರು ಭಾಗಗಳೇನಿದೆ ಅದಕ್ಕೆ ಪೂರಕವಾಗಿದೆಯಾ ಇಲ್ಲ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಈ AI ಮೀನುಗಾರಿಕೆಯಲ್ಲಿ ಉಪಯೋಗ.
0: ಮೀನು ಸಾಕಾಣಿಕೆಯಲ್ಲಿ ನೀರಿನ ಗುಣಮಟ್ಟದ ಮೇಲ್ವಿಚಾರಣೆ ಮಾಡೋಕ್ಕೂ ಕೂಡ AI ಉಪಯೋಗಿಸ್ತಾರ?
1: ಹೌದು.
0: ಅದು ಅಲ್ಲಿ ನಮಗೆ ಹೆಂಗೆ ಸಹಕಾರಿ ಆಗುತ್ತೆ?
1: ಈಗ ನಾವು AI ಇದರಲ್ಲಿ ಏನು ಮಾಡ್ತೇವೆ ಅಂತಂದರೆ, ಈಗ ಹಲವಾರು ಸೆನ್ಸರ್ಸ್ ಇರುತ್ತೆ, ಡಿಜಿಟಲ್ ಸೆನ್ಸರ್ಸ್ ನಾವು ಹೇಳ್ತೇವೆ. ಈಗ ನಾವು ಅದನ್ನು ಈಗ ಸೆನ್ಸರ್ಸ್ನ ಡೈರೆಕ್ಟಾಗಿ ಪಾಂಡಲ್ಲಿ ಬಿಟ್ಟಿರೋದ್ರಿಂದ ಅದರಲ್ಲಿ ನೀವು ಡಿಸಾಲ್ಡ್ ಆಕ್ಸಿಜನ್, PH ಅಥವಾ ಅಮೋನಿಯಾ ಇದನ್ನೆಲ್ಲ ನಾವು ಕ್ರಿಟಿಕಲ್ ಫ್ಯಾಕ್ಟರ್ಸ್, ಇದನ್ನೆಲ್ಲ ಒಂದು ಮೀನು ಬೆಳವಣಿಗೆಗೆ ಬೇಕಾಗಿರುವಂಥ ಕ್ರಿಟಿಕಲ್ ಫ್ಯಾಕ್ಟರ್ಗಳು, ಇದನ್ನು ನಾವು ರಿಯಲ್ ಟೈಮ್ ಡೇಟಾಲ್ಲಿ ನೋಡ್ತಾ ಇರ್ತೇವೆ. ಪ್ರತಿದಿನ ಅದನ್ನು ನೋಡ್ತಾ ಇದ್ದಾಗ ಯಾವಾಗ ಕಡಿಮೆ ಆಯಿತು, ಅದಕ್ಕೆ ಬೇಕಾಗಿರುವಂಥ ಪೂರಕವಾದಂಥ ವಾತಾವರಣವನ್ನು ನಾವು ಕ್ರಿಯೇಟ್ ಮಾಡಲಿಕ್ಕೆ ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳನ್ನು ಮಾಡ್ಕೋತೇವೆ. ಅದೇ ರೀತಿಯಲ್ಲಿ ಹಲವಾರು ರೀತಿಯ ಏನು ನೀರಿನ ಗುಣಧರ್ಮಗಳನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಅದರ ನಿರ್ದಿಷ್ಟವಾದಂಥ ಪ್ರಮಾಣವನ್ನು ಕಂಡುಹಿಡಿಯಲಿಕ್ಕೆ ಈ ಟೂಲ್ಗಳು, ಈ ಡಿಜಿಟಲ್ ಟೂಲ್ಗಳು ಮುಖ್ಯ ಆಗ್ತದೆ. ಈ AI ಟೂಲ್ಗಳು ಹೇಗೆ ಒಂದು ಸಿಂಪ್ಲಿಫೈಡ್ ಆಗಿ ಹೇಳಬೇಕು ಅಂತಂದರೆ, ಈಗ ಈ ಸೆನ್ಸರ್ಗಳಿಂದ ನಮಗೆ ಒಂದು ಮೊಬೈಲ್ ಆ್ಯಪ್ ಮುಖಾಂತರ ನಮಗೆ ಮಾಹಿತಿ ಕೊಡುವಂಥದ್ದಾಗಿರ್ತದೆ. ನಾವೆಲ್ಲೋ ಇದ್ದು ಏನು ನಾವು ಮೀನು ಕೃಷಿಯನ್ನು ಮಾಡ್ತಿದ್ದೀವಿ ಆ ಸ್ಥಳದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದರ ಪ್ರಕಾರವಾಗೇ ನಾವು ಆ ನೀರಿನ ಗುಣಧರ್ಮವನ್ನು ಕಾಪಾಡಲಿಕ್ಕೆ, ಈಗ ನೀರು ಪ್ರಮಾಣ ಕಡಿಮೆ ಆಗಿರ್ಬೋದು, ಅದರಿಂದ ನೈಟ್ರೋಜನ್ ಲೆವೆಲ್ ಜಾಸ್ತಿ ಆಗಿರ್ಬೋದು, ಅಮೋನಿಯಾ ಲೆವೆಲ್ ಜಾಸ್ತಿ ಆಗಿರ್ಬೋದು, ಅದು ಮೀನಿನ ಆರೋಗ್ಯಕ್ಕೆ ಹಾನಿಕಾರಕ, ಅದನ್ನು ಕಾಪಾಡ್ಕೊಳ್ಳಿಕ್ಕೆ ಇದು ಉಪಯೋಗ ಆಗ್ತದೆ. ಸೊ ಈ ಯಾವಾಗ ಈ ಅಲರ್ಟ್ಸ್ ಬರುತ್ತೆ ಅದರ ಪ್ರಕಾರ ನಾವು ಅದಕ್ಕೆ ಬೇಕಾಗಿರುವಂಥ ಪೂರಕವಾದಂಥ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಹಲವಾರು ಸೆನ್ಸರ್ಗಳಿದೆ, ಅದನ್ನು ಉಪಯೋಗಿಸಿ ನಾವು AI ಮೀನು ಕೃಷಿಯಲ್ಲಿ ಬಳಕೆ ಮಾಡ್ಕೋಬೋದು.
0: ಇನ್ನೊಂದು, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಸ್ಮಾರ್ಟ್ ಫೀಡಿಂಗ್ ವ್ಯವಸ್ಥೆ ಇದು ಬಂದಿದೆಯಾ? ಇದು ಈ ಮೀನು ಬೆಳೆಯುವಂಥ ರೈತರಿಗೆ ಯಾವ ರೀತಿ ಉಪಕಾರ ಆಗುತ್ತೆ?
1: ಈಗ ಸ್ಮಾರ್ಟ್ ಫೀಡಿಂಗ್ ಬಗ್ಗೆ ಮಾತಾಡಬೇಕು ಅಂದರೆ, ಪ್ರಸ್ತುತವಾಗಿರುವಂಥ ಇದರಲ್ಲಿ ಹಲವಾರು ಯುವಕರು ಮೀನು ಕೃಷಿಯಲ್ಲಿ ಆಸಕ್ತಿ ತೋರಿ ಅದನ್ನು ಉಪಯೋಗ ಮಾಡ್ಕೋತಾ ಇದ್ದಾರೆ. ಅದರಲ್ಲಿ ಹಲವಾರು ಸಾಫ್ಟ್ವೇರ್ಗಳನ್ನು ನಾವು ನೋಡ್ಬೋದು. ಈಗ ನಾವು ಅಡ್ವಾನ್ಸ್ ಟೆಕ್ನಾಲಜೀಸ್ ಇನ್ ಅಕ್ವಾಕಲ್ಚರ್ ಅಂತ ಹೇಳಿದಾಗ, ಈಗ ಇರುವಂಥ ತಂತ್ರಜ್ಞಾನಗಳನ್ನು ಬಳಸಿ ಇಂಟೆನ್ಸಿವ್ ಕಲ್ಚರ್ ಅಂದರೆ ಕಡಿಮೆ ಸ್ಥಳದಲ್ಲಿ ಹೆಚ್ಚಿನ ಸಾಂದ್ರತೆಯಲ್ಲಿ ಮೀನು ಬೆಳೆಯುವಂಥ ಹಲವಾರು ತಂತ್ರಜ್ಞಾನಗಳನ್ನು ನಾವು ಬಳಕೆ ಮಾಡಿದ್ದೇವೆ. ಅದಕ್ಕೆ ಉದಾಹರಣೆ ಬಯೋಫ್ಲಾಕ್ ಆಗಿರ್ಬೋದು, ರೀಸರ್ಕ್ಯುಲೇಟರಿ ಅಕ್ವಕಲ್ಚರ್ ಸಿಸ್ಟಮ್ ಆಗಿರ್ಬೋದು, ಈ ಥರದ ರೀತಿಯಲ್ಲೆಲ್ಲ ಇದ್ದಾಗ ಹೆಚ್ಚಿನ ಏನು ಒಂದು ಎಫರ್ಟ್ ಏನಿದೆ ಲೇಬರ್ ಎಫರ್ಟ್ನ ನಾವು ರೆಡ್ಯೂಸ್ ಮಾಡೋಕ್ಕೋಸ್ಕರ ಈ AI ಟೂಲ್ಸ್ ಯೂಸ್ ಆಗುತ್ತೆ. ಅದರಲ್ಲಿ ಸ್ಮಾರ್ಟ್ ಫೀಡಿಂಗ್ ಕೂಡ ಒಂದು, ಅಂದರೆ ಸರಿಯಾದ ಸಮಯಕ್ಕೆ ಎಷ್ಟು ಆಹಾರವನ್ನು ಮೀನಿಗೆ ಕೊಡಬೇಕು ಅದನ್ನು ಮೊದಲೇ ನಾವು ನಿರ್ಧಾರವಾಗಿ ಫೀಡ್ ಮಾಡಿರೋದ್ರಿಂದ ಅದು ಆ ಸಮಯಕ್ಕೆ ಅಷ್ಟು ಫೀಡನ್ನು ಆ ಹೊಂಡಕ್ಕೆ ಹಾಕುತ್ತೆ. ಅದಕ್ಕೆ ನಾವು ಆ ಫೀಡಿಂಗ್ ಮಿಷಿನ್ಗೆ ಟೈಮರ್ಸ್ ಅಂತ ಫಿಕ್ಸ್ ಮಾಡುತ್ತೆ. ಆ ಟೈಮ್ಗೆ ಈಗ ಬೆಳಗ್ಗೆ 8 ಗಂಟೆಗೆ ಅಂದರೆ 8 ಗಂಟೆಗೆ ಇಷ್ಟು ಪ್ರಮಾಣ 200 ಗ್ರಾಮ್ ಅಂತಂದರೆ 200 ಗ್ರಾಮ್ ಮಾತ್ರ ಬೆಳುತ್ತೆ ಅದರಲ್ಲಿ. ಸೊ ಈ ಥರದ್ದು ಇದನ್ನು ನಾವು ಮಾಡುವಾಗ ಅಲ್ಲಿ ನಾವು ಖುದ್ದಾಗಿ ಹೋಗಿ ಮಾಡುವಂಥದ್ದು ಏನಿಲ್ಲ, ಆ ಫೀಡಿಂಗ್ ಮಿಷಿನ್ಗೆ ನಾವು ಸರಿಯಾದ ಪ್ರಮಾಣದ ಫೀಡನ್ನು ನಾವು ತುಂಬಿಸಿಟ್ರೆ ನಾವು ಎಲ್ಲೇ ಇದ್ಕೊಂಡು ಮೊಬೈಲ್ ಆ್ಯಪ್ ಮುಖಾಂತರ ಅದನ್ನು ಫೀಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಸ್ಮಾರ್ಟ್ ಫೀಡಿಂಗ್ ಮುಖಾಂತರ ನಮಗೇನಾಗುತ್ತೆ ಅಂತಂದರೆ, ಒಂದು ಹೆಚ್ಚಿನ ಆ ಫೀಡನ್ನು ವೇಸ್ಟ್ ಮಾಡೋದನ್ನು ನಾವು ಕಡಿಮೆ ಮಾಡ್ಬೋದು. ಅದ್ರ ಜೊತೆಗೆ ಆ ವೇಸ್ಟ್ ಆಗಿರೋ ಫೀಡಿಂದ ನೀರಿನ ಗುಣಧರ್ಮ ಮೇಲೆ ಆಗುವಂಥ ಪ್ರಭಾವ ಆಗಿರ್ಬೋದು ಅಥವಾ ಆ ವೇಸ್ಟಿಂದ ನಮಗೆ ಆದಾಯವಾಗಿ ಕನ್ವರ್ಟ್ ಆಗ್ತಿದ್ದಂಥ ಏನು ಇದೆ ಅದನ್ನು ರೆಡ್ಯೂಸ್ ಮಾಡಲಿಕ್ಕೆ ಉಪಯೋಗ ಆಗ್ತದೆ.
0: ಈಗ ಮೀನುಗಳಿಗೆ ರೋಗವು ಕೂಡ ಬಂದಿರುತ್ತೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗ ಮಾಡೋದ್ರಿಂದ ಈ ಮೀನುಗಳಿಗೆ ಯಾವ ರೋಗ ಬರ್ಬೋದು ಅನ್ನೋದು ಕೂಡ ಕಂಡು

0: ಇಟ್ಕೊಳ್ಬೋದಾ?
1: ಹೌದು, ಈಗ ನಾನು ಈಗ ಸ್ಮಾರ್ಟ್ ಫೀಡಿಂಗ್ ಬಗ್ಗೆ ನಾನು ಹೇಗೆ ಹೇಳಿದೆ ಅದೇ ಥರದೇ. ಈಗ ಒಂದು ಒಂದು ತಳಿ ಮೀನು, ಈಗ ಉದಾಹರಣೆಗೆ ನಾವು ಗೆಂಡೆ ಮೀನುಗಳಲ್ಲಿ ಒಂದು ತಳಿಯನ್ನು ತಗೊಳ್ಳೋಣ, ಯಾವುದಾದ್ರು ಕಾಟ್ಲಾ ಅಂತ ತಗೊಳ್ಳೋಣ. ಅದನ್ನು ನಾವು ಕೃಷಿಯನ್ನು ಮಾಡ್ತಿದ್ದಾಗ ಅದಕ್ಕೆ ಬರಬಹುದಂಥ ಎಲ್ಲ ರೋಗಗಳನ್ನು ನಾವು ಮೊದಲೇ ಮೆಷಿನ್ ಲರ್ನಿಂಗಲ್ಲಿ ನಾವು ಅದಕ್ಕೆ ಫೀಡ್ ಮಾಡಿರ್ತೇವೆ. ಅದಕ್ಕೆ ಹಲವಾರು ರೀತಿಯ ಫೋಟೋಗ್ರಾಫ್ಗಳಾಗಿರ್ಬೋದು ಅಥವಾ ಅದಕ್ಕೆ ಬೇಕಾಗಿರುವಂಥ ಡೇಟಾ ಏನಿದೆ ಎಲ್ಲವನ್ನು ನಮ್ಮ ಮುಂದೆ ತುಂಬಿಸಿರುವಾಗ ಆ ಮೀನಲ್ಲಿ ಯಾವ ಸ್ಟೇಜಲ್ಲಿ ಅದರ ಬಣ್ಣ ಬದಲಾಗ್ಬೋದು, ಅದರ ಮೇಲೆ ಚುಕ್ಕೆಗಳಿರ್ಬೋದು ಅಥವಾ ಅದರ ಮೇಲೆ ಆಗುವಂಥ ಅಲ್ಸರ್ಗಳಾಗಿರ್ಬೋದು, ಅದನ್ನು ಕಂಡುಹಿಡಿಯುತ್ತದೆ. ಈ ಸೆನ್ಸರ್ಗಳ ಮುಖಾಂತರ ಕಂಡುಹಿಡಿದ ನಂತರ ನಮಗೆ ಮಾಹಿತಿಯನ್ನು ನೀಡುತ್ತೆ, ಇದು ಈ ಥರದ ಒಂದು ಔಟ್ ಬ್ರೇಕ್ ಆಗ್ತಾ ಇದೆ. ಸೊ ಅದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಣೆಯನ್ನು ಆದಷ್ಟು ಬೇಗ ಮಾಡ್ಕೋಬೋದು. ಸೊ ಈ ಥರದ್ದು ಮಾಡಿದಾಗ ನಮಗೆ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಏನು ಒಂದು ನಿರ್ವಹಣಾ ಕ್ರಮವನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ನಮಗೆ ಮುಂದೆ ಬರುವಂಥ ದೊಡ್ಡ ಪ್ರಮಾಣದ ಲಾಸನ್ನು ನಾವು ತಡೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದೆಲ್ಲ ಸೆನ್ಸರ್ ಬೇಸ್ಡ್ ಆಗಿರೋದ್ರಿಂದ ನಮಗೇನಾಗುತ್ತೆ, ಬರೀ ಅದರ ಆರೋಗ್ಯದ ವಿಷಯದೇ ಅಂತಲ್ಲ, ರೋಗಗಳ ನಿರ್ವಹಣೆ ಆಗಿರ್ಬೋದು ಅಥವಾ ಯಾವ ಪ್ರಮಾಣದಲ್ಲಿ ಮೀನಿನ ಬೆಳವಣಿಗೆ ಆಗ್ತಾ ಇದೆ ಇದನ್ನು ಕಂಡುಹಿಡಿಯಲಿಕ್ಕೂ ಸಾಧ್ಯ ಆಗುತ್ತೆ.
0: ಇನ್ನೊಂದು ಡಾಕ್ಟರ್ ಚೇತನ್ ಅವರೇ, ಈಗ ಮೀನುಗಾರಿಕೆಯಲ್ಲೂ ಕೂಡ ಡ್ರೋನ್ ತಂತ್ರಜ್ಞಾನ ಉಪಯೋಗಿಸ್ತಾರೆ, ಹಾಗೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಕೂಡ ಉಪಯೋಗಿಸಲಾಗ್ತಾ ಇದೆ, ಈ ಎರಡೂ ಸೇರಿ ನಮ್ಮ ಮೀನುಗಾರಿಕಾ ಕ್ಷೇತ್ರದಲ್ಲಿ ಯಾವ ಬದಲಾವಣೆಯನ್ನು ನಾವು ನಿರೀಕ್ಷಿಸಬಹುದು?
1: ಈಗ ಡ್ರೋನ್ ನಾವು ಉಪಯೋಗ ಮಾಡೋದು ಅಂತ ನೋಡಿದ್ರೆ ದೊಡ್ಡ ಪ್ರಮಾಣದಂತ ಜಲಾಶಯಗಳಿರ್ಬೋದು, ಕೆರೆಗಳಾಗಿರ್ಬೋದು, ಎಲ್ಲಿ ನೀರಿನ ವಿಸ್ತೀರ್ಣ ಜಾಸ್ತಿ ಇದೆ ಅಲ್ಲಿ ನಾವು ಇದನ್ನ ಉಪಯೋಗ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
0: ಮೇಲಿಂದ ನೋಡಬಹುದು,
1: ಇದರಿಂದ ಒಂದು ಎಷ್ಟು ವಿಸ್ತೀರ್ಣ ಇದೆ ಅನ್ನೋದನ್ನ ಒಂದು ಮಾಹಿತಿ ತಿಳ್ಕೊಳ್ಳಿಕ್ಕೆ ಒಂದು ಉಪಯೋಗ ಮಾಡ್ಕೋಬಹುದು. ಅಥವಾ ನೀರಿನ ಗುಣಧರ್ಮ ಏನಾಗಿದೆ, ಕೆಲವು ಸರಿ ಏನಾಗುತ್ತೆ ತುಂಬಾ ಹೆಚ್ಚು ಪಾಚಿ ಬೆಳೆದಿರಬಹುದು, ಅಥವಾ ಎಲ್ಲೋ ಒಂದು ಜಾಗದಲ್ಲಿ ಆ ಮೀನ
0: ಕಾನ್ಸಂಟ್ರೇಷನ್ ಜಾಸ್ತಿ
1: ಇರಬಹುದು,
0: ಇರಬಹುದು,
1: ಇದೊಂದು ಆಗುತ್ತೆ. ಅದರ ಜೊತೆಗೆ ಮೀನಿನ ಕಳ್ಳತನ ಮಾಡ್ತಿದ್ರೆ ಅದನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ಬೋದು. ಈ ತರದ ರೀತಿಯಲ್ಲೆಲ್ಲ ನಾವು ಒಂದು ಡ್ರೋನ್ ಮುಖಾಂತರ ಮಾಡಬಹುದು. ಆದರೆ ಇದಕ್ಕೆ ಆ AIನ ನಾವು ಅಳವಡಿಸಿಕೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಆಗಿಂದನೂ ಆಗಲೇ ಆ ರಿಯಲ್ ಟೈಮ್ ಡೇಟಾವನ್ನು ಕೊಡುತ್ತೆ, ಯಾವ ಪ್ರಮಾಣದಲ್ಲಿದೆ, ಅದರಿಂದ ನಮಗೆ ಏನು ಮಾಹಿತಿ ಸಿಗಬೇಕು, ಓ ಇದು ನಾವು ಅಂದ್ಕೊಂಡಿರೋ ರೀತಿಯ ಇದೆಯಾ ಅಥವಾ ಅದಕ್ಕಿಂತ ಯಾವ ಥರ ಬದಲಾವಣೆ ಆಗಿದೆ, ಅಥವಾ ಅದರಲ್ಲಿರುವಂಥ ಮೀನಿನ ಸಾಂದ್ರತೆ ಎಷ್ಟಿದೆ, ಸ್ಟಾಕಿಂಗ್ ಡೆನ್ಸಿಟಿ ಎಷ್ಟಿದೆ, ಎಷ್ಟು ಬೆಳವಣಿಗೆ ಆಗಿದೆ, ಯಾವ ಟೈಮ್ಗೆ ನಾವು ಇದನ್ನು ಪರಿಪೂರ್ಣವಾಗಿ ಹಾರ್ವೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಇದನ್ನೆಲ್ಲ ಮಾಹಿತಿಯನ್ನು ಈ ಒಂದು AI ಮತ್ತು ಡ್ರೋನ್ ಮುಖಾಂತರ ನಾವು ಮಿಶ್ರಣ ಮಾಡಿ ನಾವು ಒಂದು ದೊಡ್ಡ ಜಲಾಶಯಗಳಲ್ಲಿ ಅಥವಾ ದೊಡ್ಡ ವಿಸ್ತೀರ್ಣ ಇರುವ ನೀರಿನ ಪ್ರದೇಶಗಳಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.
0: ಈಗ ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಒಳನಾಡು ಮೀನು ಸಾಕಾಣಿಕೆಯಲ್ಲಿ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಳವಡಿಕೆಗೆ ಏನು ಅವಕಾಶ ಇದೆ, ಎಲ್ಲೆಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನಾವು ಒಳನಾಡು ಮೀನುಗಾರಿಕೆಯಲ್ಲಿ ಉಪಯೋಗಿಸ್ಕೊಳ್ಬೋದು ಡಾಕ್ಟರ್ ಚೇತನ್ ಅವರೇ?
1: ಈಗ ನಾನು ಹೇಳಿದಾಗೆ ಈಗಿನ ಹೊಸ ಟೆಕ್ನಾಲಜಿಗಳೇನಿದೆ, ರೀಸರ್ಕ್ಯುಲೇಟರಿ ಅಕ್ವಕಲ್ಚರ್ ಸಿಸ್ಟಮ್, ಬಯೋಫ್ಲಾಕ್ ಟೆಕ್ನಾಲಜಿ ಅಥವಾ ಪಂಜರ ಕೃಷಿ ಅಂತ ಏನು ಮಾಡ್ತಾ ಇದ್ದಾವೆ, ಇವೆಲ್ಲದರಲ್ಲೂ ಕೂಡ ಈ ಒಂದು AI ಡಿಜಿಟಲ್ ಆ್ಯಪ್ಸ್ನ ನಾವು ಉಪಯೋಗಿಸ್ಕೋಬೋದು ಅಥವಾ ಅದರ ಸೇವೆಗಳನ್ನು ಬಳಕೆ ಮಾಡ್ಕೋಬೋದು. ಸ್ಮಾರ್ಟ್ ಫೀಡಿಂಗ್, ನಾನು ಆಗಲೇ ಹೇಳಿದಾಗೆ ಸ್ಮಾರ್ಟ್ ಫೀಡಿಂಗ್ ಟೆಕ್ನಾಲಜಿ ಆಗಿರ್ಬೋದು ಅಥವಾ ನೀರಿನ ಗುಣಧರ್ಮಗಳನ್ನು ಕಾಪಾಡ್ಕೊಳ್ಳೋಕ್ಕಾಗಿರ್ಬೋದು, ಇವೆಲ್ಲವನ್ನು ಸೇರಿದ್ರೆ ನಮ್ಮ ಕರ್ನಾಟಕದಲ್ಲಿ ಹಲವಾರು ರೀತಿಯಲ್ಲಿ ಹೊಸ ತಂತ್ರಜ್ಞಾನ ಬಳಸಿ ಮೀನು ಕೃಷಿಯನ್ನು ಮಾಡ್ತಿರೋ ಹಲವಾರು ಕೃಷಿಕರಿದ್ದಾರೆ. ಅವರು ಇದರಿಂದ ಅವರಲ್ಲಿ ಏನು ಹೆಚ್ಚಿನ ಲೇಬರ್ ಇಂಟೆನ್ಸಿವ್ ಕೆಲಸ ಏನಿದೆ ಅದನ್ನು ರೆಡ್ಯೂಸ್ ಮಾಡ್ಬೋದು, ಅದು ಆದಾಯವಾಗಿ ಟರ್ನ್ ಆಗುತ್ತೆ. ಅದರ ಜೊತೆಗೆ ಹೆಚ್ಚಿನ ಮೀನಿನ ಬೆಳವಣಿಗೆಯನ್ನು ಮಾಡ್ಕೋಬೋದು, ಅದರ ಯಾವ ಪ್ರಮಾಣಕ್ಕೆ ಮಾರುಕಟ್ಟೆ ಬೆಲೆ ಎಷ್ಟಿದೆ ಅದನ್ನು ನೋಡಿಕೊಂಡು ನಾವು ಮೀನಿನ ಮಾರಾಟ ಮಾಡಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ. ಸೊ ಇದರ ಜೊತೆಗೆ ಆರೋಗ್ಯಕರವಾದ ಮೀನನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಬೆಳೆದು ಸಾಕಾಣಿಕೆ ಅಥವಾ ಮಾರುಕಟ್ಟೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಕರ್ನಾಟಕದಲ್ಲಿ ಹಲವಾರು ಕೃಷಿಕರು ಈಗಾಗಲೇ ಕೆಲವರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಏನು ಮೀನು ಕೃಷಿಗೆ ಇಳಿದಿದ್ದಾರೆ ಇದನ್ನು ಬಳಕೆ ಮಾಡ್ಕೋತಾ ಇದ್ದಾರೆ ಈಗಾಗಲೇ. ಸ್ಮಾರ್ಟ್ ಫೀಡಿಂಗ್ ಆಗಿರ್ಬೋದು ಅಥವಾ ರಿಯಲ್ ಟೈಮ್ ಡೇಟಾ ಕೊಡುವಂಥ ಸೆನ್ಸರ್ಗಳಾಗಿರ್ಬೋದು, ವಾಟರ್ ಕ್ವಾಲಿಟಿ ಆಗಿರ್ಬೋದು ಅಥವಾ ಎಷ್ಟು ಪ್ರಮಾಣದ ಬೆಳವಣಿಗೆ ಆಗಿದೆ ಇದನ್ನು ತಿಳ್ಕೊಳ್ಳೋ ಅಂಥ ಡೇಟಾ ಸೆಟ್ಸ್ನ ಯೂಸ್ ಮಾಡ್ತಾ ಇರುತ್ತೆ. ಇದೆಲ್ಲ ಈಗಾಗಲೇ ಕರ್ನಾಟಕದಲ್ಲಿ ಮಾಡ್ತಿದ್ದಾರೆ, ಮುಂದಿನ ದಿನಗಳಲ್ಲಿ ಕೂಡ ಹೆಚ್ಚಾಗುವ ಸಾಧ್ಯತೆ. ಯಾಕಂದರೆ ಈಗ AIನ ಸಿಂಪ್ಲಿಫೈಡ್ ಮಾಡ್ತಾರೆ. ಈಗ ಮೊದಲಾದರೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ಒಬ್ಬ ಅದರ ಬಗ್ಗೆ ತಿಳ್ಕೊಂಡಿರೋವಂಥ ಪರ್ಸನ್ನೇ ಅದು ಬೇಕಿತ್ತು. ಈಗ ಸಿಂಪ್ಲಿಫೈಡ್ ಮಾಡಿ ಪ್ರತಿಯೊಬ್ಬ ವ್ಯಕ್ತಿಯು ಅದನ್ನು ಅರ್ಥ ಮಾಡ್ಕೊಂಡು ಬಳಕೆ ಮಾಡ್ಕೊಳ್ಳೋ ಲೆವೆಲ್ಗೆ ತರಬೇತಿಗಳನ್ನು ಕೊಡ್ತಾ ಇದ್ದಾರೆ, ಅದನ್ನು ಬಳಕೆ ಮಾಡ್ಕೊಂಡು ನಾವು ಕೃಷಿ ಮಾಡೋದ್ರಲ್ಲಿ ಸಾಧ್ಯ.
0: ಈಗ ಇನ್ನೊಂದು ಡಾಕ್ಟರ್ ಚೇತನ್ ಅವರೇ, ಈಗ ಸಣ್ಣ ಮತ್ತು ಮಧ್ಯಮ ಮಟ್ಟದ ಮೀನು ಸಾಕಾಣೆ ಮಾಡುವಂಥ ರೈತರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ಯಾವ್ಯಾವ ಸವಾಲನ್ನು ಎದುರಿಸಬೇಕಾಗುತ್ತೆ?
1: ಮೊದಲನೇದಾಗಿ ಈಗ ನಾವು AI ಟೂಲ್ಸ್ ಅಂತ ಹೇಳಿದಾಗ ಸ್ವಲ್ಪ ಇದು ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಮೊದಲ ಹೂಡಿಕೆ ಏನಿದೆ ಅದೊಂದು ಸ್ವಲ್ಪ ದುಬಾರಿ ಆಗಿರುತ್ತೆ.

0: ಆದರೆ ಕಾಲಕ್ರಮೇಣ ಅದು ಸಿಂಪ್ಲಿಫೈಡ್ ಆಗೋದ್ರಿಂದ ನೆಕ್ಸ್ಟ್ ಅದನ್ನೆಲ್ಲ ಇನ್ನೂ ಮತ್ತಷ್ಟು ಕಡಿಮೆ ಬೆಲೆಗೆ ಸಿಗುವಂತ ಸಾಧ್ಯತೆಗಳು ಇರುತ್ತೆ. ಇದು ಒಂದಾಗಿರುತ್ತೆ. ಮತ್ತೆ ಇದರ ತಾಂತ್ರಿಕ ಜ್ಞಾನವನ್ನ ಈಗ ನಾವು ತೊಳ್ಕೋಬೇಕು. ಯಾಕಂದ್ರೆ ನಾನು ಈಗಾಗಲೇ ಹೇಳಿದೆ, ಬರೀ ಇಂಜಿನಿಯರ್ಸ್ ಆಗಿರ್ಬೋದು ಅಥವಾ ಸಾಫ್ಟ್ವೇರ್ ಡೆವಲಪರ್ಸ್ ಆಗಿರ್ಬೋದು ಇದನ್ನ ಮಾತ್ರ ತಿಳ್ಕೊಂಡಿರ್ತಾರೆ ಅಂತ. ಈಗ ಸಿಂಪ್ಲಿಫೈಡ್ ಆಗಿರೋದ್ರಿಂದ ಕೆಲವರು ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನ ಮಾಡ್ತೇವೆ, ನಾವು ಇಲಾಖೆಗಳಿಂದ ಮಾಡ್ತೇವೆ, ಸಂಶೋಧನಾ ಕೇಂದ್ರಗಳಿಂದ, ವಿಶ್ವವಿದ್ಯಾಲಯಗಳಿಂದ ನಾವು ಮಾಡ್ತೇವೆ. ಈ ಇದರಲ್ಲಿ ಕೃಷಿಕರಿಗೆ ಬೇಕಾಗಿರುವಂತಹ ಮಾಹಿತಿ ಏನಿದೆ ಅದನ್ನ ನಾವು ಮಾಡೋದ್ರಿಂದ ಈ ಒಂದು ಜ್ಞಾನದೊಂದಿಗೆ ಈ ಎಐ ಟೂಲ್ಸ್ನ ಅವರು ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಮತ್ತು ಇದರ ಜೊತೆಗೆ ಈ ಒಂದು ನಿರ್ವಹಣಾ ವೆಚ್ಚ ಕೂಡ ಇದರಲ್ಲಿ ಇರುತ್ತೆ. ನಾವು ಬರೀ ಅದನ್ನು ಹಾಕಿ ಬಿಟ್ಟರೆ ಆಗೋದಿಲ್ಲ, ಅದನ್ನು ಪ್ರತಿದಿನವನ್ನು ನೋಡಿಕೊಂಡು ಬರುವಂಥ ನಿರ್ವಹಣೆ ಏನಿದೆ ಅದರಲ್ಲಿ ಕೂಡ ಸ್ವಲ್ಪ ಖರ್ಚಾಗಿದೆ. ಯಾಕಂದರೆ ಇದೆಲ್ಲ IoT ಬೇಸ್ಡ್, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳ್ತೇವೆ. ಸೊ ಇದೆಲ್ಲ ಎಐ ಟೂಲ್ಸ್ ಎಲ್ಲ ಡಿಜಿಟಲೈಸ್ ಆಗಿರೋದ್ರಿಂದ ಇದಕ್ಕೆ ಇಂಟರ್ನೆಟ್ ಫೆಸಿಲಿಟಿ ಕೂಡ ಬೇಕಾಗುತ್ತೆ. ಸೊ ಇವೆಲ್ಲ ಸ್ವಲ್ಪ ವೆಚ್ಚ ಸ್ವಲ್ಪ ಮೊದಲನೇ ಬಾರಿ ಅವರು ಇನ್ವೆಸ್ಟ್ ಮಾಡಬೇಕಾಗತ್ತೆ. ತದನಂತರ ಅದರಲ್ಲಿ ಮ್ಯಾನೇಜ್ಮೆಂಟ್ ಏನಿದೆ 10 ಜನ ಮಾಡೋ ಕೆಲಸನೇ ಕಡಿಮೆ ಆಗುತ್ತೆ. ಸೊ ಇದರಿಂದ ನಾವು ಎಲ್ಲೇ ಇದ್ದರೂ ಕೂಡ, ನಾವು ಒಂದು ದಿನ ಊರಲ್ಲಿಲ್ಲ, ನನಗೇನೋ ಕೆಲಸದ ಮುಖಾಂತರ ನಾನು ಎಲ್ಲೋ ದೂರ ಹೋಗಬೇಕು, ಅಲ್ಲಿ ಕೂಡ ಅವರು ಆ ಒಂದು ಕೃಷಿಯ ಏನು ಬೆಳವಣಿಗೆ ಏನಿದೆ ಅದನ್ನು ಅವರು ಟ್ರ್ಯಾಕ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಫೀಡ್ ತಿಂತಿದೆಯಾ, ಎಷ್ಟು ತಿಂದಿದೆ, ಇವತ್ತು ಜಾಸ್ತಿ ತಿಂದಿದ್ರೆ ಅದರ ನೆಕ್ಸ್ಟ್ ದಿನ ಎಷ್ಟು ಪ್ರಮಾಣವನ್ನು ಇನ್ಕ್ರೀಸ್ ಮಾಡ್ಬೋದು, ಅಥವಾ ಫೀಡ್ ಉಳಿದಿದೆಯಾ ತಿಂದಿಲ್ವಾ ನೆಕ್ಸ್ಟ್ ದಿನಕ್ಕೆ ಆ ಫೀಡನ್ನು ರೆಡ್ಯೂಸ್ ಮಾಡೋದು. ಎಲ್ಲ ಮೊಬೈಲ್ ಮುಖಾಂತರನೇ ಕೂತು ಅಲ್ಲಲ್ಲೇ ಮಾಡೋದ್ರಿಂದ ಯಾವುದೇ ಒಬ್ಬ ಪರ್ಸನ್ನು, ಯಾಕಂದರೆ ಒಬ್ಬ ತಾನು ಕೃಷಿಕ ಇನ್ನೊಬ್ಬರಿಗೆ ಹೇಳಿ ಅದು ಮಾಡಿಸೋದು ತುಂಬ ಕಷ್ಟ ಆಗುತ್ತೆ. ಸೊ ತಾವಾಗಿ ಈ ಮೊಬೈಲ್ ಆ್ಯಪ್ಸ್ ಮುಖಾಂತರ ಮಾಡೋದ್ರಿಂದ ತಮ್ಮ ಕೃಷಿ ಮೇಲೆ ತಮಗೆ ಆದಂಥ ಜವಾಬ್ದಾರಿ ಜೊತೆಗೆ ನಂಬಿಕೆ ಕೂಡ ಇದ್ದೇ ಇರುತ್ತೆ.
1: ಡಾಕ್ಟರ್ ಚೇತನ್ ಅವರೇ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸೋದ್ರಿಂದ ನಮ್ಮ ಮೀನು ಉತ್ಪಾದನೆ ಮತ್ತು ನಮ್ಮ ರೈತರ ಆದಾಯ ಕೂಡ ಹೆಚ್ಚಿಸ್ಬೋದಾ?
0: ಹೌದು, ಇದರಲ್ಲಿ ನಾನಾಗಲೇ ಹೇಳಿದಾಗೆ ಮೊದಲನೇದಾಗಿ ಎಷ್ಟು ಪ್ರಮಾಣ ಆಹಾರವನ್ನು ನಾವು ಉಪಯೋಗಿಸಿದ್ದೀವಿ ಅದರ ಮುಖಾಂತರ ಪೋಲಾಗ್ತಿದ್ದಂಥ ಆಹಾರದ ಪ್ರಮಾಣವನ್ನು ನಾವು ಕಾಪಾಡ್ಬೋದು, ಇದರಿಂದ ನಮಗೆ ಆದಾಯ ಆಗುತ್ತೆ. ಆ ಪೋಲಾಗ್ತಿದ್ದಂಥ ಆಹಾರದಿಂದ ನೀರಿನ ಗುಣಧರ್ಮಗಳು ಹಾಳಾಗ್ತಿತ್ತು, ಅದನ್ನು ನಾವು ಕಾಪಾಡ್ಕೊಳ್ಳಿಕ್ಕಾಗತ್ತೆ. ಇದರೊಂದಿಗೆ ನಮಗೆ ಹೆಚ್ಚಿನ ಏನು ಉತ್ಪಾದನೆ ಆಗೋ ಸಾಧ್ಯತೆ ಇದೆ, ಮತ್ತು ರೋಗಗಳನ್ನು ತಡೆಗಟ್ಟುವಂಥದ್ದು ಕಡಿಮೆ ಆದಲ್ಲಿ ಅಥವಾ ಅತಿ ಬೇಗನೆ ನಾವು ರೋಗ ಏನು ಅದರಲ್ಲಿ ಬರ್ತಾ ಇದೆ ಅದನ್ನು ನಾವು ಐಡೆಂಟಿಫೈ ಮಾಡೋದ್ರಿಂದ ಏನಾಗುತ್ತೆ, ಮುಂದೆ ದೊಡ್ಡ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಆಗೋದನ್ನು ನಾವು ಕಡಿಮೆ ಮಾಡೋದ್ರಿಂದ ನಮಗೆ ಇದು ಉತ್ಪಾದನೆಯಾಗಿ ಕನ್ವರ್ಟ್ ಆಗೋದ್ರಿಂದ ಇವೆಲ್ಲ ನಮಗೆ ಆದಾಯವಾಗಿ ಸೃಷ್ಟಿ ಮಾಡುತ್ತೆ. ಇದರ ಜೊತೆಗೆ ಒಳ್ಳೆ ಮಾರುಕಟ್ಟೆ ಬೆಲೆ ಇದೆ ಅನ್ನೋದು ಕೂಡ ನಮಗೆ ಈ ಡಿಜಿಟಲ್ ಆ್ಯಪ್ಗಳ ಮುಖಾಂತರ ಗೊತ್ತಾಗುತ್ತೆ. ಆ ಪ್ರಮಾಣದಲ್ಲಿ ನಾವು ಯಾವ ಸರಿಯಾದ ರೀತಿಯಲ್ಲಿ ಯಾವ ಗಾತ್ರದಲ್ಲಿ ಮೀನು ಬೆಳೆದಿರುತ್ತೆ ಅದನ್ನು ಆ ಮಾರುಕಟ್ಟೆ ಬೆಲೆಗೆ ಸೂಕ್ತವಾಗಿದೆಯಾ, ತಮ್ಮಲ್ಲಿ ಆದಾಯಕ್ಕೆ ಅದು ಪರಿಪೂರ್ಣವಾಗಿ ಅದು ಕೊಡುತ್ತಾ ಅನ್ನೋದು ನೋಡಿಕೊಂಡು ನಾವು ಮಾರುಕಟ್ಟೆಗೆ ಬಿಡೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ನಮಗೆ ಹಲವಾರು ರೀತಿಯಲ್ಲಿ ಒಬ್ಬ ಕೃಷಿಕನಿಗೆ ಹೆಚ್ಚಿನ ಆದಾಯ, ಇರುವಂಥ ಆದಾಯಕ್ಕಿಂತ ಹೆಚ್ಚಿನ ಆದಾಯ ನೀಡಲಿಕ್ಕೆ ಸಾಧ್ಯ ಆಗುತ್ತೆ.
1: ಇದು ಒಂದು. ಮತ್ತೆ ಈಗ ನೀವು ಹೇಳ್ದಂಗೆ ಡ್ರೋನು ಬಳಸ್ತೀರಲ್ಲ,
0: ಹೌದು,
1: ಯಾವ ಸೈಜಿನ ಫಿಶ್ಗಳು ಎಲ್ಲೆಲ್ಲಿ ಇದ್ದಾವೆ ಅವನ್ನು ಹುಡುಕಿ ನೀವು ಕ್ಯಾಚ್ ಮಾಡೋಕ್ಕೂ ಆಗುತ್ತೆ.
0: ಹೌದು, ಈಗ ನೀವು ಈಗ ಸಮುದ್ರ ಮೀನುಗಾರಿಕೆಯಲ್ಲಿ ನಾವು ಒಂದು ಉದಾಹರಣೆ ತಗೊಂಡ್ರೆ ಮತ್ಸ್ಯ ಸೇತು ಆ್ಯಪ್ ಅಂತ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರದಿಂದ ಅದು ನಡೀತಾ ಇದೆ. ಇದೇನು ಮಾಡುತ್ತಂದ್ರೆ ಸಮುದ್ರದ ಯಾವ ಭಾಗದಲ್ಲಿ ಎಷ್ಟು ಮೀನುಗಳಿದೆ ಅಂತ ಹೇಳಿ ಮತ್ಸ್ಯ ಸೇತು ಆ್ಯಪ್ ಅನ್ನು ಅದು ಮೀನುಗಾರರಿಗೆ ತೋರಿಸುತ್ತೆ. ಅದರ ಮುಖಾಂತರ ಅವರು ದೋಣಿಗಳನ್ನ ಅಲ್ಲಿಗೆ ತಗೊಂಡೋಗಿ ಅದನ್ನ ಮೀನು ಹಿಡಿಯೋ ಅಂತ ಕೆಲಸಗಳನ್ನ ಮಾಡೋದು. ನಾವು ಪೊಟೆನ್ಷಿಯಲ್ ಫಿಶಿಂಗ್ ಝೋನ್ ಅಂತ ಹೇಳ್ತೀವಿ, ಅಂದ್ರೆ ಎಲ್ಲಿ ಮೀನುಗಳು ಹೆಚ್ಚಾಗಿ ಸಿಗುತ್ತೆ ಅನ್ನೋದ ಮಾಹಿತಿಯನ್ನ ರಿಯಲ್ ಟೈಮ್ ಆಗಿ ಅವ್ರಿಗೆ ಮೀನುಗಾರರಿಗೆ ಕೊಡೋ ರವಾನೆ ಮಾಡ್ತಾ ಇರುತ್ತೆ. ಅದ್ರ ಜೊತೆಗೆ ಹವಾಮಾನದ ಮುನ್ನೆಚ್ಚರಿಕೆಗಳಾಗಿರ್ಬೋದು ಅಥವಾ ಮುಂದೆ ಇನ್ನು 4-5 ದಿನಗಳ ಹೇಗಿರ್ಬೋದು, ಮೀನುಗಾರಿಕೆಗೆ ಸೂಕ್ತನಾ ಅಲ್ವಾ, ಅಥವಾ ಯಾವ ಗಾತ್ರದ ಮೀನುಗಳು ಅಲ್ಲಿದ್ದಾವೆ, ಸಣ್ಣ ಗಾತ್ರಗಳಿದ್ರೆ ಇದು ಹಿಡಿಬಾರ್ದು ಅಥವಾ ದೊಡ್ಡ ಗಾತ್ರದಿದೆ ಇದು ಮಾರುಕಟ್ಟೆಗೆ ಸೂಕ್ತವಾಗಿದೆ, ಇದನ್ನೆಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಈ ಹಲವಾರು ಡ್ರೋನ್ಗಳಾಗಿರ್ಬೋದು ಅಥವಾ ಸ್ಯಾಟಲೈಟ್ ಇಮೇಜಿಂಗ್ ಆಗಿರ್ಬೋದು ಇದೆಲ್ಲ ಸಹಾಯ.
1: ಅಂದರೆ ಈಗ ಅತಿ ದೊಡ್ಡ ಗಾತ್ರದ ಮೀನನ್ನು ಕೂಡ ಹಿಡಿಯಕ್ಕೆ ಹೋಗಲ್ಲ.
0: ಹೌದು, ಅಲ್ಲ ತುಂಬ ದೊಡ್ಡ ಗಾತ್ರ ಅಂತಂದ್ರೆ ಈಗ ಮಾರುಕಟ್ಟೆಗೆ ಅದು ಸೂಕ್ತವಾಗಿದ್ರೆ ಮಾತ್ರ ಹಿಡಿತಾರೆ,
1: ಇಲ್ಲಾಂದ್ರೆ
0: ಅದು ಮಾರುಕಟ್ಟೆ ಬೆಲೆ ಇದ್ರೆ ಮಾತ್ರ, ಇಲ್ಲ ಅಂದ್ರೆ ಅದನ್ನ ಅವರು
1: ಹಿಡಿಯೋದಿಲ್ಲ, ತುಂಬಲೇ ತಂದು ಮತ್ತೆ ಇದ ಮಾಡ್ದಂಗೆ
0: ಇಲ್ಲಿ ಬಂದು ಅದು ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಅದಕ್ಕಿಂತ ಯಾಕಂದ್ರೆ ಅಲ್ಲಿ ಇವರು ದೋಣಿಯಲ್ಲಿ ಅದಕ್ಕೋಸ್ಕರ ಜಾಗ ವೇಸ್ಟ್ ಆಗುತ್ತೆ, ಅಲ್ಲಿಂದ ತರುವಂತದ್ದು ಫ್ಯೂಯಲ್ ವೇಸ್ಟ್ ಆಗುತ್ತೆ, ಇಷ್ಟೆಲ್ಲ ಅವಾಯ್ಡ್ ಮಾಡಬಹುದು ನಾವು.
1: ಎಲ್ಲ ವಿಚಾರ ಮಾಡಿ ತುಂಬಾ ತೂಕ ಮಾಡಿ ತಗೊಂಡ್ಬರ್ತಾರೆ. ಇನ್ನೊಂದು ಡಾಕ್ಟರ್ ಚೇತನ್ ಅವರೇ, ಈಗ ಮೀನುಗಾರಿಕೆ ಕ್ಷೇತ್ರದಲ್ಲಿ ಡಿಜಿಟಲ್ ತಂತ್ರಜ್ಞಾನ ನಮ್ಮ ಯುವಕರಿಗೆ ಬೇರೆ ಬೇರೆ ಉದ್ಯೋಗ ಮತ್ತು ಉದ್ಯಮಶೀಲತೆಯನ್ನು ಕೂಡ ತೋರಿಸ್ಕೊಡ್ತಾ ಇದೆ. ಏನೇನು ಉದ್ಯೋಗ ನಮ್ಮ ಯುವಕರು ಈ ಮೀನುಗಾರಿಕೆ ಕ್ಷೇತ್ರದಲ್ಲಿ ಅದರಲ್ಲೂ ಡಿಜಿಟಲ್ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಮಾಡಬಹುದಾಗಿದೆ?
0: ಈಗ ಯುವಕರಿಗೆ ಇದರಲ್ಲಿ ಎಷ್ಟು

0: ಉಪಯೋಗಗಳಿದೆ ಅಂತಂದ್ರೆ, ಈಗ ನೋಡಿ, ಒಬ್ರು ಡ್ರೋನ್ ಅನ್ನ ಇಟ್ಟಿರ್ತಾರೆ, ಆ ಡ್ರೋನ್ ಅನ್ನ ಕನ್ಸಲ್ಟೆನ್ಸಿ ಮುಖಾಂತರ ರೈತರಿಗೆ ಉಪಯೋಗ ಮಾಡಲಿಕ್ಕೆ ಕನ್ಸಲ್ಟೆನ್ಸಿ ಏಜೆನ್ಸಿ ಮಾಡ್ಬೋದು, ಆ ಡ್ರೋನ್ಗಳನ್ನು ಬಳಕೆ ಮಾಡೋಂಥ ಒಂದು ಸೆಂಟರ್ ಮಾಡ್ಬೋದು, ಹಾಗೆ ಡಿಜಿಟಲ್ ಆ್ಯಪ್ಸ್ನ ಡೆವಲಪ್ ಮಾಡುವಂಥ ಒಂದು ಸೆಂಟರ್ಗೆ ಸೇರ್ಕೋಬೋದು. ಯುವಕರಿಗೆ ಅದರಲ್ಲಿ ಅವಕಾಶ ಇದೆ, ಆ್ಯಪ್ಗಳು ಡೆವಲಪ್ ಮಾಡುವಂಥದ್ದು, ನನಗೆ ಮೀನುಗಾರಿಕೆಗೆ ಪೂರಕವಾದಂಥ ಆ್ಯಪ್ಗಳನ್ನು ಡೆವಲಪ್ ಮಾಡುವಂಥದ್ದಾಗಿರ್ಬೋದು. ಅದರ ಜೊತೆಗೆ ನಿಮಗೆ ಬೇಕಾಗಿರುವಂಥ ಡೇಟಾ ಏನು ಬಂದಿರುತ್ತೆ, ಆ ಡೇಟಾನ ನಾವು ಪ್ರತಿಯೊಬ್ಬರು ಓದ್ಲಿಕ್ಕಾಗದು, ಅದನ್ನು ವಿಶ್ಲೇಷಣೆ ಮಾಡಿ ಇದು ಸರಿಯಾದ ರೀತಿಯಲ್ಲಿ ಬಂದಿರುವಂಥ ಡೇಟಾ, ಇದರ ಸಾರಾಂಶ ಏನಿದೆ, ಇದನ್ನು ಕೂಡ ತಿಳಿಸುವಂಥ ಕೆಲಸಗಳನ್ನು ಮಾಡ್ಬೋದು. ಸೊ ಈ ಥರದ್ದೆಲ್ಲ ನಾವು ಮಾಡೋದ್ರಿಂದ ಮತ್ತು ಯುವಕರಿಗೆ ಈ ಇದರಲ್ಲಿ ಬರೀ ಮೀನು ಕೃಷಿಗೆ ಅಲ್ಲದೆ ಅದಕ್ಕೆ ಪೂರಕವಾಗಿರುವಂಥ ಏನೇನು ಡಿಜಿಟಲ್ ವ್ಯವಸ್ಥೆಗಳನ್ನು ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಅಥವಾ ಅದನ್ನು ಅಭಿವೃದ್ಧಿಪಡಿಸ್ಲಿಕ್ಕೆ ಯುವಕರು ಇದರಲ್ಲಿ ಕೈ ಜೋಡಿಸಿ ಅದರಿಂದ ಆದಾಯ ಪಡೆಯಲಿಕ್ಕೂ ಸಾಧ್ಯ ಆಗುತ್ತೆ. ಈ ರೀತಿಯಲ್ಲಿ ಯುವಕರು ತಮ್ಮ ಸ್ವಯೋದ್ಯೋಗವನ್ನು ಮಾಡಿಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ. ಈಗ ನಾವು ಕೃಷಿಯಲ್ಲಿ ನೋಡಿದಾಗ ನೀವು ಒಂದು ಡ್ರೋನ್ನ ಬಳಕೆ ಮಾಡಿ ಔಷಧಿನ ಸಿಂಪಡಣೆ ಮಾಡುವುದಾಗಿರ್ಬೋದು, ಅಥವಾ ಎಲ್ಲೋ ಒಂದು ಜಾಗವನ್ನು ಐಡೆಂಟಿಫೈ ಮಾಡಲಿಕ್ಕೆ, ಕಾಡಿನ ಪ್ರದೇಶದಲ್ಲಿ ಅಲ್ಲಿ ಎಷ್ಟು ಪ್ರಮಾಣದ ಗಿಡಗಳಿದೆ, ಎಷ್ಟು ಮರಗಳಿದೆ, ಎಷ್ಟು ಪ್ರಮಾಣದಲ್ಲಿದೆ, ಇದನ್ನೆಲ್ಲ ಮಾಡೋಕ್ಕೆ ಹಲವಾರು ರೀತಿಯಲ್ಲಿ ಡ್ರೋನ್ನ ಬಳಕೆ ಮಾಡ್ತಾ ಇದೆ. ಆ ಡ್ರೋನನ್ನು ಬಳಕೆ ಮಾಡಿ ಇದೇ ಜಲಾಶಯಗಳಲ್ಲಾಗಿರ್ಬೋದು, ದೊಡ್ಡ ಪ್ರಮಾಣದ ನೀರು ಪ್ರದೇಶಗಳಲ್ಲಾಗಿರ್ಬೋದು ಮಾಡಲಿಕ್ಕೆ ಈ ಯುವಕರು ಈ ಥರ ಒಂದು 4-5 ಡ್ರೋನ್ಗಳು ಇಟ್ಕೊಂಡು ತಮ್ಮ ಸೇವೆಯನ್ನು ಸಲ್ಲಿಸೋದ್ರಿಂದ ಅವ್ರಿಗೆ ಆದಾಯ ಸಿಗಲಿಕ್ಕೂ ಸಾಧ್ಯ ಇರುತ್ತೆ.
1: ಅದೇ ತಾವು ಹೇಳಿದಾಗ ಈಗ ಡ್ರೋನ್ ಅನ್ನ ಸಮುದ್ರ ಅಂಚಿಗೆ ಅಥವಾ ದೊಡ್ಡ ಕೆರೆಗಳ ಕಡೆ,
0: ಹೌದು,
1: ಈಗ ನೀವು ಫಿಶ್ ಎಲ್ಲಿ ಸಾಂದ್ರತೆ ಜಾಸ್ತಿ ಇದೆ ಅಲ್ಲಿ ಹೋಗಿ ಹಿಡಿಲಿಕ್ಕೂ ಕೂಡ ನೀವು ಹೇಳಬಹುದು ಮೀನುಗಾರರಿಗೆ. ನೀವು ಉಪಯೋಗಿಸಬೇಕಾಗಿಲ್ಲ, ಯಾರಿಗೆ ಸಲಹೆ ಯಾರು ಕೊಡಬಹುದು,
0: ಸಲಹೆ ಕೊಡುವಂತ ಕೇಂದ್ರಗಳನ್ನ ಮಾಡ್ಕೋಬಹುದು,
1: ನೀವು ಏಜೆನ್ಸಿ ಮಾಡಬಹುದು,
0: ಏಜೆನ್ಸಿ ಮಾಡಬಹುದು. ಇದರಿಂದ ಹಲವಾರು, ಅದರ ಜೊತೆಗೆ ಯುವಕರಲ್ಲಿ ಏನು ಅಂತಂದ್ರೆ, ಈಗ ಡಿಜಿಟಲ್ ಯುಗಕ್ಕೆ ಬೇಗ ಒಗ್ಗೂಡುವಂತದ್ದಾಗಿರೋದ್ರಿಂದ ಈಗ ಬೇಗ ಈ ಹೊಸ ತಂತ್ರಜ್ಞಾನಗಳನ್ನ ಅರ್ಥ ಮಾಡಿಕೊಂಡು ಅದು ಒಬ್ಬ ಸಾಮಾನ್ಯ ಕೃಷಿಕನಿಗಾಗಿರ್ಬೋದು, ಸಾಮಾನ್ಯ ರೈತನಿಗಾಗಿರ್ಬೋದು, ತಿಳಿದು ಹೇಳುವಂತ ಸಾಮರ್ಥ್ಯ ಅವರು ಹೊಂದಿದ್ದಾರೆ. ಸೊ ಅದನ್ನ ಸಿಂಪ್ಲಿಫೈ ಮಾಡಿಕೊಂಡು ಅವರು ಈ ತರದ ಆದಾಯವಾಗಿ ಟರ್ನ್ ಮಾಡ್ಕೊಳ್ಳಿಕ್ಕೆ ಹಲವಾರು ಅವಕಾಶಗಳಿದೆ.
1: ಈಗ ಡಾಕ್ಟರ್ ಚೇತನ್ ಅವರೇ, ಈಗ ಎಲ್ಲ ಕ್ಷೇತ್ರನೂ ದಾಪುಗಾಲು ಹಾಕಿ ಬೆಳೀತಾನೆ ಇದೆ.
0: ಹೌದು,
1: ಕೃಷಿ ಕ್ಷೇತ್ರ ಇರ್ಬೋದು, ತೋಟಗಾರಿಕಾ ಕ್ಷೇತ್ರ ಇರ್ಬೋದು, ಹಲವಾರು ಕ್ಷೇತ್ರ, ಅದೇ ಥರ ಮೀನುಗಾರಿಕಾ ಕ್ಷೇತ್ರನೂ ಕೂಡ ಬೆಳೀತಾನೆ ಇದೆ. ಇದು ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು ಅನ್ನೋದು ನಮ್ಮ ರೈತರ ಆಶಯ, ನಮ್ಮ ಸರ್ಕಾರದ ಆಶಯ. ಅಗಾಧ ಪ್ರಮಾಣದ ಆದಾಯ ಈ ತಂದುಕೊಡುವಂಥ ಈ ಒಂದು ಕ್ಷೇತ್ರ ಆಗಿದೆ. ಹಾಗಾಗಿ ಮುಂದಿನ ಅನೇಕ ವರ್ಷಗಳು, ಒಂದು 10 ವರ್ಷ ಇಟ್ಕೊಳ್ಳಿ, ಮುಂದಿನ 10 ವರ್ಷಗಳಲ್ಲಿ ನಮ್ಮ ರಾಜ್ಯದ, ನಮ್ಮ ದೇಶದ ಮೀನುಗಾರಿಕಾ ಕ್ಷೇತ್ರ ಈ ಒಂದು ಕೃತಕ ಬುದ್ಧಿಮತ್ತೆ ಉಪಯೋಗಿಸ್ಕೊಂಡು ಹೋಗೋದ್ರಲ್ಲಿ ಯಾವ ಥರ ಹೆಜ್ಜೆ ಇಡ್ಬೋದು?
0: ಈಗಿನ ಪ್ರಮಾಣ ನೋಡ್ತಾ ಇದ್ರೆ ಮುಂದಿನ 10 ವರ್ಷದಲ್ಲಿ ಮೆಜಾರಿಟಿ ಎಲ್ಲ ಈ ಸ್ಮಾರ್ಟ್ ಬೇಸ್ಡ್ ಅಕ್ವಕಲ್ಚರ್ ಸಿಸ್ಟಮ್ಗೆ ಟರ್ನ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದರೆ ಈಗಾಗಲೇ ಇರೋವಂಥ ನಮ್ಮಲ್ಲಿ ಇರೋವಂಥ ಜಾಗದ ಸಮಸ್ಯೆ ಅಥವಾ ಸಂಪನ್ಮೂಲಗಳ ಸಮಸ್ಯೆ ಇರೋದ್ರಿಂದ ನಾವು ಹಲವಾರು ರೀತಿಯಲ್ಲಿ AI ಟೂಲ್ಸ್ನ ಉಪಯೋಗಿಸ್ಕೊಂಡು ಮೀನು ಕೃಷಿಯನ್ನು ಮಾಡೋವಂಥ ರೀತಿಗೆ ಬಂದುಬಿಡ್ತೇವೆ. ಈಗ ನಾನಾಗಲೇ ಹೇಳಿದೆ, ಹಲವಾರು ಹೊಸ ಟೆಕ್ನಾಲಜಿಗಳಲ್ಲಿ ನಾವು ಇದನ್ನು ಬಳಕೆ ಮಾಡ್ತಿದ್ದೇವೆ ಅಂತ. ಮುಂದಿನ ದಿನಗಳಲ್ಲಿ ಲೇಬರ್ಸ್ ಸಿಗುವಂಥದ್ದು ಇನ್ನೂ ಮತ್ತಷ್ಟು ಕಷ್ಟ ಆಗ್ಬೋದು. ಅಂಥ ಟೈಮಲ್ಲಿ ಇದನ್ನು ಉಪಯೋಗಿಸೋದ್ರಿಂದ ಕಡಿಮೆ ಜನಗಳನ್ನು ಇಟ್ಕೊಂಡು ಹೆಚ್ಚು ಉತ್ಪಾದನೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ಈಗ ರೋಗಗಳ ನಿಯಂತ್ರಣಕ್ಕೋಸ್ಕರ ನಾವು ಅದಕ್ಕೆ ಬೇಕಾಗಿರೋ ಮೆಡಿಸನ್ಸ್ ಆಗಿರ್ಬೋದು ಅಥವಾ ರೋಗಗಳು ಬಂದಾಗ ಅದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟ್ ಕೊಡುವಂಥದ್ದಾಗಿರ್ಬೋದು, ಅದಕ್ಕೆಲ್ಲ ನಾವು ಮುಂದಿನ 10 ವರ್ಷಗಳಲ್ಲಿ ಇದರದ್ದು ಡೆವಲಪ್ಮೆಂಟ್ ಮತ್ತಷ್ಟು ಜಾಸ್ತಿ ಆಗುತ್ತೆ ಅನ್ನೋದನ್ನು ನಾವು ಊಹೆ ಮಾಡ್ಕೋಬೋದು. ಈಗ ನಾವು ಸದ್ಯದ ಪ್ರಮಾಣದಲ್ಲಿ ನೋಡಿದ್ರೆ ಈಗ ಸ್ಮಾರ್ಟ್ ಫೀಡಿಂಗ್ ಎಲ್ಲ ನಾವು ಒಂದು 5-10 ವರ್ಷದಿಂದ ನಾವು ಇಮ್ಯಾಜಿನೇ ಮಾಡ್ಕೊಂಡಿರಲಿಲ್ಲ. ಆದರೆ ಇವಾಗ ಸ್ಮಾರ್ಟ್ ಫೀಡಿಂಗ್, ಒಬ್ಬ ಮನುಷ್ಯ ಕಲ್ಚರ್ ಸಿಸ್ಟಮ್ ಹತ್ರ ಇಲ್ಲ ಅಂತಂದರೂ ಕೂಡ ಅದಕ್ಕೆ ಬೇಕಾಗಿರೋ ಫೀಡ್ ಸಿಗುತ್ತೆ, ಅದಕ್ಕೆ ಬೇಕಾಗಿರೋ ನೀರಿನ ವ್ಯವಸ್ಥೆ ಇದೆ, ಎಷ್ಟು ಪ್ರಮಾಣದ ವಾತಾವರಣದ ಏನು ಅದಕ್ಕೆ ಬೇಕಾಗಿರುವಂಥ ಪೂರಕವಾದ ವಾತಾವರಣನ ಮಾಡಲಿಕ್ಕೆ ಬೇಕಾಗಿರೋ ವ್ಯವಸ್ಥೆ ಏನಿದೆ ಅದನ್ನು ನಾವು ಅಲ್ಲಿ ಮನುಷ್ಯ ಇಲ್ಲದೆ ಕೂಡ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಲವಾರು ಮಿಷಿನರೀಸ್ನ ಅಥವಾ ಸೆನ್ಸರ್ಸ್ನ ಉಪಯೋಗಿಸಿ ನಾವು ಮಾಡಲಿಕ್ಕೆ ಸಾಧ್ಯ ಆಗಿರುತ್ತೆ. ಇದು ಮುಂದಿನ 10 ವರ್ಷಗಳಲ್ಲಿ ಅಥವಾ ಇನ್ನಷ್ಟು ಬೇಗನೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ.
1: ಇದಲ್ಲದೆ ಡಾಕ್ಟರ್ ಚೇತನ್ ಅವರೇ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಮೀನು ಸಾಕಾಣಿಕೆ ನಮ್ಮ ರೈತರಿಗೆ ಇನ್ನೂ ಸುಲಭ ಆಗ್ಬೋದಾ?
0: ಮತ್ತು ಸುಲಭ ಆಗೋ ಸಾಧ್ಯತೆಗಳೆಲ್ಲ ಇದ್ದಾವೆ. ಈಗ ನೋಡಿ, ಈಗ ನಾನಾಗಲೇ ಹೇಳಿದೆ ನಿಮಗೆ ಮತ್ಸ್ಯ ಸೇತು ಆ್ಯಪ್ ಅಂತ ಹೇಳಿದೆ. ಈಗ ಎಲ್ಲಿ ಇದು ಸಮುದ್ರಕ್ಕೆ ಹೋಲಿಕೆ ಮಾಡೋಣ ಅಂತಂದರೆ, ಪೊಟೆನ್ಷಿಯಲ್ ಫಿಶಿಂಗ್ ಝೋನ್ಸ್ನ ಅಂದರೆ ಎಲ್ಲಿ ಮೀನುಗಳಲ್ಲಿ ಸಿಗುತ್ತೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಿ. ಇವಾಗ ಸಾಮಾನ್ಯ ರೈತನಿಗೆ ಅಂತಾರೆ, ಈಗ ಕೃಷಿಯಲ್ಲಿ ಅಂತ ನೋಡಿದಾಗ ಒಂದು ಗಿಡ ಬೆಳೆದಿದ್ದರೆ ಅದರಲ್ಲಿ ಯಾವ ಪ್ರಮಾಣದಲ್ಲಿ ಬೆಳೆದಿದೆ, ಅದಕ್ಕೆ ಏನೋ ರೋಗ ಇದ್ದರೆ ತಕ್ಷಣವಾಗಿ ಅದಕ್ಕೆ ಏನು ಬೇಕಾಗಿರೋಂಥ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನೆಲ್ಲ ಐಡೆಂಟಿಫೈ ಮಾಡಲಿಕ್ಕೆ ಆಗ್ತಾ ಇದೆ. ಅದೇ ಸೇಮ್ ಇದರಲ್ಲಿ ಕೂಡ ಬರುವಂಥ ಸಾಧ್ಯತೆಗಳು ಈಗಾಗಲೇ ಹಲವಾರು ಆ್ಯಪ್ಗಳು

0: ಮಾಡ್ತಾ ಇದ್ದಾರೆ. ಈಗ ಕೇಂದ್ರ ಸರ್ಕಾರದಿಂದ, ಕೇಂದ್ರ ಸಂಶೋಧನಾ ಕೇಂದ್ರಗಳಿಂದ ಹಲವಾರು ಆ್ಯಪ್ಗಳನ್ನು ಈಗಾಗಲೇ ಸೃಷ್ಟಿ ಮಾಡಿದ್ದಾರೆ, ಆದರೆ ಇನ್ನೂ ಅದು ರೈತರ ಲೆವೆಲ್ಗೆ ಇನ್ನೂ ಬಿಟ್ಟಿಲ್ಲ. ಹಲವಾರು ಟೆಸ್ಟಿಂಗ್ ನಡೀತಾ ಇದೆ. ಅಂದರೆ ಒಂದೊಂದು ತಳಿಯ ಆಧಾರದ ಮೇಲೆ ಅದನ್ನು ನಾವು ರೂಪ ಮಾಡಿ ಅದನ್ನು ಬಿಡಬೇಕಾಗಿರೋದ್ರಿಂದ ಅದನ್ನು ನಾವು ಹಲವಾರು ರೀತಿಯಲ್ಲಿ ಟೆಸ್ಟ್ ಮಾಡಿ ನಾವೀಗ ಫೀಲ್ಡ್ಗೆ ಬಿಡ್ತಾ ಇದ್ದೇವೆ. ಅದರಲ್ಲಿ ನೀವು ಫಾರ್ಮ್ ಮೋಜು ಅಥವಾ ಮತ್ಸ್ಯ ನೀವು ಇನ್ಕ್ವೈಸ್ ಅವರು ಡೆವಲಪ್ ಮಾಡಿರೋಂಥ ಹಲವಾರು ಆ್ಯಪ್ಸ್ಗಳನ್ನು ನೋಡಿದ್ರೆ ಇದರ ಬಗ್ಗೆ ಮಾಹಿತಿ ಹಲವಾರು ಸಿಗುತ್ತೆ.
1: ಇನ್ನೊಂದು ಡಾಕ್ಟರ್ ಚೇತನ್ ಅವರೇ, ಈಗ ಮುಂಬರುವ ದಿನಗಳಲ್ಲಿ ಮತ್ಸ್ಯ ವಾಹಿನಿ ಅಂತ ಒಂದು ವಿಷಯನೂ ಕೂಡ ಈಗ ಕೇಳಿ ಬರ್ತಾ ಇದೆ. ಅಂದರೆ ಎಲ್ಲರಿಗೂ ತಾಜಾ ಮೀನು ಬೇಕು. ನಮ್ಮ ಬೆಂಗಳೂರು ಮಹಾನಗರ ಸಿಟಿಯಲ್ಲಿ ಬೆಳಗ್ಗೆ ಒಮ್ಮೆ ಸಾಯಂಕಾಲ ಒಮ್ಮೆ ಈ ತರ ಪೂರೈಕೆ ಮಾಡಬೇಕು ಅನ್ನೋ ವಿಚಾರ ಸರ್ಕಾರದ ವತಿಯಿಂದ ಚರ್ಚೆ ಆಗ್ತಾ ಇದೆ. ಆ ವಿಷಯದ ಬಗ್ಗೆ
0: ಹೇಳೋದಾದ್ರೆ, ಈ ಒಂದು ಆರೋಗ್ಯಕರ ಒಂದು ವಾತಾವರಣ ಇದ್ರೆ ಆರೋಗ್ಯಕರವಾದ ಆಹಾರ ಬೆಳೆಯುತ್ತೆ. ಆರೋಗ್ಯಕರ ಆಹಾರ ಇದ್ರೆ ಮನುಷ್ಯನಿಗೆ ಆರೋಗ್ಯಕರವಾದ ಪೌಷ್ಟಿಕಾಂಶ ಭರಿತ ಮೀನು ಅಥವಾ ಆಹಾರ ಸಿಗುವಂತ ಸಾಧ್ಯತೆಗಳಿರುತ್ತೆ. ಅದಕ್ಕೆ ನಾವು ಪೂರಕವಾದಂತೆ ಹೆಚ್ಚು ಪರಿಸರದ ಮೇಲೆ ನಾವು ಒತ್ತಡವನ್ನು ಹಾಕದೆ ಈ ಆಹಾರವನ್ನು ಸೃಷ್ಟಿ ಮಾಡಿ ಏನು ಹೊಸ

0: ವತಿಯಿಂದ ಚರ್ಚೆ ಆಗ್ತಾ ಇದೆ.
1: ಹೌದು,
0: ಆ ವಿಷಯದ ಬಗ್ಗೆ
1: ಹೇಳೋದಾದ್ರೆ, ಈ ಒಂದು ಆರೋಗ್ಯಕರ ಒಂದು ವಾತಾವರಣ ಇದ್ರೆ ಆರೋಗ್ಯಕರವಾದ ಆಹಾರ ಬೆಳೆಯುತ್ತೆ. ಆರೋಗ್ಯಕರ ಆಹಾರ ಇದ್ರೆ ಮನುಷ್ಯನಿಗೆ ಆರೋಗ್ಯಕರವಾದ ಪೌಷ್ಟಿಕಾಂಶ ಭರಿತ ಮೀನು ಅಥವಾ ಆಹಾರ ಸಿಗುವಂತ ಸಾಧ್ಯತೆಗಳಿರುತ್ತೆ. ಅದಕ್ಕೆ ನಾವು ಪೂರಕವಾದಂತೆ ಹೆಚ್ಚು ಪರಿಸರದ ಮೇಲೆ ನಾವು ಒತ್ತಡವನ್ನು ಹಾಕದೆ ಈ ಆಹಾರವನ್ನು ಸೃಷ್ಟಿ ಮಾಡಿ, ಏನು ಹೊಸ ತಂತ್ರಜ್ಞಾನಗಳ ಬಳಕೆ, ಅದು ಡಿಜಿಟಲ್ ಆ್ಯಪ್ಸ್ ಆಗಿರ್ಬೋದು ಅಥವಾ ಪರಿಸರದ ಸಂರಕ್ಷಣೆಯೊಂದಿಗೆ ಇರುವಂಥ ವ್ಯವಸ್ಥೆಗಳಾಗಿರ್ಬೋದು, ಅದನ್ನು ಬಳಕೆ ಮಾಡಿಕೊಂಡು ಮಾಡಿದರೆ ಮುಂದಿನ ಪೀಳಿಗೆಯಲ್ಲಿ ನಮ್ಗೆ ಏನೇ ಬೇಕಿದೆ, ಯಾಕಂದರೆ ಈಗ ಬರೀ ನಮ್ಮ ಪೀಳಿಗೆ ಬಗ್ಗೆ ಯೋಚನೆ ಮಾಡಲಿಕ್ಕಾಗಲ್ಲ, ಮುಂದಿನ ಪೀಳಿಗೆ ಬಗ್ಗೆ ಕೂಡ ಯೋಚನೆ ಮಾಡಿ ಅವರಿಗೆ ಬೇಕಾಗಿರೋಂಥ ಸಂಪನ್ಮೂಲಗಳನ್ನು ನಾವು ಕನ್ಸರ್ವ್ ಮಾಡಿ ಈ ಒಳ್ಳೆ ಆರೋಗ್ಯಕರವಾದಂಥ ಅಥವಾ ಒಳ್ಳೆ ರುಚಿಕರವಾದಂಥ ಆಹಾರವನ್ನು ನಾವು ಸೃಷ್ಟಿ ಮಾಡಲಿಕ್ಕೂ ಸಾಧ್ಯ ಆಯಿತು.
0: ತುಂಬ ಸಂತೋಷ ಡಾಕ್ಟರ್ ಚೇತನ್ ಅವರೇ. ಪ್ರಸ್ತುತ ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಹಿರಿಯ ವಿಜ್ಞಾನಿಗಳಾಗಿ ನಮಗಿವತ್ತು ನಮ್ಮ ರೈತರಿಗೆ ಮೀನುಗಾರಿಕೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಹೊಸ ಸಾಧ್ಯತೆ ಈ ವಿಷಯ ಕುರಿತು ತುಂಬ ಮಹತ್ವವಾದ ಮಾಹಿತಿಯನ್ನ ನಮ್ಮ ರೈತರಿಗೆ ತಿಳಿಸ್ಕೊಟ್ರಿ. ತಮಗೆ ತುಂಬ ಧನ್ಯವಾದಗಳು. ಇನ್ನೂ ಕೆಲವರು ಇರ್ತಾರೆ, ಡಾಕ್ಟರ್ ಚೇತನ್ ಅವ್ರ ಜೊತೆ ಸಂಪರ್ಕ ಮಾಡಬೇಕು, ಅವ್ರ ಜೊತೆ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಮೊಬೈಲ್ ಸಂಖ್ಯೆನ ದಯವಿಟ್ಟು ತಿಳಿಸಿ.
1: 9744344419 ಮತ್ತೊಮ್ಮೆ ಹೇಳ್ತಾನೆ, 9744944419
0: ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು.

0: ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಂಗೀತ ಕಟ್ಟಿಯವರು ಹಾಡಿರುವಂಥ ಜಾಗೃತಿಯ ಗೀತೆಯನ್ನು ಕೇಳಿದಿರಿ.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
3: ನೀವು ಕೂಡ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಬೇಕಾ?
4: ನಿಮಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಎಲ್ಲಾ ಕಚ್ಚಾ ವಸ್ತುಗಳು ಬೇಕಾ?
3: ಹಾಗಾದ್ರೆ ಬನ್ನಿ ಪುಣ್ಯಕೋಟಿ ಕೃಷಿ ಆಶ್ರಮ ಮನುಗುಳಿಯ ರೆಡ್ಡಿ ಫಾರ್ಮ್ ಹೌಸ್ಗೆ.
4: ಇಲ್ಲಿ ಎಲ್ಲ ತರಹದ ದೇಸಿ ಜವಾರಿ ಮತ್ತು ಗಿರ್ ಆಕಳಿನ ಗೋ ಆಧಾರಿತ ಗೋಮೂತ್ರ, ಗಂಜಲು, ಸಗಣಿ, ದೇಸಿ ಮಜ್ಜಿಗೆ,
3: ಸಂಪೂರ್ಣ ಸಾವಯವ ಬೆಲ್ಲ, ಜವಾರಿ ತುಪ್ಪ, ವಿಶೇಷವಾಗಿ ಪಂಚಗವ್ಯ, ಜೀವಾಮೃತ ಹಾಗೂ ಗೋಕೃಪಾಮೃತ ಎಲ್ಲವೂ ಸಿಗುತ್ತವೆ.
4: ಇಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಯೋಗ್ಯ ದರದಲ್ಲಿ ಸಿಗುತ್ತವೆ.
3: ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ
4: ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ರೆಡ್ಡಿ. ಮೊಬೈಲ್ ಸಂಖ್ಯೆ 8904479100.
3: ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8904479100.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
6: ಸಾಯಿ ಬಾಲ್.
7: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
8: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
9: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
10: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
9: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
10: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
9: ಟೋಲ್ ಫ್ರೀ 1800-420-2233.
11: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
12: ಸಿಕ್ಕಿಬಿದ್ರು.
13: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
14: ಜಾಣರಾಗಿರಿ, ಜಾಗರೂಕರಾಗಿರಿ.
9: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
10: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
9: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
10: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
9: ಟೋಲ್ ಫ್ರೀ 1800-420-2233.

0: ಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ
1: ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜನಪದ ಗೀತೆಗಳನ್ನು ಕೇಳಿದಿರಿ. ಈಗ ಸಮಯ ರಾತ್ರಿ 7:33:40. ಇನ್ನು ಮುಂದೆ ಸರಿಯಾಗಿ 7:34 ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 7:35

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಃಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಪ್ರವಾಹ ಪೀಡಿತ ನೇಪಾಳದಲ್ಲಿ 21 ಭಾರತೀಯರ ರಕ್ಷಣೆ, ಕಾಣೆಯಾದ ಉಳಿದ 267 ನಾಗರಿಕರ ಪತ್ತೆಗೆ ಮುಂದುವರಿದ ಶೋಧ ಕಾರ್ಯ. ನೇಪಾಳ ಪ್ರವಾಹ ಮೃತಪಟ್ಟವರ ಸಂಖ್ಯೆ 270ಕ್ಕೆ ಏರಿಕೆ, 1,300ಕ್ಕೂ ಹೆಚ್ಚು ಜನರು ನಾಪತ್ತೆ. ಕ್ರೀಡಾ ಮೂಲ ಸೌಕರ್ಯಕ್ಕಾಗಿ ಕೇಂದ್ರ ಸರ್ಕಾರದಿಂದ 36,000 ಕೋಟಿ ರೂಪಾಯಿ ಮಂಜೂರು, ಸಚಿವ ಡಾ ಮನ್ಸುಖ್ ಮಾಂಡವೀಯ. ಟೆಸ್ಟ್ ಕ್ರಿಕೆಟ್: ಶ್ರೀಲಂಕಾ ವಿರುದ್ದ 1-0 ಅಂತರದಿಂದ ಸರಣಿ ವಶಪಡಿಸಿಕೊಂಡ ಭಾರತ. ವಾರ್ತೆಗಳ ವಿವರ: ಕೈಲಾಸ ಮಾನಸ ಸರೋವರ ಯಾತ್ರೆಗೆ ತೆರಳಿದ 21 ಭಾರತೀಯ ಪ್ರಜೆಗಳನ್ನು ನೇಪಾಳದಲ್ಲಿ ರಕ್ಷಿಸಲಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನೇಪಾಳದಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಿಲುಕಿರುವ ಇತರೆ ಭಾರತೀಯ ಪ್ರಜೆಗಳನ್ನು ಪತ್ತೆಹಚ್ಚಿಸಲು ಮತ್ತು ರಕ್ಷಿಸಲು ಭಾರತ ಪ್ರಯತ್ನಗಳನ್ನು ಚುರುಕುಗೊಳಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ದುರಂತ ಸಂಭವಿಸಿದಾಗ ನೇಪಾಳದಲ್ಲಿದ್ದಂತಹ 267 ಭಾರತೀಯ ಪ್ರಜೆಗಳೊಂದಿಗೆ ಸಂಪರ್ಕ ಸ್ಥಾಪಿಸಲು ಇನ್ನೂ ಸಾಧ್ಯವಾಗಿಲ್ಲ. ಇದರಲ್ಲಿ ತ್ರಿಶೂಲಿ 1 ವಿದ್ಯುತ್ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದಂತಹ 73 ಭಾರತೀಯರು ಸೇರಿದ್ದಾರೆ ಎಂದು ತಿಳಿಸಿದ್ದಾರೆ. ಕಠ್ಮಂಡುವಿನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಯು ಮಾಹಿತಿ ಸಂಗ್ರಹಿಸಲು ಯೋಜನಾ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದೆ. ತಮಿಳುನಾಡಿನ 49 ಪ್ರಜೆಗಳು, ನೇಪಾಳದ ರಸುವಾ ಜಿಲ್ಲೆಯ ತಿಮುರೆಯಲ್ಲಿ ಪಶ್ಚಿಮ ಬಂಗಾಳದ 32 ಪ್ರಜೆಗಳು ಮತ್ತು ಕೇರಳದ 33 ಭಾರತೀಯ ಪ್ರಜೆಗಳೊಂದಿಗೆ ಇನ್ನೂ ಸಂಪರ್ಕ ಸಾಧ್ಯವಾಗಿಲ್ಲ ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗಳನ್ನು ಬೆಂಬಲಿಸುವ ಉದ್ದೇಶದಿಂದ ಭಾರತ 47 ಟನ್ಗಳಿಗೂ ಹೆಚ್ಚು ತುರ್ತು ಪರಿಹಾರ ಸಾಮಗ್ರಿಗಳನ್ನು ಕಳುಹಿಸಿದೆ. ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳಿಗೆ ಸಹಾಯ ಮಾಡಲು ಭಾರತ ತಾತ್ಕಾಲಿಕ ಸೇತುವೆಗಳನ್ನು ಸಹ ಸಜ್ಜುಗೊಳಿಸುತ್ತಿದೆ ಎಂದು ಹೇಳಿದ್ದಾರೆ. ವಿದೇಶಾಂಗ ಸಚಿವಾಲಯದಲ್ಲಿ ನಿಯಂತ್ರಣ ಕೊಠಡಿಗಳನ್ನು ಸ್ಥಾಪಿಸಲಾಗಿದೆ. ಇದು ದಿನದ 24 ಗಂಟೆಯೂ ಕಾರ್ಯವನ್ನು ನಿರ್ವಹಿಸುತ್ತದೆ. ಅಲ್ಲದೆ ಕಠ್ಮಂಡು ಮತ್ತು ಬೀಜಿಂಗ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಗಳು ದಿನದ 24 ಗಂಟೆ ಕಾರ್ಯನಿರ್ವಹಿಸುವ ಸಹಾಯವಾಣಿಗಳನ್ನು ಸಹ ಸ್ಥಾಪಿಸಿವೆ ಎಂದು ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ನೇಪಾಳದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿರುವಂತಹ ಎಲ್ಲ ಭಾರತೀಯರ ಸ್ಥಿತಿ ಮತ್ತು ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳಲು ತುರ್ತು ಪ್ರಯತ್ನಗಳು ನಡೆಯುತ್ತಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನೇಪಾಳದಲ್ಲಿನ ಪ್ರವಾಹ ಪರಿಸ್ಥಿತಿಯ ಕುರಿತು ಇಂದು ನವದೆಹಲಿಯಲ್ಲಿ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಮತ್ತು ಕಠ್ಮಂಡು ಮತ್ತು ಬೀಜಿಂಗ್ನಲ್ಲಿರುವಂತಹ ಭಾರತದ ರಾಯಭಾರಿಗಳ ಜೊತೆಗೆ ಪರಿಶೀಲನಾ ಸಭೆ ನಡೆಸಿದರು. ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವ ಡಾ ಎಸ್ ಜೈಶಂಕರ್, ವಿದೇಶಾಂಗ ಸಚಿವಾಲಯವು ಈ ನಿಟ್ಟಿನಲ್ಲಿ ವಿವಿಧ ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು, ಪ್ರವಾಹ ನಿರ್ವಾಹಕರು ಮತ್ತು ಯೋಜನಾ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸುತ್ತಿದೆ. ಪರಿಹಾರ ನೆರವು ನೀಡಲು ಕೇಂದ್ರ ಸರ್ಕಾರವು ನೇಪಾಳ ಸರ್ಕಾರದೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 270ಕ್ಕೆ ಏರಿಕೆಯಾಗಿದೆ. 1,300ಕ್ಕೂ ಹೆಚ್ಚು ಜನರು ಕಾಣೆಯಾಗಿದ್ದಾರೆ. ನಿನ್ನೆ ಸಂಭವಿಸಿದ ಹಠಾತ್ ಪ್ರವಾಹವು ನೇಪಾಳದ 3 ಜಿಲ್ಲೆಗಳಲ್ಲಿ ವಿನಾಶ ಉಂಟುಮಾಡಿದೆ. ಇಂದು 93 ಶವಗಳನ್ನು ಹೊರತೆಗೆಯಲಾಗಿದೆ ಎಂದು ನೇಪಾಳ ಪೊಲೀಸರು ತಿಳಿಸಿದ್ದಾರೆ. ಕಾಣೆಯಾದವರ ಪೈಕಿ ಹಲವರು ವಿದೇಶಿಯರಿದ್ದಾರೆ. ಭಾರತ, ಅಮೆರಿಕ, ಮಲೇಷ್ಯಾ, ಉಕ್ರೇನ್, ಆಸ್ಟ್ರೇಲಿಯಾ, ಬ್ರಿಟನ್, ಕೆನಡಾ, ದಕ್ಷಿಣ ಕೊರಿಯಾ, ಸಿಂಗಾಪುರ, ಜರ್ಮನಿ ಮತ್ತು ರಷ್ಯಾದ ಅನೇಕ ಪ್ರವಾಸಿಗರು ಕಾಣೆಯಾಗಿದ್ದಾರೆ. ಗಾಯಗೊಂಡವರು ಸೇರಿದಂತೆ ಇಲ್ಲಿಯವರೆಗೆ 800ಕ್ಕೂ ಹೆಚ್ಚು ಜನರನ್ನು ಪೀಡಿತ ಪ್ರದೇಶಗಳಿಂದ ರಕ್ಷಿಸಲಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ.

0: ದೇಶದಾದ್ಯಂತ ಬಲಿಷ್ಠ ಕ್ರೀಡಾ ಪರಿಸರ ವ್ಯವಸ್ಥೆ ಮತ್ತು ಮೂಲ ಸೌಕರ್ಯ ನಿರ್ಮಿಸಲು ಕೇಂದ್ರ ಸರ್ಕಾರ 36,000 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಪಲಾಜ್ನ ಐಐಟಿ ಗಾಂಧಿನಗರದಲ್ಲಿ ನಡೆದಂತಹ ಖೇಲೋ ಇಂಡಿಯಾ ಸಂವಾದದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಈ ನಿಧಿಯನ್ನು ಕ್ರೀಡಾ ಅಕಾಡೆಮಿಗಳನ್ನು ಸ್ಥಾಪಿಸಲು, ಕ್ರೀಡಾ ಸಂಸ್ಕೃತಿಯನ್ನು ಉತ್ತೇಜಿಸಲು ಮತ್ತು ಮೂಲಸೌಕರ್ಯ ಬಲಪಡಿಸಲು ಬಳಸಲಾಗುವುದು. ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಪ್ರತಿಭಾನ್ವಿತ ಕ್ರೀಡಾಪಟುಗಳು ಜಾಗತಿಕ ವೇದಿಕೆಗಳಲ್ಲಿ ಸ್ಪರ್ಧಿಸಲು ಅವಕಾಶಗಳನ್ನು ಒದಗಿಸುವುದು ಇದರ ಉದ್ದೇಶವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ವಿಕಸಿತ ಭಾರತದ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುವ ಕ್ರೀಡೆಗಳಲ್ಲಿ ಯುವ ಜನರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ರಾಷ್ಟ್ರವ್ಯಾಪಿ ಅಭಿಯಾನ ನಡೆಯುತ್ತಿದೆ ಎಂದು ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಭಾರತ ತನ್ನ ಕ್ರೀಡಾ ಸಂಪ್ರದಾಯಗಳನ್ನು ರೋಮಾಂಚಕ ಕ್ರೀಡಾ ಸಂಸ್ಕೃತಿಯಾಗಿ ವಿಕಸನಗೊಳಿಸಬೇಕು ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಆಶಿಸಿದ್ದಾರೆ. ನವದೆಹಲಿಯ ಹಿಂದೂ ಕಾಲೇಜಿನಲ್ಲಿ ಖೇಲೋ ಇಂಡಿಯಾ ಸಂವಾದದಲ್ಲಿ ಭಾಗಿಯಾದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ ಬಲವಾದ ಕ್ರೀಡಾ ಪರಿಸರ ವ್ಯವಸ್ಥೆಯನ್ನು ಸಕ್ರಿಯವಾಗಿ ಅಭಿವೃದ್ಧಿಪಡಿಸುತ್ತಿದೆ ಎಂದು ಹೇಳಿದ್ದಾರೆ. ಫಿಟ್ ಆಗಿರಲು ಮತ್ತು ಕ್ರೀಡಾ ಮನೋಭಾವವನ್ನು ಬೆಳೆಸಲು ಪ್ರತಿಯೊಬ್ಬರೂ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಳೆದ ದಶಕದಲ್ಲಿ ರಕ್ಷಣಾ ಉತ್ಪಾದನೆಯು ಸುಮಾರು 4 ಪಟ್ಟು ಹೆಚ್ಚಾಗಿ ಸುಮಾರು 1.8 ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪಿದೆ. ರಫ್ತು ಸುಮಾರು 39,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದ್ದು ರಕ್ಷಣಾ ವಲಯದಲ್ಲಿ ಸ್ವಾವಲಂಬನೆಯತ್ತ ಭಾರತ ಸಾಗುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಮಧ್ಯಪ್ರದೇಶದ ಜಬಲ್ಪುರದಲ್ಲಿ 57 ವರ್ಷ ಹಳೆಯ ವಾಹನ ಕಾರ್ಖಾನೆಯಲ್ಲಿ ಟಿ ಸರಣಿ ಯುದ್ದ ಟ್ಯಾಂಕರ್ಗಳ ಕೂಲಂಕುಷ ಪರೀಕ್ಷೆಗಾಗಿ 472 ಕೋಟಿ ರೂಪಾಯಿಗಳ ಸೌಲಭ್ಯಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. 2028-29 ಆರ್ಥಿಕ ವರ್ಷದ ವೇಳೆಗೆ 50,000 ಕೋಟಿ ರೂಪಾಯಿಗಳ ಮೌಲ್ಯದ ರಕ್ಷಣಾ ರಫ್ತು ಸಾಧಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ. ಭಾರತವು ದೇಶೀಯವಾಗಿ ಶಸ್ತಾಸ್ತ್ರಗಳನ್ನು ತಯಾರಿಸುವುದಲ್ಲದೆ ಅವುಗಳನ್ನು ನಿರ್ವಹಿಸುವ, ಕೂಲಂಕುಷ ಪರೀಕ್ಷೆ ಮಾಡುವ ಮತ್ತು ನವೀಕರಿಸುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುತ್ತಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ಶನಿವಾರದಿಂದ ಉಜ್ಬೇಕಿಸ್ತಾನ ಮತ್ತು ಕಿರ್ಗಿಸ್ತಾನಕ್ಕೆ 4 ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ ಅಧ್ಯಕ್ಷ ಶವ್ಕತ್ ಮಿರ್ಜಿಯೋಯೆವ್ ಅವರ ಆಹ್ವಾನದ ಮೇರೆಗೆ ತಾಷ್ಕೆಂಟ್ಗೆ 2 ದಿನಗಳ ಪ್ರವಾಸ ಕೈಗೊಳ್ಳಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಉಭಯ ದೇಶಗಳ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಉಜ್ಬೇಕಿಸ್ತಾನದ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಬಳಿಕ ಪ್ರಧಾನಿ ನರೇಂದ್ರ ಮೋದಿಯವರು ಕಿರ್ಗಿಸ್ತಾನದ ರಾಜಧಾನಿ ಬಿಷ್ಕೆಕ್ಗೆ ತೆರಳಲಿದ್ದು ಇದೇ 31ರಂದು ನಡೆಯಲಿರುವಂತಹ ಶಾಂಘೈ ಸಹಕಾರ ಸಂಘಟನೆಯ 26ನೇ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಶೃಂಗಸಭೆಯಲ್ಲಿ ಭದ್ರತೆ, ಸಂಪರ್ಕ ಮತ್ತು ಅವಕಾಶಗಳಿಗೆ ಸಂಬಂಧಿಸಿದ ಭಾರತದ ಆದ್ಯತೆಗಳನ್ನು ಪ್ರಧಾನಿಯವರು ಪ್ರಸ್ತಾಪಿಸಲಿದ್ದಾರೆ. ಶೃಂಗಸಭೆಯ ನೇಪಥ್ಯದಲ್ಲಿ ಎಸ್ಸಿಒ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಎಸ್ಸಿಒ ಸ್ಥಾಪನೆಗಾಗಿ 25 ವರ್ಷಗಳು ಪೂರ್ಣಗೊಳ್ಳುತ್ತಿರುವಂತಹ ಹಿನ್ನೆಲೆಯಲ್ಲಿ ಈ ಬಾರಿಯ ಶೃಂಗಸಭೆ ಮಹತ್ವವನ್ನು ಪಡೆದಿದ್ದು ಭಾರತ 2017ರಿಂದ ಸಂಘಟನೆಯ ಪೂರ್ಣ ಸದಸ್ಯ ರಾಷ್ಟವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೆಯ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮವು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ಚಾನೆಲ್ಗಳು, ಆಕಾಶವಾಣಿ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಇದನ್ನು ಆಕಾಶವಾಣಿ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ಚಾನೆಲ್ಗಳಲ್ಲೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಯಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೊಲಂಬೋದ ಸಿನ್ಹಳಿಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಶ್ರೀಲಂಕಾ ನಡುವಿನ ಟೆಸ್ಟ್ ಕ್ರಿಕೆಟ್ ಸರಣಿಯ ಅಂತ್ಯ ವಶಪಡಿಸಿಕೊಂಡಿದೆ. ಎರಡನೆಯ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ನಷ್ಟಕ್ಕೆ 503 ರನ್ ಗಳಿಸಿ ಡಿಕ್ಲೇರ್ ಘೋಷಣೆ ಮಾಡಿತು. ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ

0: 290 ರನ್ ಗಳಿಸಿತು. ಎರಡನೆಯ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ನಷ್ಟಕ್ಕೆ 429 ರನ್ ಗಳಿಸಿತು. ಈ ಮೂಲಕ ಪಂದ್ಯ ಡ್ರಾ ಕೊಂಡಿತು. ಭಾರತ ಸರಣಿಯ ಮೊದಲ ಪಂದ್ಯವನ್ನು ಜಯಿಸಿದ್ದರಿಂದ ಸರಣಿ ವಶಪಡಿಸಿಕೊಂಡಿತು. ಮಹಾರಾಷ್ಟ್ರದ ಅಮರಾವತಿಯಲ್ಲಿರುವಂತಹ ಜಿಲ್ಲಾ ಮಹಿಳಾ ಆಸ್ಪತ್ರೆಯ ಅನಾರೋಗ್ಯ ಪೀಡಿತ ನವಜಾತ ಶಿಶುಗಳ ಆರೈಕೆಯ ಘಟಕದಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ 3 ನವಜಾತ ಶಿಶುಗಳು ಸಾವನ್ನಪ್ಪಿ ಇತರ 4 ಗಾಯಗೊಂಡಿರುವ ಘಟನೆಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ಮಹಾರಾಷ್ಟ್ರದ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಜಾರಿ ಮಾಡಿದೆ. ಮಾಧ್ಯಮ ವರದಿ ಆಧಾರದಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿರುವಂತಹ ಆಯೋಗವು 2 ವಾರಗಳಲ್ಲಿ ಈ ವಿಷಯದ ಬಗ್ಗೆ ವಿವರವಾದ ವರದಿಯನ್ನು ಕೋರಿದೆ. ಸುದ್ದಿ ವರದಿಯ ವಿಷಯಗಳು ನಿಜವಾಗಿದ್ದರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆಯ ಗಂಭೀರ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ ಎಂದು ಆಯೋಗ ಹೇಳಿದೆ. ಮಾಧ್ಯಮ ವರದಿಯ ಪ್ರಕಾರ ಈ ಘಟನೆ ಇದೇ 25ರಂದು ನಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರವಾಹ ಪೀಡಿತ ನೇಪಾಳದಲ್ಲಿ 21 ಭಾರತೀಯರ ರಕ್ಷಣೆ. ಕಾಣೆಯಾದ ಉಳಿದ 267 ನಾಗರಿಕರ ಪತ್ತೆಗೆ ಮುಂದುವರಿದ ಶೋಧ ಕಾರ್ಯ. ನೇಪಾಳ ಪ್ರವಾಹ ಮೃತಪಟ್ಟವರ ಸಂಖ್ಯೆ 270 ಏರಿಕೆ. 1,300 ಹೆಚ್ಚು ಜನರು ನಾಪತ್ತೆ. ಕ್ರೀಡಾ ಮೂಲಸೌಕರ್ಯಕ್ಕಾಗಿ ಕೇಂದ್ರ ಸರ್ಕಾರದಿಂದ 36,000 ಕೋಟಿ ರೂಪಾಯಿ ಮಂಜೂರು. ಸಚಿವ ಡಾ ಮನ್ಸುಖ್ ಮಾಂಡವೀಯ. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ 1-0 ಅಂತರದಿಂದ ಸರಣಿ ವಶಪಡಿಸಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ವಿಜಯಪುರ ಸಮಯ ರಾತ್ರಿ 7:45:32.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಆಲಿಸಿ ಸುಪ್ರಭಾತ ಚಿತ್ರದ ಗೀತೆ.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಕೇಳಿ ಪ್ರೇಮ ಜ್ಯೋತಿ ಚಿತ್ರದಿಂದ ಆಯ್ದುಕೊಳ್ಳಲಾದ ಒಂದು ಗೀತೆ. ಸಾಹಿತ್ಯ ಚಿ ಉದಯ್ ಶಂಕರ್ ಅವರದು, ಸಂಗೀತ ಸತ್ಯಂ, ಹಾಡಿದ ಕಲಾವಿದರು ಎಸ್ ಜಾನಕಿ ಮತ್ತು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ AK-56 ಚಿತ್ರದ ಗೀತೆ. ಹಾಡಿದ ಕಲಾವಿದರು ಅವಿನಾಶ್ ಛಬ್ಬಿ, ಅನನ್ಯ ಭಗತ್, ಸಂಗೀತ ನೀಡಿದವರು ಜಿ ಅಭಿಮಾನ್ ರಾಯ್, ಸಾಹಿತ್ಯ ಜಮಖಂಡಿ ಶಿವು.

ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಆಲಿಸಿ ಮಿಸ್ ಲೀಲಾವತಿ ಚಿತ್ರದ ಗೀತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಹುಣ್ಣಿಮೆ ರಾತ್ರಿಯ ಕಾಣಲು ಬಂದೆ, ತಣ್ಣನೆ ಹಾಲಿನ ಬೆಳಕಲ್ಲಿ ಮಿಂದೆ, ವಿವಾಹದಿ ಬೆಂದೆ ನೆನಪಲ್ಲಿ ನೊಂದೆ.

ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮಿಸ್ ಲೀಲಾವತಿ, ಶಾಂತಿನಿವಾಸ, ಗರುಡರೇಖೆ, ತಾಯಿಯ ಮಡಿಲಲ್ಲಿ, ತಂದೆಗೆ ತಕ್ಕ ಮಗ ಹಾಗೂ ಇಂತಿ ನಿನ್ನ ಪ್ರೀತಿಯ ಚಿತ್ರದ ಚಿತ್ರಗೀತೆಗಳನ್ನು ಕೇಳಿದರೆ. ಈಗ ಸಮಯ ರಾತ್ರಿ 8:31:15. ಇನ್ನು ಮುಂದೆ ಕೇಳಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. ಆರಂಭದಲ್ಲಿ ಆಲಿಸಿ ರೆಹನಾ ಹೈ ತೇರೆ ದಿಲ್ ಮೇ ಚಿತ್ರದ ಗೀತೆ.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ ಕೇಳುತ್ತಿದ್ದೀರಿ. ಇನ್ನು ಮುಂದೆ ಕೇಳಿ ಹೀರೋ ನಂಬರ್ 1 ಚಿತ್ರದ ಗೀತೆ.

ವಿಜಯಪುರ ಆಕಾಶವಾಣಿಯಿಂದ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಇದೀಗ ಮೂಡಿಬಂದ ಗೀತೆಯನ್ನು ಹಾಡಿದ ಕಲಾವಿದರು ಉದಿತ್ ನಾರಾಯಣ್ ಹಾಗೂ ಪೂರ್ಣಿಮಾ. ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ಕುರ್ಬಾನಿ ಚಿತ್ರದ ಗೀತೆ.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ ಕೇಳುತ್ತಿದ್ದೀರಿ. ಈಗ ಸಮಯ ರಾತ್ರಿ 8:44:25. ಇನ್ನು ಮುಂದೆ ಸರಿಯಾಗಿ 8:45 ಸಮಾಚಾರ ಸಂಧ್ಯೆ, 9:00 ನ್ಯೂಸ್ @9 ಪ್ರಸಾರವಾಗುವುದು. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

ರಿತ್ವಿಕ್ ರಾಜನ್ ಅವರಿಂದ ಭಾವಗೀತೆಗಳು. ಮೊದಲನೆಯ ಗೀತೆಯಾಗಿ ಕೇಳಿ ಲೋಕದ ಕಣ್ಣಿಗೆ ರಾಧೆಯೂ ಕೂಡ, ಡಾಕ್ಟರ್ HS ವೆಂಕಟೇಶಮೂರ್ತಿಯವರ ವಿರಚಿತ ಈ ಗೀತೆ ನಿಮಗಾಗಿಯೇ.

ಮುಂದಿನ ಗೀತೆಯಾಗಿ ಕೇಳೋಣ, ತಾಯೇ ನಿನ್ನ ಮಡಿಲಲಿ. ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರವರು ರಚಿಸಿರುವ ಗೀತೆ, ರಿತ್ವಿಕ್ ರಾಜನ್ ಅವರ ಧ್ವನಿಯಲ್ಲಿ.

ಇದುವರೆಗೂ ಯುವವಾಣಿ ಕೇಳಿದಿರಿ ಮ್ಯೂಸಿಕ್ ಬಿಯಾಂಡ್ ಬ್ಯಾರಿಯರ್ಸ್ ಕುರಿತು ಚರ್ಚೆ. ಭಾಗವಹಿಸಿದವರು ಮೌಂಟ್ ಕಾರ್ಮೆಲ್ ಕಾಲೇಜ್ನ ಮೀಡಿಯಾ ಸ್ಟಡಿ ವಿಭಾಗದ ಪೂರ್ವಿ ಹರೀಶ್ ನಾಡಿಗಾರ್, ಮಾಳ್ವಿಕಾ ಬಾಬು, ತೈಕತಿಲ್, ಸಿಂಚನಾ ಸತೀಶ್ ಹಾಗೂ ಅನಗಾ ವಿ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಇಂಗ್ಲಿಷ್ನಲ್ಲಿ ಭಾಷಣ. ಪುಟ್ಟೇನಹಳ್ಳಿ ಕೆರೆಯನ್ನು ಯಶಸ್ವಿಯಾಗಿ ಮರುಸ್ಥಾಪಿಸಿದ ಸಾಮಾಜಿಕ ಕಾರ್ಯಕರ್ತೆ ಉಷಾ ರಾಜಗೋಪಾಲನ್ ಅವರೊಂದಿಗೆ ಸಂದರ್ಶನ.
1: Good evening and welcome. This is English Talks.

0: ಇದುವರೆಗೂ ಇಂಗ್ಲಿಷ್ನಲ್ಲಿ ಭಾಷಣ ಕೇಳಿದಿರಿ. ಪುಟ್ಟೇನಹಳ್ಳಿ ಕೆರೆಯನ್ನು ಯಶಸ್ವಿಯಾಗಿ ಮರುಸ್ಥಾಪಿಸಿದ ಸಾಮಾಜಿಕ ಕಾರ್ಯಕರ್ತೆ ಉಷಾ ರಾಜಗೋಪಾಲ್ ಅವರೊಂದಿಗಿನ ಸಂದರ್ಶನವನ್ನು. ಆಕಾಶವಾಣಿ ಇದೀಗ ಆರೋಗ್ಯ ಸಂಚಿಕೆ, ನೇತ್ರದಾನದ ಮಹತ್ವ ಕುರಿತು ಡಾಕ್ಟರ್ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
1: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ನೇತ್ರ ತಜ್ಞರಾದ ಡಾಕ್ಟರ್ ಶೈಲಜಾ ಎಸ್ ಅವರು. ಮೇಡಮ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಈಗ ಸುಂದರ ಜಗತ್ತನ್ನು ನೋಡಲಿಕ್ಕೆ ಇದ್ದಂತಹ ಕಣ್ಣುಗಳು ಇದ್ದಕ್ಕಿದ್ದಂಗೆ ಯಾವ್ದಾದ್ರೂ ಬೇರೆ ಬೇರೆ ಕಾರಣಗಳಿಂದ ಅದು ಕಣ್ಣು ಕಳ್ಕೊಂಡ್ಬಿಡ್ತೀವಿ. ಆ ದೃಷ್ಟಿ ಕಳ್ಕೊಂಡಂತಹ ಕಣ್ಣು ಮತ್ತೆ ವಾಪಸ್ಸು ಕಣ್ಣನ್ನ ಕೂರಿಸಿ ಮತ್ತೆ ಆ ಸುಂದರ ಜಗತ್ತನ್ನು ನೋಡಲಿಕ್ಕೆ ಒಂದು ವೈದ್ಯಕೀಯ ಜಗತ್ತು ಬೆಳೆದಿದೆ. ಹಾಗಾಗಿ ಈ ನೇತ್ರದಾನದ ಬಗ್ಗೆ ಇವತ್ತು ನಾವು ಮಾತಾಡಬೇಕಾಗಿದೆ. ಇದು ಸುಲಭವಾಗಿ ನೇತ್ರದಾನ ಮಾಡ್ಲಿಕ್ಕೆ ಆಗತ್ತಾ, ಇದರ ಪರಿಣಾಮಗಳೇನು, ಎಂಥವರು ನೇತ್ರದಾನ ಮಾಡಬಹುದು ಇತ್ಯಾದಿ ವಿಷಯಗಳನ್ನು ನಾವು ಮಾತಾಡಬೇಕಾಗಿದೆ. ಮೇಡಮ್, ಈಗ ಒಬ್ಬ ಸಾಮಾನ್ಯ ವ್ಯಕ್ತಿಯ ಕಣ್ಣಿನ ಆರೋಗ್ಯದ ಬಗ್ಗೆ ಮಾತಾಡೋಣ. ಹೇಗಿರುತ್ತೆ ಮನುಷ್ಯನ ಕಣ್ಣು?
2: ಸರ್, ಕಣ್ಣು ಅನ್ನೋದು ಈ ನಾವು ಈ ಪ್ರಪಂಚ ನೋಡಬೇಕು ಅಂದರೆ ಕಣ್ಣು ಅನ್ನೋದು ಒಂದು ವಿಂಡೋ ಇದ್ದಂಗೆ. ಸೊ ಅದ್ರ ಮುಖಾಂತರನೇ ನಾವು ನೋಡಬೇಕು. ಸೊ ನಾವು ಏನಾರ ದೃಷ್ಟಿ ನೋಡಬೇಕು ಅಂತಂದರೆ ಕಪ್ಪು ಗುಡ್ಡೆ ಮುಂದೆ ಏನು ಬ್ಲ್ಯಾಕ್ ಆಗಿ ಕಾಣುತ್ತೆ, ಕಾರ್ನಿಯ ಅಂತ ಹೇಳ್ತೀವಿ, ಅದರಿಂದ ಹಿಡಿದು ರೆಟಿನಾ, ಆಪ್ಟಿಕ್ ನರ್ವು ಮತ್ತು ಕಣ್ಣೊಳಗೆ ಲೆನ್ಸ್ ಅಂತ ಹೇಳ್ತೀವಿ, ಎಲ್ಲ ಸರಿ ಇದ್ರೇ ನಮಗೆ ದೃಷ್ಟಿ ಚೆನ್ನಾಗಿ ಕಾಣೋದು. ಸೊ ಇದರಲ್ಲಿ ಯಾವುದಕ್ಕೆ ಏನು ತೊಂದರೆ ಆದ್ರೂ ನಮಗೆ ದೃಷ್ಟಿ ಮೇಲೆ ಪರಿಣಾಮ ಬೀಳುತ್ತೆ.
1: ಅಂದ್ರೆ ಸಾಮಾನ್ಯ ನಾವು ಕಣ್ಣು ಅಂತಂದ್ರೆ ಇಡಿಯಾಗಿ ಕಣ್ಣನ್ನು ನೋಡ್ತೀವಿ, ಆದ್ರೆ
2: ಮೊದಲನೇದು ಇಂಪಾರ್ಟೆಂಟ್ ಅಂತಂದ್ರೆ ಕಾರ್ನಿಯಾನೇ ಕಪ್ಪು ಭಾಗ.
1: ಈಗ ನೇತ್ರದಾನದ ಬಗ್ಗೆ ನಾವು ಇವತ್ತು ಬಹಳಷ್ಟು ಚರ್ಚೆ ಮಾಡಬೇಕಾಗಿದೆ. ಯಾಕಂದ್ರೆ ಬೇರೆ ಬೇರೆ ಕಾರಣಗಳಿಂದ ಕಣ್ಣು ಕಳ್ಕೊಂಡವರಿಗೆ ಜಗತ್ತು ಕತ್ಲಾದಾಗ ಮೊದಲು ಕಣ್ಣಿರುತ್ತೆ, ನಂತರ ಕಣ್ಣು ಹೋದ ನಂತರ ಅವ್ರಿಗೆ ಬದುಕಕ್ಕಾಗಲ್ಲ, ಒಂದು ಕ್ಷಣನೂ ಇರೋಕ್ಕಾಗಲ್ಲ. ಅಂಥ ವ್ಯಕ್ತಿಗಳಿಗೆ ಕಣ್ಣು ದಾನ ಮಾಡುವಂತಹ ಒಂದು ಕೆಲಸ, ಕಣ್ಣನ್ನು ಮತ್ತೆ ವಾಪಸ್ ಜೋಡಿಸಬಹುದು ಅಂತ ವಿಚಾರ ಇವೆಲ್ಲ ಮುನ್ನೆಲೆಗೆ ಬಂದಿದ್ದು.
2: ಸರ್, ಚೆನ್ನಾಗಿ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಎಲ್ಲ ಆಗ್ತಿರೋದು ಒಂದು 20-30 ವರ್ಷದಿಂದ. ಆವಾಗ ಅಷ್ಟು ಅರಿವಿರಲಿಲ್ಲ. ಸೊ ಕಣ್ಣಿಂದು ಟ್ರಾನ್ಸ್ಪ್ಲಾಂಟೇಷನ್, ಏನು ಕಣ್ಣು ದಾನ ಮಾಡೋದು ಮತ್ತು ಕಣ್ಣಿ ಟ್ರಾನ್ಸ್ಪ್ಲಾಂಟ್ ಮಾಡೋದು, ಅದು ಸ್ವಲ್ಪ ಮಟ್ಟಿಗೆ ಇರ್ತಿತ್ತು. ಈಗ ಬರ್ತಾ ಬರ್ತಾ ಟೆಕ್ನಾಲಜಿನೂ ಜಾಸ್ತಿ ಆಗಿದೆ ಮತ್ತು ಅವೇರ್ನೆಸ್ಸೂ ಜನಗಳಲ್ಲಿ ತುಂಬ ಬರ್ತಾ ಇರೋದ್ರಿಂದ ಈಗ ನಮ್ಮ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ಸೂ ಜಾಸ್ತಿ ಆಗ್ತಿದೆ. ಅದರಲ್ಲೂ ಈಗ ನಾವು ಪೂರ್ತಿ ಕಪ್ಪುಗುಡೆನೂ ನಾವು ಚೇಂಜ್ ಮಾಡೋದಿಲ್ಲ, ಈಗ ನಾವು ಲೇಯರ್ಡ್ ಸರ್ಜರಿ ಅಂತ ಹೇಳ್ತೀವಿ. ಎಷ್ಟು ಕಪ್ಪುಗುಡೆ ಡ್ಯಾಮೇಜ್ ಆಗಿದೆ ಅಷ್ಟು ಮಾತ್ರ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಅದು ಕಪ್ಪುಗುಡೆ ಮುಂದೆ ಭಾಗ ಮಾತ್ರ ಆಗಿದ್ರೆ ಆಂಟಿರಿಯರ್ ಲೆಮೆಲರ್ ಕೆರಟೋಪ್ಲಾಸ್ಟಿ ಅಂತ ಮಾಡ್ತೀವಿ, ಒಳಗಿನ ಭಾಗ ಮಾತ್ರ ಲೇಯರ್ ಇದಾಗಿದ್ರೆ ಡಿಸೆಕ್ ಅಂತ ಮಾಡ್ತೀವಿ. ಸೊ ಈ ರೀತಿ ತುಂಬ ಟೆಕ್ನಾಲಜಿ ಆಗಿರೋದ್ರಿಂದ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ಸ್ನು ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ಸರ್.
1: ಅಂದರೆ ಈಗ ಒಬ್ಬ ವ್ಯಕ್ತಿ ಮರಣ ನಂತರ ಇಂತಿಷ್ಟು ವ್ಯಕ್ತಿಗಳಿಗೆ ತನ್ನ ಬೇರೆ ಬೇರೆ ಅಂಗಾಂಗಗಳನ್ನು ದಾನ ಮಾಡಿ ಇಂತಿಷ್ಟು ಜನರಿಗೆ ಅವನು ಜೀವ ಕೊಡಬಲ್ಲ ಅಂತ ಹೇಳಿ ಈಗೆಲ್ಲ ಮಾತಾಡ್ತೀವಿ ನಾವು. ಒಂದೇ ವ್ಯಕ್ತಿಯ ಕಣ್ಣನ್ನು ಬೇರೆ ಬೇರೆ ವ್ಯಕ್ತಿಗಳಿಗೂ ಕೂಡ ಅದರ ಬೇರೆ ಬೇರೆ ಭಾಗಗಳನ್ನು ಅವಶ್ಯಕತೆ ಇರೋ ರೀತಿಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿ ಒಳವಡಿಕೆ ಮಾಡೋಕ್ಕಾಗತ್ತಾ?
2: ಸರ್, ಒಂದು ಕಣ್ಣನ್ನು ಮುಂಚೆ ಇಬ್ಬರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಿದ್ರು, ಇವಾಗ 4 ಜನಕ್ಕಿಂತ ಮೇಲೆ ಮಾಡ್ಬೋದು. ಯಾವ ರೀತಿ ಮಾಡ್ಬೋದು ಅಂದರೆ ಅದು ಕಪ್ಪುಗುಡೆ ಅದು ಟ್ರಾನ್ಸ್ಪರೆಂಟ್ ಏನಿದೆ ಅದನ್ನು 2 ಲೇಯರಾಗಿ ಮಾಡ್ಬೋದು. ಒಂದು ಆ್ಯಂಟಿರಿಯಲ್ ಲೆಮೆಲ್ಲರ್ ಅಂತ ಹೇಳ್ತೀವಿ, ಆಮೇಲೆ ಪೋಸ್ಟೀರಿಯಲ್ ಲೆಮೆಲ್ಲರ್ ಅಂತ ಹೇಳ್ತೀವಿ, ಇದನ್ನು ಇಬ್ಬರಿಗೆ ಹಾಕ್ಬೋದು. ಇದಲ್ದಿರೋ ಸ್ಟೆಮ್ ಸೆಲ್ಸ್ ಕೂಡ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಕಪ್ಪುಗುಡ್ಡೆ ಬಿಳಿಗುಡ್ಡೆ ಜಂಕ್ಷನಲ್ಲಿ ಏನು ಸ್ಟೆಮ್ ಸೆಲ್ಸ್ ಇದೆ ಅದರ ಸುತ್ತ ಏನು ಸ್ಟೆಮ್ ಸೆಲ್ಸ್ ಇದೆ ಅದನ್ನು ಮಾತ್ರ ಕೆಡೆವರಿಕ್ ಲಿಂಬಲ್ ಟ್ರಾನ್ಸ್ಪ್ಲಾಂಟ್ಸ್ ಅಂತ ಹೇಳ್ತೀವಿ ನಾವು, ಕೆರಟೋ ಲಿಂಬಲ್ ಆಲೋಗ್ರಾಫ್ಸ್ ಅಂತ. ಸೊ ಅದನ್ನು 2 ಭಾಗ ಮಾಡಿ ಅದನ್ನು ಅಂದರೆ ಒಂದು ಕಣ್ಣನ್ನು ಇನ್ನೊಬ್ಬರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಈ ರೀತಿ ನೋಡಿದ್ರೆ 3ಗೆ ಮಾಡ್ಬೋದು. ಲಿಂಬಲ್ ಸ್ಟೆಮ್ ಸೆಲ್ಸ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು, ಒಂದು ಆ್ಯಂಟಿರಿಯಲ್ ಲೆಮೆಲ್ಲರ್ ಕೆರಟೋಪ್ಲಾಸ್ಟಿ ಮಾಡ್ಬೋದು, ಒಂದು ಪೋಸ್ಟೀರಿಯಲ್ ಲೆಮೆಲ್ಲರ್

0: ಸ್ಕೆಲೆಟೋಪ್ಲಾಸ್ಟಿ ಮಾಡ್ಬೋದು. ಮತ್ತು ಇದು ಬಿಳಿ ಗುಡ್ಡೆ ಏನು ಸ್ಕ್ಲೀರಾ ಅಂತ ತಗೋತೀವಿ, ಅದು ಸಣ್ಣ ಸಣ್ಣ ಪ್ಯಾಚಸ್ಸು ಸ್ಕ್ಲೀರಲ್ ಪ್ಯಾಚ್ ಗ್ರಾಫ್ಟು ಸುಮಾರು ಜನಗೆ ಸ್ಕ್ಲೀರಲ್ ಪ್ಯಾಚ್ ಗ್ರಾಫ್ಸ್ ಮಾಡ್ಬೋದು. ತೊ ಬರೀ 2-4 ಸುಮಾರು ಜನಗೆ ಕಣ್ಣನ್ನು ಯೂಸ್ ಮಾಡ್ಬೋದು. ಸ್ಟೆಮ್ ಸೆಲ್ಸು ದೃಷ್ಟಿ ಕೊಡೋದಿಲ್ಲ, ಅದು ಮುಂಚೆ ಅಂದರೆ ನೆಕ್ಸ್ಟ್ ಕಣ್ಣಿಗೆ ಹೀಲ್ ಆಗಲಿಕ್ಕೆ ಸ್ಟೆಮ್ ಸೆಲ್ಸ್ ಅಂತ ನಾವಿವಾಗ ಒಂದು ಕೆಮಿಕಲ್ ಇಂಜುರಿ ಆಗಿರ್ಬೋದು, ಅವ್ರಿಗೆ ಸುಣ್ಣ ಬಿದ್ದು ಎಲ್ಲ ಇದು ಲಿಂಬಲ್ ಸ್ಟೆಮ್ ಸೆಲ್ಸ್ ಡ್ಯಾಮೇಜ್ ಆಗಿರುತ್ತೆ, ಅವ್ರಿಗೆ ನಾವು 2 ಕಣ್ಣಲ್ಲಿ ಲಿಂಬಲ್ ಸ್ಟೆಮ್ ಸೆಲ್ಸ್ ಡ್ಯಾಮೇಜ್ ಆಗಿರೋರಿಗೆ ಕೆಡೆವರಿಕ್ ಲಿಂಬಲ್ ಸ್ಟೆಮ್ ಸೆಲ್ಸ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಅಂದರೆ ಒಂದು ಕಣ್ಣು ದಾನ ಮಾಡಿರೋರ್ದು ಲಿಂಬಲ್ ಸ್ಟೆಮ್ ಸೆಲ್ಸ್ ತೊಗೊಂಡು ಅವ್ರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ, ಅದು ನೆಕ್ಸ್ಟ್ ಆ ಥರ ಸರ್ಜರಿಸು ಮಾಡ್ಬೋದು. ಬಟ್ ದೃಷ್ಟಿ ಅಂತ ಅಂದರೆ ಇಬ್ಬರಿಗೆ ಕೊಡ್ಬೋದು, ಒಂದು ಕಣ್ಣನ್ನ ಇಬ್ಬರು ಕೊಡ್ಬೋದು, ಸೊ 2 ಕಣ್ಣನ್ನ 4 ಜನ ಕೊಡ್ಬೋದು.
1: ನಾವು ಅನ್ಕೊಂಡಿದ್ವಿ ಕಣ್ಣು ಒಂದು ಸಿಕ್ಕರೆ ಇನ್ನೊಬ್ಬ ವ್ಯಕ್ತಿಗೆ ಅದೇ 2 ಕಣ್ಣು ಮಾತ್ರ ದಾನ ಮಾಡ್ಬೋದು, ಮತ್ತೆ ಅದರಿಂದ ಅವರಿಗೆ ಅಷ್ಟು ಉಪಯೋಗ ಬರುತ್ತೆ ಅಂದ್ಕೊಂಡಿದ್ವಿ. ಈ ಒಂದು ವಿಷಯ ಅದೇ ನೇತ್ರದಾನದ ಬಗ್ಗೆ, ನೇತ್ರವನ್ನು ಹೇಗೆ ದೃಷ್ಟಿಗಾಗಿ ಬಳಸ್ತಾರೆ ಅಂತ ನಾವು ಎಲ್ಲವನ್ನು ನಾವು ತಿಳುವಳಿಕೆ ಪಡಿತಾ ಹೋದಂಗೆ ಅದರ ವಿಸ್ತಾರ ಆಗುತ್ತೆ. ಹೇಗಿದೆ ವೈದ್ಯಕೀಯ ಜಗತ್ತು ಬೆಳೆದಿದೆ ಅಂಥೇಳಿ, ಬಹಳ ಹಿಂದೆ ತುಂಬ ಕಷ್ಟ ಇದ್ದದ್ದು ಇವತ್ತು ತುಂಬ ಸುಲಭ ಆಗಿದೆ. ಹಾಗಾಗಿ ಯಾವ್ಯಾವ ಕಾರಣಗಳಿಂದಾಗಿ ಮನುಷ್ಯನಿಗೆ ದೃಷ್ಟಿ ಹೋಗ್ಬಿಡುತ್ತೆ ಅಂತೀರಾ? ಈಗ ಹುಟ್ಟು ಕುರುಡು ಇರುತ್ತೆ, ಒಂದು ಇರುತ್ತೆ, ನನ್ನ ನಡುವೆ ಅಪಘಾತಗಳಿಂದನೂ ಆಗುತ್ತೆ, ಬೇರೆ ಬೇರೆ ಕಾರಣಗಳಿಂದಾಗಿ ಏನೇನು ಸ್ವಲ್ಪ ಎಲ್ಲೆಲ್ಲಿ ಕಣ್ಣುಗಳನ್ನು ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅದು ಹೇಳಿ.
0: ಸರ್, ದೃಷ್ಟಿ ಅನ್ನೋದು ಕಾಮನ್ ಆಗಿ ಈಗ ಕೆಟ್ರಾಕ್ಟಿಂದನೂ ಕಮ್ಮಿ ಆಗುತ್ತೆ, ಬಟ್ ಅದು ಕೆಟ್ರಾಕ್ಟ್ ಸರ್ಜರಿ ಮಾಡಿ ಸರಿ ಮಾಡ್ಬೋದು. ಬೇರೆ ರೀತಿ ಅಂದರೆ ಡಯಾಬಿಟಿಕ್ ರೆಟಿನೋಪತಿ, ಗ್ಲೋಕೋಮಾ, ಇದೆಲ್ಲ ಒಂದು ರೀತಿ, ಇದನ್ನೆಲ್ಲ ನಾವು ಟ್ರೀಟ್ಮೆಂಟ್ ಕೊಟ್ಟು ಆ ಥರ ಮಾಡ್ಬೋದು. ಬಟ್ ಇದಕ್ಕೆಲ್ಲ ಟ್ರಾನ್ಸ್ಪ್ಲಾಂಟ್ ಬರೋದಿಲ್ಲ, ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಇಲ್ಲ ಆ ಕಣ್ಣು ದಾನ ಅಂತ ಏನು ಹೇಳ್ತೀವಿ, ಅದು ಬರೀ ಕಪ್ಪು ಗುಡ್ಡೆಗೆ ಬಂದಿರುವಂಥ ತೊಂದರೆಗಳು ಮಾತ್ರ. ಕಪ್ಪು ಗುಡ್ಡೆಗೆ ಒಂದು ಅಲ್ಸರ್ ಬಂದು ಇಲ್ಲ ಏನಾರ ಗಾಯ ಆಗಿ ಟ್ರಾಮಾ ಅಂತ ಹೇಳ್ತೀವಿ, ಇಲ್ಲ ಅಂತಂದರೆ ಈಗ ನಾನು ಏನು ಹೇಳಿದೆ ಕೆಮಿಕಲ್ ಇಂಜುರಿ ಅಂತ, ಈ ರೀತಿ ಕಪ್ಪು ಗುಡ್ಡೆಗೆ ತೊಂದರೆ ಆಗಿದ್ರೆ ಇದು ರಿವರ್ಸಿಬಲ್ ಬ್ಲೈಂಡ್ನೆಸ್, ಏನು ಡ್ಯಾಮೇಜ್ ಆಗಿದೆ ಆ ಕಪ್ಪು ಗುಡ್ಡೆನ ತೆಗೆದು ಬೇರೆಯವ್ರ ಕಪ್ಪು ಗುಡ್ಡೆನ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಈಗ ನಮ್ಮ ವಾಚಿಗೆ ಗಾಜಿದ್ದಂಗೆ, ವಾಚಲ್ಲಿ ಬ್ಯಾಟ್ರಿ ಇರುತ್ತೆ, ಮೆಷಿನ್ ಇರುತ್ತೆ, ಬಟ್ ಆ ಗಾಜು ಏನು ಒಡೆದು ಸ್ಕ್ರ್ಯಾಚ್ ಆದರೆ ನಾವು ಹೆಂಗೆ ರಿಪ್ಲೇಸ್ ಮಾಡ್ತೀವಿ ಗಾಜನ್ನ, ಅದೇ ರೀತಿ ಕಪ್ಪು ಗುಡ್ಡೆನೂ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ವಿಷನ್ನು ರಿಕವರ್ ಆಗುತ್ತೆ.
1: ಅನೇಕ ಚಿಕಿತ್ಸೆಗಳ ಮೂಲಕವಾಗಿ ಹೇಗೆ ನೀವು ಆಪರೇಷನ್ ಮಾಡ್ತಿರೋ ಹಾಗೆ ಕಣ್ಣಿನ ಯಾವ ಭಾಗದಲ್ಲಿ ಏನು ತೊಂದರೆ ಆಗಿದೆ ಅಷ್ಟನ್ನೇ ಬೇಕಾದ್ರೆ ನೀವು ಸರಿಪಡಿಸ್ಬೋದು.
0: ಹೌದು,
1: ಕಣ್ಣಿನ ಕಾರ್ನಿಯಾಗಳನ್ನೇ ಅಷ್ಟೇ ನೀವು ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿ.
0: ಹೌದು ಸರ್, ಎಲ್ಲದಕ್ಕೂ ಟೆಕ್ನಾಲಜಿ, ನಾಲೆಜು ಮತ್ತು ಇದೆಲ್ಲ ಹೆಲ್ಪ್ ಆಗುತ್ತೆ. ಈಗ ನಾವು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ಗೆ ಅಡ್ಮಿಷನ್ ಮಾಡಬೇಕು ಅದೇನೂ ಇಲ್ಲ, ಪೇಷಂಟ್ ಬರ್ತಾರೆ ಆಪರೇಷನ್ ಮಾಡಿಕೊಂಡು ಅವತ್ತೇ ಮನೆಗೆ ಹೋಗ್ಬೋದು. ಸೊ ಆ ರೀತಿ ಆಗಿದೆ ಸರ್, ಈಗ ಇವಾಗ ಸಿಂಪಲ್ ಆಗಿದೆ ಸರ್ಜರೀಸ್ ಎಲ್ಲ. ಈಗ ಬರೀ ಕಪ್ಪು ಗುಡ್ಡೆ ಪ್ರಾಬ್ಲಮ್ ಮಾತ್ರ ಇರೋರಿಗೆ ಕಪ್ಪು ಗುಡ್ಡೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ. ಈಗ ಕೆಲವೊಂದು ಮಕ್ಕಳು ಹುಟ್ಟುತ್ತಾನೆ ಕೆಲವೊಂದು ಡಿಸ್ಟ್ರೋಫಿಯಿಂದ ಹುಟ್ಟಿರ್ತಾರೆ, ಅಂದರೆ ಕಪ್ಪು ಗುಡ್ಡೆ ಮಾತ್ರ ಬೆಳ್ಳಗಾಗಿರುತ್ತೆ, ಮಿಕ್ಕಿದ್ದು ಕಣ್ಣೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗಿರುತ್ತೆ, ಅವ್ರಿಗೆ ತುಂಬ ಚೆನ್ನಾಗಿ ವಿಷನ್ ಬರುತ್ತೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಮಾಡಿದ ಕೂಡಲೇ. ಪ್ಲಸ್ ಅವ್ರಿಗೆ ವಿಷನ್ ಬರೋದ್ರಿಂದ ಅವ್ರದ್ದು ಲೈಫು ಇಂಪ್ರೂವ್ ಆಗುತ್ತೆ, ಬಿಕಾಸ್ ಅದೇ ಯಂಗ್ ಏಜಲ್ಲಿ ಇರ್ತಾರೆ. ಇಂಜುರಿ ಆದಾಗ ಬರೀ ಕಾರ್ನಿಯಾಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅದು ಸೂಚರ್ ಮಾಡಿ ಗ್ಲಾಸಸ್ ಕೊಟ್ಟು ಇಲ್ಲ ಕಾಂಟ್ಯಾಕ್ಟ್ ಲೆನ್ಸ್ ಕೊಟ್ಟು ವಿಷನ್ ಸರಿ ಮಾಡ್ಬೋದು. ಬಟ್ ತುಂಬ ಡ್ಯಾಮೇಜ್ ಆಗಿದ್ರೆ ಸರಿಪಡಿಸ್ಲಿಕ್ಕೆ ಆಗಲ್ಲ ಅನ್ನೋ ಕಾರ್ನಿಯಾಗೆ ಸೂಚರ್ಸ್ ಎಲ್ಲ ಮಾಡಿ ಫಸ್ಟ್ ಏನು ಎಮರ್ಜೆನ್ಸಿ ಸರ್ಜರಿ ಮಾಡಬೇಕು ಅದೆಲ್ಲ ಮಾಡಿದ್ಮೇಲೆ ಅದು ಇನ್ನು ವಿಷನ್ ಬರೋದಿಲ್ಲ ಇನ್ನು ಸ್ಕಾರ್ಸಿಂದ ಅಂತಂದರೆ ಆವಾಗ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟು ಆ ಥರ ಕಣ್ಣುಗಳಿಗೂ ಮಾಡ್ಬೋದು. ಬಟ್ ಒಳಗಡೆ ಎಲ್ಲ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗಿದೆ ಅಥವಾ ಬೇರೆ ಏನಾರ ತೊಂದರೆಗಳಿದೆ ಅಂದರೆ ಆ ಥರ ಕಣ್ಣುಗಳಲ್ಲಿ ವಿಷನ್ನು ಬರೋದು ಸ್ವಲ್ಪ ಕಮ್ಮಿ. ಸೊ ಮೇನ್ ಏನಂದರೆ ಕಪ್ಪು ಕುಡಿಯೋದು ಮಾತ್ರ ಪ್ರಾಬ್ಲಮ್ ಇರೋರಿಗೆ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ
1: ಅಂತ. ಅದೇ ಈಗ ಇಡಿಯಾಗಿ ಕಣ್ಣು ನೋಡ್ಲಿಕ್ಕೆ ಸುಂದರವಾಗಿನೂ ಕಾಣಬೇಕು, ದೃಷ್ಟಿನೂ ಬರಬೇಕು ಅಂತ ಎಲ್ಲ ಅಂಶಗಳು ನೋಡ್ಬೇಕಾಗತ್ತೆ, ಕಣ್ಣೇ ಇರಲ್ಲ ಕೆಲವರಿಗೆ, ಅವಾಗ ನೀವು ಕಣ್ಣನ್ನೇ ಅಲ್ಲಿ ಸೇರಿಸಬೇಕು, ಜೊತೆ ಜೊತೆಗೆ ದೃಷ್ಟಿ ಕೂಡ ಕಾಣಿಸ್ಬೇಕು. ಸಾಧ್ಯತೆ ಇದೆಯಾ ಕಣ್ಣೇ ಇಲ್ಲದಂಥ ವ್ಯಕ್ತಿಗಳಿಗೆ ಕಣ್ಣನ್ನು ಕೂರಿಸಿ ದೃಷ್ಟಿ ಬರೋಂಗೆ ಆಗಿ?
0: ಪೂರ್ತಿ ಐಬಾಲ್ ಟ್ರಾನ್ಸ್ಪ್ಲಾಂಟ್ ಮಾಡೋದಿಲ್ಲ ಸರ್, ಕಣ್ಣಿಂದ ತೆಗೆದು ಇನ್ನೊಬ್ಬರಿಗೆ ಕಣ್ಣೇ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂದರೆ ಅದು ಆಪ್ಟಿಕ್ ನರ್ವಲ್ಲಿ ಇರೋ ಒಂದೊಂದು ನರಗಳನ್ನ ಜೋಡಿಸ್ಬೇಕಾಗತ್ತೆ, 2 ಮಿಲಿಯನ್ ನರ್ವ್ಸ್ ಇರುತ್ತೆ, ಅದನ್ನೆಲ್ಲ ಜೋಡಿಸ್ಲಿಕ್ಕೆ ಬರೋದಿಲ್ಲ. ಒಂದು ಸತಿ ನೀವು ನರ್ವ್ ಕಟ್ ಆದಮೇಲೆ ವಿಷನ್ ಬರೋದಿಲ್ಲ. ಸೊ ಆ ಥರ ಕಂಪ್ಲೀಟ್ ಐಬಾಲ್ ಟ್ರಾನ್ಸ್ಪ್ಲಾಂಟ್ ಅನ್ನೋದಿಲ್ಲ, ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್.
1: ಅದೇ, ಬಟ್ ನೋಡ್ಲಿಕ್ಕೆ ಕಣ್ಣಿನ ರೀತಿ ಕಾಣಿಸುವಂಗೆ ಅದು ಕಣ್ಣು ಕಾಣಿಸದೆ ಹೋದ್ರೂ
0: ಓಕೆ,
1: ಕಣ್ಣಿನ ರೀತಿನೇ
0: ಅದು ಅದು ಪ್ರಾಸ್ಥೆಟಿಕ್ ಐಸ್ ಅಂತ ಹೇಳ್ತಿದ್ದೀರಾ ನೀವು. ಈಗ ದೃಷ್ಟಿ ಬರೋ ಕಣ್ಣಿಗೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್, ದೃಷ್ಟಿ ಬರೋದಿಲ್ಲ ಅನ್ನೋ ಕಣ್ಣಿಗೆ, ಇವಾಗ ನಾವು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೂ ದೃಷ್ಟಿ ಬರಲ್ಲ ಅಂತ ಹೇಳೋ ಕಣ್ಣಿಗೆ ಕೆಲವೊಂದ್ಸತಿ ಟ್ರಾನ್ಸ್ಪ್ಲಾಂಟು ಮಾಡೋಕ್ಕಾಗೋದಿಲ್ಲ, ತುಂಬ ಕಣ್ಣು ಸ್ಟೆಫಲೋಮಾ ಅಂತ ಹೇಳ್ತೀವಿ, ಇಲ್ಲ ತುಂಬ ಡ್ಯಾಮೇಜ್ ಆಗೋಗಿದ್ದು ಸರ್ಜರಿ ಮಾಡಲಿಕ್ಕೆ ಬರಲ್ಲ ಅನ್ನೋರಿಗೆ ಆ ಕಣ್ಣು ಏನಿದೆ

0: ಕಬ್ಬುಗುಡ್ಡೆ ತೆಗೆದು ಅದನ್ನು ಬಿಳಿಗುಡ್ಡೆದು ಕ್ಲೋಸ್ ಮಾಡಿ ಪ್ರಾಸ್ಥೆಟಿಕ್ ಐಸ್ ಅಂತ ಕೊಡ್ತಾರೆ. ಅದೂ ಇದೆ. ಇನ್ನೊಂದು ಟ್ಯಾಟೂ ಅಂತಲೂ ಮಾಡ್ತೀವಿ ನಾವು, ಕಾರ್ನಿಯಲ್ ಟ್ಯಾಟೂ ಅಂತ ಮಾಡ್ತೀವಿ. ದೃಷ್ಟಿ ಬರದಿರೋರ ಕಣ್ಣಿಗೆ ನೋಡಲಿಕ್ಕೆ ಕಪ್ಪು ಗುಡ್ಡೆ ಕಪ್ಪುಗಿದೆ ಅಂತ ದೃಷ್ಟಿ ಬರೋದಿಲ್ಲ. ಸೊ ಇದೆಲ್ಲ ಕಾಸ್ಮೆಟಿಕ್ ಸರ್ಜರಿಗೆ ಬರುತ್ತೆ.
1: ಈಗ ದಾನದ ಬಗ್ಗೆ ಮಾತಾಡ್ಬೇಕು ನಾವು. ಕಣ್ಣಿನ ದಾನ ಅಂದರೆ ಅಷ್ಟು ಸುಲಭ ಅಲ್ಲ ಅಂತೇಳಿ ಭಾಳ ಹಿಂದೆ ಹೇಳ್ತಿದ್ವಿ. ಆದರೆ ನಂತರದ ದಿನಮಾನಗಳಲ್ಲಿ ಅನೇಕ ದೊಡ್ಡ ವ್ಯಕ್ತಿಗಳು, ಭಾಳ ಹೆಸರಾಂತ ವ್ಯಕ್ತಿಗಳು ದಾನ ಮಾಡಿ ಇದನ್ನು ಸ್ವಲ್ಪ ಜಾಸ್ತಿ ಪ್ರಚಾರಕ್ಕೆ ತಂದಂಗೆ ಆಗಿದೆ. ಈಗ ಭಾಳಷ್ಟು ಜನ ನಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೆಯದಾಗತ್ತಂದರೆ ನಮ್ಮ ದೃಷ್ಟಿದಾನ ಆಗಲಿ ಬಿಡು ಅಂತಂದು ಹೇಳಿ ಅದಕ್ಕೆ ಒಪ್ಪಿಗೆ ಕೊಡೋರು ಕೂಡ ಆ ಸಂಖ್ಯೆ ಜಾಸ್ತಿ ಆಗಿದೆ. ಹೇಗೆ ಅನಿಸುತ್ತೆ ದೃಷ್ಟಿದಾನದ ಬಗ್ಗೆ ಜನ ಹೇಗೆ ಮುಂದೆ ಬಂದರೆ?
0: ಸರ್, ಮುಂಚೆ ಕಾಲದಲ್ಲಿ ಅವ್ರಿಗೆ ಬೇರೆ ರೀತಿ ಮಿತ್ಸ್ ಇತ್ತು. ಮಿತ್ಸ್ ಅಂದರೆ ಮೂಢನಂಬಿಕೆಗಳು ಅಂತ ಹೇಳ್ಬೋದು. ಸೊ ಆ ಕಾರಣಗಳಿಂದ ಮಾಡೋದು ಸ್ವಲ್ಪ ಕಮ್ಮಿ ಇರ್ತಿತ್ತು. ಈಗ ಬರ್ತಾ ಬರ್ತಾ ಅವೇರ್ನೆಸ್ ಬಂದಿದೆ. ಈಗ ಮಿತ್ಸ್ ಎಲ್ಲ ಒಂದೊಂದಾಗೆ ಅವ್ರಿಗೇನು ಕ್ಲಾರಿಟಿ ಸಿಕ್ಕಿದೆ, ಈ ಥರ ಇಲ್ಲ ಮಾಡ್ಬೋದು ಅಂತ. ಯಾವಾಗ ಒಬ್ಬರು ಫೇಮಸ್ ಪರ್ಸನ್, ಅವರು ತುಂಬ ಫಾಲೋ ಮಾಡೋ ಪರ್ಸನ್ನು, ಅವರು ಪ್ಲೆಡ್ಜ್ ಮಾಡಿ ಮತ್ತು ಅವ್ರು ಯಾವಾಗ ಮುಂದೆ ಬರ್ತಾರೆ, ಅವ್ರನ್ನ ಫಾಲೋ ಮಾಡೋರು ಕಂಪ್ಲೀಟಾಗಿ ಫಾಲೋ ಮಾಡ್ತಾರೆ. ಈಗ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ಲೆಜ್ ಮಾಡಿದ ಕೂಡಲೇ, ನಾರಾಯಣ ನೇತ್ರಾಲಯದಲ್ಲಿ ಮುಂಚೆ ಪ್ಲೆಜ್ ಮಾಡೋದಕ್ಕಿಂತನೂ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ಲೆಜ್ ಮಾಡಿದ್ಮೇಲೆ ಬಂದಿರೋ ಪ್ಲೆಜಸ್ಸು, ಮತ್ತು ಪುನೀತ್ ರಾಜ್ಕುಮಾರ್ ಅವ್ರದ್ದು ಕಣ್ಣು ನಾವು ಯಾವಾಗ ನಾರಾಯಣ ನೇತ್ರಾಲಯದಲ್ಲಿ ಕಣ್ಣು ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ, ಅದಾದಮೇಲೆ ರೆಕಾರ್ಡ್ಕ್ಕಿಂತ ಜಾಸ್ತಿ ಪ್ಲೆಜಸ್ ಆಗಿದೆ. ಸೊ ತುಂಬ ಸಾವಿರಗಟ್ಟೆ ಜನ ಪ್ಲೆಜ್ ಮಾಡಿದಂದ್ರೆ ಅವ್ರು ಅಷ್ಟು ತುಂಬಾನೇ ತುಂಬ ಜನ ಇನ್ಫ್ಲೂಯೆನ್ಸ್ ಆದರು ಸರ್. ಅದಾದ್ಮೇಲೆ
1: ಕುಟುಂಬದ ಸದಸ್ಯರ ಒಂದು ಉದ್ದೇಶನೂ ಒಳ್ಳೆದಿರ್ಬೋದು, ಯಾರಾದರೂ ಅವರಿಗೆ ಮನವರಿಕೆ ಮಾಡಿ ನೀವು ದಾನ ಮಾಡಬಹುದು ಈ ಸಂದರ್ಭದಲ್ಲೂ ಕೂಡ ಅಂತೇಳಿ, ಸತ್ತ ವ್ಯಕ್ತಿಯ ಕಣ್ಣುಗಳನ್ನು ಕೂಡ ದಾನ ಮಾಡಬೇಕು ಅಂಥೇಳಿ ಅಲ್ಲೇ ನಿರ್ಧಾರ ಮಾಡಬಹುದು ಅವರು. ಅಂದ್ರೆ ಅದಕ್ಕೆ ಪ್ರೊಸೀಜರ್ ಎಷ್ಟು ದಿನ ಬೇಕಾಗುತ್ತೆ, ಎಷ್ಟು ತಾಸಿನಲ್ಲಿ ಕಣ್ಣುಗಳನ್ನ ಇನ್ನೊಬ್ಬ ವ್ಯಕ್ತಿಗೆ ಸ್ಥಳಾಂತರ ಮಾಡಕ್ಕೆ ಸಾಧ್ಯತೆ ಇದೆ?
0: ಇದರಲ್ಲಿ ಮೂರು ಭಾಗ ಮಾಡ್ತೀನಿ. ಒಂದು, ಒಬ್ರು ತುಂಬ ಇಚ್ಛೆ ಇರುತ್ತೆ ಅವ್ರಿಗೆ, ಅವ್ರು ಮುಂಚಿತವಾಗಿ ಪ್ಲಜ್ ಮಾಡ್ಬೋದು. ಪ್ಲಜ್ ಮಾಡಿ ಬದುಕಿದ್ದಾಗ ಪ್ಲಜ್ ಮಾಡಿ ಅದಕ್ಕೊಂದು ಸಣ್ಣ ಸರ್ಟಿಫಿಕೇಟ್ ಥರ ಕೊಡ್ತಾರೆ. ಅದು ಅವರು ಫ್ಯಾಮಿಲಿಯಲ್ಲಿ ಡಿಸ್ಕಸ್ ಮಾಡಿದ್ರೆ ಅವಾಗ ಅವರು ಫ್ಯಾಮಿಲಿಯವರು ಮುಂದೆ ಬರ್ತಾರೆ, ಓಕೆ ಇವ್ರಿಗಿಂತ ಈ ಥರ ಇಚ್ಛೆ ಇತ್ತು ಮಾಡೋಣ ಅಂತ. ಕೆಲವೊಂದ್ಸತಿ ಯಾರು ಪ್ಲಜ್ ಮಾಡಿರೋದಿಲ್ಲ, ಬಟ್ ಅವ್ರ ಫ್ಯಾಮಿಲಿಯಲ್ಲೇ ಇನ್ಸ್ಪೈರ್ ಆಗಿ ಅವ್ರೂ ಒಂದು ಅವೇರ್ನೆಸ್ ಇರುತ್ತೆ ಅವ್ರಿಗೆ, ಸೊ ಅವರೂ ಮಾಡ್ಬೋದು. ಇದರಲ್ಲಿ ಏನು ಪ್ಲಜ್ ಮಾಡೇ ಇರಬೇಕು ಅಂತ ಏನಿಲ್ಲ, ಯಾರಾದ್ರೂ ಮುಂದೆ ಬರ್ಬೋದು. ಅವ್ರ ಫ್ಯಾಮಿಲಿ ಮೆಂಬರ್ಸ್ದು ಅಕ್ಸೆಪ್ಟೆನ್ಸ್ ಬೇಕಾಗುತ್ತೆ, ಅವರ ಒಪ್ಪಿಗೆ ಕೊಟ್ಕೊಂಡು ಮಾಡಬೇಕು. ಇನ್ನು ಮೂರನೇದು ನೀವು ಹೇಳಿದ್ದು ಎಷ್ಟು ಸುಲಭವಾಗಿದೆ ಅಂತ, ಯಾರಾದರೂ ಮನೆಯಲ್ಲಿ ತೀರೋದಾಗ ಏನಾಗುತ್ತೆ ಅಂದರೆ, ನಮ್ಮ ಕಣ್ಣಿಗೆ ಕಬ್ಬುಗುಡೆಗೆ ಬ್ಲಡ್ ಸಪ್ಲೈ ಸ್ವಲ್ಪ ಕಮ್ಮಿ ಇರೋದ್ರಿಂದ ಈ ಆರ್ಗನ್ನು ಒಂದು 4-6 hoursವರೆಗೂ ಆದ್ಮೇಲೂ ನಾವು ತೊಗೋಬೋದು. ಬಟ್ ತುಂಬ ಲೇಟ್ ಆದರೆ ಅದರದ್ದು ಕ್ವಾಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ, ಸೆಲ್ಸ್ ಲೈವ್ ಇರೋ ಸೆಲ್ಸ್ ಎಲ್ಲ ಡೆತ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ 4-6 hours ಒಳಗೆ ಐಡಿಯಲಿ ಕಣ್ಣು ದಾನ ಯಾರಾದರೂ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಮುಂದೆ ಬಂದು ಅಕ್ಸೆಪ್ಟ್ ಮಾಡಿದ್ರೆ 15 ನಿಮಿಷದಲ್ಲಿ ಐ ಬ್ಯಾಂಕ್ ಅವ್ರು ಬಂದುಬಿಟ್ಟು, ನಿಯರ್ ಬೈ ಐ ಬ್ಯಾಂಕ್ ಅವ್ರು ಬಂದು ಕಣ್ಣ ತಗೋತಾರೆ. ಏನು ಡಿಸ್ಫಿಗರ್ಮೆಂಟ್ ಮಾಡೋದಿಲ್ಲ, ಮುಖ ಏನು ಮುಖದಲ್ಲಿ ಏನು ಚೇಂಜಸ್ ಬರೋದಿಲ್ಲ, ಏನು ಬ್ಲಡ್ ಬರೋದಿಲ್ಲ. ಸೊ ಯೂಶಲಿ ಒಂದು 15 ಮಿನಿಟ್ಸ್ ಸಾಕು ಸರ್.
1: ಈಗ 4 ಮತ್ತು 6 ತಾಸು ಅಂತ ಹಿಂಗೆ ಮಾತಾಡ್ತೀವಲ್ಲ, ಈಗ ಎಲ್ಲೋ ಗ್ರಾಮೀಣ ಭಾಗದಲ್ಲಿ ಅವರಿಗೆ ಆಸಕ್ತಿ ಇರುತ್ತೆ, ಅಲ್ಲಿ ಹತ್ತಿರದ ಆಸ್ಪತ್ರೆಯವರು ಬಂದು ತಗೊಂಡು ಆಮೇಲೆ ಅದನ್ನ ಬೇಕಾದ್ರೆ ಬೇರೆ ಕಡೆ ಸಾಗಿಸಬಹುದು. ಅಂದ್ರೆ ಒಟ್ಟಾರೆ ನೀವು ಹೇಳೋದು 4-6 ತಾಸಿನ ಒಳಗಡೆ ತಮಗೆ ಬೇಕಾದಂತಹ ಒಂದು ದಾನಕ್ಕೆ ಬೇಕಾಗಿರುವಂತಹ ಅಂಶಗಳನ್ನ ನೀವು ತೆಗಿತೀರಿ. ಲೇಟ್ ಆಗ್ಬಿಟ್ರೆ ಅಲ್ಲಿಂದ ಅಲ್ಲಿಗೆ ನೀವು ಬೇರೆ ಕಡೆ ಅವಶ್ಯಕತೆ ಇರೋರಿಗೆ ಅಲ್ಲಿಂದ ಸಾಗಿಸ್ಬೋದು, ಲೇಟ್ ಆಗಿ ಸಾಗಿಸ್ಬೋದಾ?
0: ಹಾ ಸರ್, ನೋಡಿ ಕಣ್ಣು ತೆಗಿಲಿಕ್ಕೆ ಅಂದ್ರೆ ಒಬ್ರು ತೀರೋದ್ಮೇಲೆ ಅವ್ರ ಮೈಯಿಂದ ಬ್ಲಡ್ ಸಪ್ಲೈ ಹೋಗ್ಬಿಟ್ಟು ಆಕ್ಸಿಜನ್ ಎಲ್ಲ ಕಮ್ಮಿ ಆಗುತ್ತೆ. ಸೊ ಒಂದು 4-6 hours ಆ ಕಣ್ಣು ಅವ್ರ ಮೈಯಲ್ಲಿ ಉಳಿಬಹುದು. ಬಟ್ ನಾವು ಕಣ್ಣು ತೆಗೆದ್ಮೇಲೆ ಎರಡು ರೀತಿ ತೆಗಿತೀವಿ. ಒಂದು ಕಂಪ್ಲೀಟ್ ಐ ಬಾಲ್ ತೆಗಿತೀವಿ, ಈ ನ್ಯೂಕ್ಲಿಯೇಷನ್ ಅಂತ ಹೇಳ್ತೀವಿ. ಇಲ್ಲ ಅಂತಂದ್ರೆ ಬಿಳಿಗುಡ್ಡೆ ಕಬ್ಬುಗುಡ್ಡೆನ್ ಮಾತ್ರ ತೆಗಿತೀವಿ. ಇದನ್ನ ನಾವು ಒಂದು ಮಾಯ್ಸ್ ಚೇಂಬರ್ ಅಲ್ಲಿ ಇಡ್ತೀವಿ, ಅದನ್ನ ಫ್ರಿಜ್ ಒಳಗೆ ಕೂಲ್ ಟೆಂಪರೇಚರ್ ಅಲ್ಲಿ ಕೋಲ್ಡ್ ಚೈನ್ ಮೇಂಟೈನ್ ಮಾಡಿಕೊಂಡು ಐ ಬ್ಯಾಂಕ್ ಬರುತ್ತೆ. ಇದು 24-48 hoursಸು ಫ್ರಿಜ್ ಅಲ್ಲಿ ಇಡಬಹುದು. ಎರಡನೇದು ನಮ್ಮಲ್ಲಿ ಪ್ರಿಸರ್ವೇಟಿವ್ ಮೀಡಿಯಮ್ಸ್ ಅಂತ ಇದೆ. ಈಗ ಕಾರ್ನಿಜಾಲ್ ಅಂತ ಬರುತ್ತೆ, ಎಂ ಕೆ ಮೀಡಿಯಾ ಅಂತ ಬರುತ್ತೆ, ಆಪ್ಟಿಜಾಲ್ ಅಂತ ಬರುತ್ತೆ. ಇದರಲ್ಲಿ ಒಂದ್ಸತಿ ಇಟ್ಟಮೇಲೆ ಇದು ನಾವು 2 weeks ವರೆಗೂ ಇಡಬಹುದು. ಈಗ ಎಂ ಕೆ ಮೀಡಿಯಾ ಅನ್ನೋದು 4 hours ಇಡ್ತೀವಿ ನಾವು, ಇನ್ನೊಂದು ಕಾರ್ನಿಜಾಲ್ ಅನ್ನೋದು 2 weeks ವರೆಗೂ ನಾವು ಫ್ರಿಜ್ ಅಲ್ಲಿ ಇಟ್ಟು ಆ ಕಣ್ಣನ್ನ ನಾವು ಯೂಸ್ ಮಾಡಬಹುದು.
1: ಗ್ರಾಮೀಣ ಭಾಗದಲ್ಲಿ ಬಹಳ ದೂರದ ಒಳಗಿನ ಕೆಲವು ಸ್ಥಳಗಳಿಗೆ ಅಲ್ಲಿ ಕಣ್ಣಿನ ಬ್ಯಾಂಕ್ನವರು ಹೋಗಿ ತಗೊಂಡು ಬರಕ್ಕೆ ಸಾಧ್ಯನಾ?
0: ಆಗುತ್ತೆ ಸರ್. ನಮ್ಮಲ್ಲಿ ಏನಂದ್ರೆ ಐ ಬ್ಯಾಂಕ್ಸು ಸಿಟಿಯಲ್ಲಿದ್ರೆ ಐ ಕಲೆಕ್ಷನ್ ಸೆಂಟರ್ಸ್ ಅಂತ ಎಲ್ಲ ಕಡೆನೂ ಇರುತ್ತೆ. ಅದು

0: ವಿಲೇಜಸ್ಸಲ್ಲಿ ಇರ್ಬೋದು, ತಾಲೂಕಲ್ಲಿ ಇರ್ಬೋದು, ಡಿಸ್ಟ್ರಿಕ್ಟ್ ಅಲ್ಲಿ ಇರ್ಬೋದು, ಸುಮಾರು ಐ ಕಲೆಕ್ಷನ್ ಸೆಂಟರ್ಸ್ ಇದೆ. ಇಲ್ಲ ಯಾವುದು ಇಲ್ಲ ಅಂತಂದ್ರೆ ನಿಯರ್ ಬೈ ಐ ಹಾಸ್ಪಿಟಲ್ಗೆ ಇಲ್ಲ ಒಂದು ಹಾಸ್ಪಿಟಲ್ಗೆ ಹೋಗಿ ಹೇಳಿದ್ರು ಅವರು ಕಣ್ಣನ್ನ ತೆಗಿತಾರೆ, ಅವರು ಅಲ್ಲಿಂದ ಐ ಬ್ಯಾಂಕ್
1: ತಲುಪಿಸ್ತಾರೆ, ಅಲ್ಲಿ ತಗೊಂಡು ಹೋಗ್ಬೋದು ಅಂತ. ಈಗ ಆ ರೀತಿ ದೃಷ್ಟಿ ದೋಷ ಇರೋರು ಅರ್ಜಿ ಹಾಕ್ಬೇಕಾಗತ್ತ, ಹೇಗೆ ಅವರು ದಾನವನ್ನು ಪಡಿತಾರೆ?
0: ಯೂಶಲಿ ಏನಾಗುತ್ತೆ ಅಂದ್ರೆ, ಒಂದು ಫ್ಯಾಮಿಲಿ ಮೆಂಬರ್ಸ್ ಏನಾರ ಅವ್ರಿಗೆ ಹೇಳಿದ್ರೆ, ಯಾರಿಗಾದ್ರೂ ಅವೇರ್ನೆಸ್ ಇರೋರು ಹೇಳಿದ್ರೆ ಐ ಬ್ಯಾಂಕ್ದು ಫೋನ್ ನಂಬರ್ಸು ಆನ್ಲೈನಲ್ಲೇ ಸಿಗುತ್ತೆ ಸರ್. ಸೊ ಅದು ಯಾವುದು ನಿಯರ್ ಬೈ ಐ ಬ್ಯಾಂಕ್ಗಿದ್ರೆ ಅವ್ರು ಡೈರೆಕ್ಟಾಗಿ ಐ ಬ್ಯಾಂಕ್ಗೆ ಕಾಲ್ ಮಾಡ್ಬೋದು. ಇವಾಗ ನೀವು ಹೇಳ್ದಂಗೆ ತುಂಬ ರಿಮೋಟ್ ಪ್ಲೇಸಲ್ಲಿ ಏನಾರ ಇದ್ದರೆ ಅಲ್ಲಿ ಐ ಕಲೆಕ್ಷನ್ ಸೆಂಟರ್ಸ್ ಅಂತ ಇರುತ್ತೆ. ಸೊ ಅವ್ರು ಯೂಶಲಿ ಏನಾಗುತ್ತೆ ಅಂದರೆ ಅವರೇ ಒಬ್ಬರು ಪರ್ಸನ್ ಹೋಗ್ತಾರೆ ಅಲ್ಲಿ, ಅಲ್ಲಿ ಹೋಗ್ಬಿಟ್ಟು ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಾಗುತ್ತೋ ಅವ್ರಿಗೆ ಮಾಡಿ ಅವರು ಒಪ್ಪಿಗೆ ಅಂತಂದ್ಮೇಲೆ ಅಲ್ಲಿಂದ ಕಲೆಕ್ಟ್ ಮಾಡ್ಕೋತಾರೆ.
1: ಕಲೆಕ್ಟ್ ಮಾಡೋದಾಯ್ತು. ಕಣ್ಣು ದೋಷ ಇರೋರಿಗೆ ಕಣ್ಣು ದಾನ ಓಕೆ, ಅವ್ರು ಹೇಗೆ ಕಣ್ಣು ದಾನವನ್ನು ಪಡಿತಾರೆ ಅಂತ?
0: ಓಕೆ, ಈಗ ಐ ನಮ್ಮೇಲೆ ಏನಂತಂದ್ರೆ ಎಲ್ಲಾನು ಫಾಸ್ಟ್ ಆಗಿ ಮಾಡ್ತಾರೆ ಸರ್. ಈಗ ಐ ಒಂದ್ಸತಿ ಕಲೆಕ್ಟ್ ಆದ್ಮೇಲೆ ಅದು

0: ಹೋಗ್ತಾರೆ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಾಗತ್ತೋ ಅವ್ರಿಗೆ ಮಾಡಿ ಅವರು ಒಪ್ಪಿಗೆ ಅಂತಂದ್ಮೇಲೆ ಅಲ್ಲಿಂದ ಕಲೆಕ್ಟ್ ಮಾಡ್ಕೋತಾರೆ.
1: ಕಲೆಕ್ಟ್ ಮಾಡೋದಾಯ್ತು. ಕಣ್ಣು ದೋಷ ಇರೋವರಿಗೆ ಕಣ್ಣು ದಾನ ಪಡೆಯಬೇಕು. ಅವರು ಹೇಗೆ ಕಣ್ಣು ದಾನವನ್ನು ಪಡೀತಾರೆ ಅಂತ.
0: ಓಕೆ, ಈಗ ಐ ಕಲಿ ನಮ್ಮೇಲೆ ಏನಂತಂದ್ರೆ ಎಲ್ಲಾನು ಫಾಸ್ಟ್ ಆಗಿ ಮಾಡ್ತಾರೆ ಸರ್. ಈಗ ಐ ಒಂದ್ಸತಿ ಕಲೆಕ್ಟ್ ಆದ್ಮೇಲೆ ಅದು ಐ ಬ್ಯಾಂಕ್ಗೆ ಬೇಗ ತಲುಪುತ್ತೆ. ಬೇಗ ತಲುಪಿದ ಕೂಡಲೇ ಅಲ್ಲಿ ನಾವು ಗ್ರೇಡ್ ಮಾಡ್ತೀವಿ, ಬ್ಲಡ್ ಸ್ಯಾಂಪಲ್ ತಗೊಂಡಿರ್ತೀವಿ. ಬ್ಲಡ್ ಸ್ಯಾಂಪಲಲ್ಲಿ ಸಿರೋಲಜಿ ಅಂತ ಕೆಲವೊಂದು ಚೆಕ್ ಮಾಡ್ತೀವಿ. ಅಂದರೆ ಕೆಲವೊಂದ್ಸತಿ ಎಚ್ ಐ ವಿ ಇದೆಯಾ, ಎಚ್ ಬಿ ಎಸ್ ಇದೆಯಾ, ಯಾಕಂದರೆ ನಾವು ಅದನ್ನು ಇನ್ನೊಬ್ರಿಗೆ ಸ್ಪ್ರೆಡ್ ಮಾಡಬಾರ್ದು. ಸೊ ಈ ಥರ ಸ್ಪ್ರೆಡ್ ಆಗುವಂಥ ಕಂಡೀಷನ್ಸ್ ಇಲ್ಲ ಅಂತ ಬ್ಲಡ್ ಟೆಸ್ಟಲ್ಲಿ ಕನ್ಫರ್ಮ್ ಮಾಡಿದ್ಮೇಲೆ ಆಮೇಲೆ ಆ ಕಾರ್ನಿಯನ್ನು ಗ್ರೇಡ್ ಮಾಡ್ತೀವಿ. ಯಾವ ಥರ ಗ್ರೇಡ್ ಇದೆ, ಇದನ್ನು ನಾವು ದೃಷ್ಟಿಗೆ ಅಂತ ಯೂಸ್ ಮಾಡ್ಬೋದಾ, ಇಲ್ಲ ಕೆಲವೊಂದ್ಸತಿ ತುಂಬ ಅಲ್ಸರ್ ಇರುತ್ತೆ, ಕಣ್ಣು ಹೋಲ್ ಆಗಿರುತ್ತೆ, ಎಮರ್ಜೆನ್ಸಿ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ಸ್ ಕೆಲವೊಂದು ಮಾಡೋದಿರುತ್ತೆ, ಅದಕ್ಕೆ ದೃಷ್ಟಿಗೆ ಗ್ರೇಡ್ ಇಲ್ಲದೆ ಇದ್ರೂ ಸ್ವಲ್ಪ ಗ್ರೇಡ್ ಕಮ್ಮಿ ಇರುವಂಥದ್ದು ನಾವು ಅಲ್ಸರ್ದು ಟ್ರೀಟ್ ಮಾಡಲಿಕ್ಕೆ ಅಂತ ಟಿ ಪಿ ಕೆ ಗ್ರೇಡ್ ಅಂತ ಹೇಳ್ತೀವಿ. ಸೊ ಈ ರೀತಿ ಗ್ರೇಡ್ ಮಾಡಿದ್ಮೇಲೆ ಮತ್ತು ಲೆಮೆಲಾರ್ ಸರ್ಜರೀಸ್ ಅಂತ ನಾನು ಏನು ಹೇಳಿದೆ, ಇದು ಯಾವ ಕಣ್ಣಿಗೆ ಯಾವ ಥರ ಸರ್ಜರಿಗೆ ಸೂಟ್ ಆಗುತ್ತೆ ಅಂತ ಹೇಳಿದ ಕೂಡಲೇ ನಮ್ಮ ಐ ಬ್ಯಾಂಕಲ್ಲಿ ಇದಿರುತ್ತೆ, ವೇಟಿಂಗ್ ಲಿಸ್ಟ್ ಇರುತ್ತೆ, ಯಾರಿಗೆ ಯಾವ ಸರ್ಜರಿ ಇದ್ದಾರೆ ಅಂತ ಒಂದು ವೇಟಿಂಗ್ ಲಿಸ್ಟ್ ಇರುತ್ತೆ. ಅದ್ರ ಪ್ರಕಾರ ಅವ್ರು ಇಮಿಡಿಯೇಟಾಗಿ ಕಾಲ್ ಮಾಡ್ತಾರೆ. ಇಮಿಡಿಯೇಟಾಗಿ ಕಾಲ್ ಮಾಡಿದಾಗ ನೆಕ್ಸ್ಟ್ ಡೇನೇ ಮೋಸ್ಟ್ ಆಫ್ ದ ಟೈಮ್ ಬೆಂಗಳೂರಲ್ಲೇ ಇರೋರಾದರೆ ಬೇಗ ಬರ್ತಾರೆ, ಇಲ್ಲ ಅಂದ್ರೆ ನೆಕ್ಸ್ಟ್ ಡೇಗೆ ಸರ್ಜರಿಗೆ ಪೋಸ್ಟ್ ಮಾಡ್ತಾರೆ.
1: ಅಲ್ಲಿ ಆ ಅವಧಿ ನಿಮ್ಗೆ ಗೊತ್ತಿರುತ್ತದೆ, ರೋಗಿ ಬರ್ತಾರೆ, ಬಂದು ದಾನವನ್ನು ಪಡ್ಕೊಂಡು ಹೋಗ್ತಾರೆ, ದೃಷ್ಟಿಯನ್ನು ಪಡಿತಾರೆ,
0: ಐ ಬ್ಯಾಂಕ್ ಲಿಸ್ಟ್ಗೆ ತಗೋತಾರಲ್ಲ ಅವಾಗ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿರ್ತಾರೆ. ನೋಡಿ, ಇದು ಎಲೆಕ್ಟಿವ್ ಸರ್ಜರೀಸ್ ಅಲ್ಲ, ಅಂದರೆ ನಮಗೆ ಬೇಕಿದ್ದಾಗ ಮಾಡ್ಕೊಳ್ಳೋಂತಲ್ಲ. ನಿಮಗೆ ಕಾಲ್ ಬಂದ ಕೂಡಲೇ ಯೂಶಲಿ ನೆಕ್ಸ್ಟ್ ಡೇನೇ ಬರಬೇಕು ಅಂತ ಅದ್ರ ರಿಲೇಟೆಡ್ ಎಲ್ಲ ಮುಂಚೆನೆ ಹೇಳಿರೋದ್ರಿಂದ ಕಾಲ್ ಯಾವಾಗ ಬರುತ್ತೋ ಅವರು ಯೂಶಲಿ ನೆಕ್ಸ್ಟ್ ಡೇ ಎಲ್ಲ ಬರುತ್ತೆ.
1: ಕಾಸ್ಟ್ಲಿ ಮೇಡಮ್, ಈ ರೀತಿಯಾಗಿ ದೃಷ್ಟಿ ಪಡೆಯೋದು ಅಂದರೆ ಭಾಳ ಅಲ್ವಾ, ಇಡೀ ಜಗತ್ತೇ ಕಾಣುತ್ತೆ ಅಂತಂದಮೇಲೆ ಹೇಗೆ ಇರುತ್ತೆ ಅಂತ.
0: ಸರ್, ಯೂಶಲಿ ಅಫೋರ್ಡಬಲ್ ಚಾರ್ಜಸ್ ಎಲ್ಲ ಇರುತ್ತೆ ಸರ್. ಯಾಕೆ ಅಂತಂದರೆ ಇದು ಫುಲ್ ಥಿಕ್ನೆಸ್ ಒಂದು ಚಾರ್ಜ್ ಆಗುತ್ತೆ, ಲೆಮೆಲಾರ್ ಸರ್ಜರಿ ಸ್ವಲ್ಪ ಚಾರ್ಜಸ್ ಆಗುತ್ತೆ, ಬಟ್ ಎವ್ರಿಥಿಂಗ್ ಈಸ್ ಅಫೋರ್ಡಬಲ್.
1: ದೃಷ್ಟಿ ಬೇಕು ಅಂತಂದ್ರೆ ಎಲ್ಲದಕ್ಕೂ ತಯಾರಿ.
0: ಬಟ್ ಕಣ್ಣಿಗೆ ದಾನ ಮಾಡಿರೋ ಕಣ್ಣಿಗೆ ಚಾರ್ಜ್ ಮಾಡೋದಿಲ್ಲ, ಬಿಕಾಸ್ ಅದನ್ನ ದಾನ ಮಾಡಿರೋದು ಅದು. ಸೊ ಅದಕ್ಕೆ ಚಾರ್ಜ್ ಮಾಡೋದಿಲ್ಲ, ಸರ್ಜರಿ ಚಾರ್ಜಸ್ ಇರುತ್ತೆ.
1: ಈಗ ನಡುವೆ ನೀವು ಮಾತಾಡ್ತಾ ಅಕಸ್ಮಾತ್ ಏನಾದ್ರೂ ಹೆಚ್ ಐ ವಿ ಇದೆಯಾ ಅಂತ ಅನ್ನೋದನ್ನ ಪರೀಕ್ಷೆ ಮಾಡಿ ನಾವು ನೋಡ್ಬೇಕಾಗತ್ತೆ ಅಂತ ಹೇಳಿದ್ರಿ. ಬೇರೆ ಬೇರೆ ಏನೇನು ಸಮಸ್ಯೆಗಳು ಇದ್ದಾಗ ದಾನ ಪಡಿಲಿಕ್ಕೆ ಆಗಲ್ಲ, ಅಥವಾ ಯಾರ್ಯಾರು ಸುಲಭವಾಗಿ ದಾನ ಮಾಡಬಹುದು ಅದರದ್ದು ಒಂದು?
0: ಎಲ್ಲರೂ ದಾನ ಮಾಡ್ಬೋದು. ಯೂಶಲಿ ಏಜ್ ಬಂದು 2 ಇಯರ್ಸ್ ಮೇಲೆ ಆದರೆ ಆ ಕಣ್ಣು ನಮ್ಮ, ಯಾಕೆಂದರೆ 2 ವರ್ಷದಾದಮೇಲೆ ನಮ್ಮ ಅಡಲ್ಟ್ ಸೈಜ್ ಕಣ್ಣಾಗಿರುತ್ತೆ ಮಗು ಕಣ್ಣು. ಸೊ ಅವ್ರನ್ನ ಇನ್ನೊಬ್ಬರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡೋ ಸ್ಟೇಜಲ್ಲಿ ಇರುತ್ತೆ ಆ ಕಣ್ಣು. ಸೊ ಸರ್ಜರಿ ಮಾಡಬೇಕು ಅಂದರೆ 2 ವರ್ಷ ಮೇಲೆ ಆಗಿರಬೇಕು, ಮತ್ತು ವಯಸ್ಸಾಗಿರೋರು ಯಾರಾದ್ರೂ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಸರ್. ಈಗ ಡಯಾಬಿಟಿಕ್ ಇದ್ರು, ಹೈಪರ್ ಟೆನ್ಷನ್ ಇದ್ರೂ, ಏನೇ ತೊಂದರೆಗಳು ಇದ್ರೂ, ಇಲ್ಲ ಕೆಟ್ರಾಕ್ ಸರ್ಜರಿ ಆಗಿದ್ರೂ ಮಾಡ್ಬೋದು, ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಬಟ್ ಇದು ಎಚ್ ಐ ವಿ ಎಚ್ ಪಿ ಎಸ್ ಎ ಜಿ ಅಂತ ಏನು ಹೇಳಿದೆ, ಇದು ಇನ್ನೊಬ್ರಿಗೆ ಸ್ಪ್ರೆಡ್ ಆಗುತ್ತೆ. ನಾವು ಒಳ್ಳೇದು ಮಾಡೋದಕ್ಕಿಂತ ಕೆಟ್ಟದ್ದು ಮಾಡ್ತೀವಿ ಸ್ಪ್ರೆಡ್ ಮಾಡೋದ್ರಿಂದ. ಸೊ ಇಂಥವ್ರದ್ದು ನಾವು ಯೂಶಲಿ ಟ್ರಾನ್ಸ್ಪ್ಲಾಂಟ್ ಮಾಡೋದಿಲ್ಲ.
1: ಡಯಾಬಿಟಿಸ್
0: ಮಾಡ್ಬೋದು ಸರ್, ಗ್ಲಾಸ್ ಹಾಕಿದ್ರೆ ಮಾಡ್ಬೋದು, ಡಯಾಬಿಟಿಕ್ ಇದ್ರೆ, ಹೈಪರ್ ಟೆನ್ಷನ್ ಇದ್ರೆ, ಕೆಟ್ರಾಕ್ ಸರ್ಜರಿ ಆಗಿರುತ್ತೆ, ಯಾರಾದ್ರೂ ಮಾಡ್ಬೋದು ಸರ್.
1: ಹೀಗೆ ಕಣ್ಣಿನ ದೃಷ್ಟಿನಲ್ಲಿ ನಾವು ಸಾಕಷ್ಟು ಅನೇಕ ಮಾಹಿತಿಗಳನ್ನ ಪಡ್ಕೊಂಡು ನಾವು ಮುಂದುವರೆದ್ರೆ ಯಾವುದನ್ನು ಪ್ರಯತ್ನ ಮಾಡಿ ನಾವು ದೃಷ್ಟಿ ಪಡಿಬೇಕಂತ ಹೇಳಿ ನಿರಂತರವಾಗಿ ಪ್ರಯತ್ನ ಮಾಡ್ತೀವಿ ಅದು ಸಿಗುತ್ತೆ. ಯಾಕಂದರೆ ಇವತ್ತು ಇಂಥದ್ದು ಚಿಕಿತ್ಸೆ ಇಲ್ಲ ಅಂತ ಹೇಳೋಂಗಿಲ್ಲ, ಪ್ರತಿದಿನ ಹೊಸ ಹೊಸ ಬೆಳವಣಿಗೆಗಳಾಗ್ತಾ ಇವೆ. ಒಂದು ಕಾಲದಲ್ಲಿ ಮೊದಲು ಎಷ್ಟೋ ಶಸ್ತ್ರಚಿಕಿತ್ಸೆಗಳಾಗ್ತಾ ಇದ್ವು ನಾವು ನೋಡ್ತಿದ್ವಿ, ಕಣ್ಣಿನ ಪೊರೆ ಚಿಕಿತ್ಸೆ ಅಂದರೆ ಭಾರಿ ಸರಳ ಅಂತ ನಾವು ರೀತಿಯಲ್ಲಿ, ಈಗ ಇನ್ನೂ ಸರಳ ಆಗಿದೆ ಅಂತ ಹೇಳ್ಬೋದು. ನಾವೀಗ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ತೀವಿ, ಅಂಥವರು ಮುಂದೆ ಬಂದು ಈ ರೀತಿ ದೃಷ್ಟಿದಾನ ಭಾಳ ದೊಡ್ಡ ದಾನ ಅಂತನ್ನುವಂಥ ವಿಷಯವನ್ನು ಹೇಳ್ತಾ ಅವರು ಕೂಡ ದಾನ ಮಾಡಿರೋದ್ರಿಂದ ಅವರನ್ನು ನಾವು ಅನುಸರಿಸಿ ತುಂಬ ಜನನು ಮುಂದೆ ಬರ್ತಾ ಇದ್ದೀವಿ. ಇನ್ನೂ ಭಾಳಷ್ಟು ಮುಂದೆ ಬರಬೇಕಾಗಿದೆ. ಇಂತಹ ಒಂದು ನೇತ್ರದಾನದ ಪಾಕ್ಷಿಕವನ್ನು ನಾವೇನು ಆಚರಣೆ ಮಾಡ್ತಿದ್ದೀವಿ, ಇಂಥ ಸಂದರ್ಭದಲ್ಲಿ ಈ ಬಗ್ಗೆ ಹೆಚ್ಚಿನ ಅರಿವು ಸಿಗಬೇಕು. ತಾವು ಈ ಕಾರ್ಯಕ್ರಮದ ಮೂಲಕವಾಗಿ ಭಾಳಷ್ಟು ವಿಷಯಗಳನ್ನು ಹೇಳಿದಿರಿ. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
0: ನಮಸ್ಕಾರ ಸರ್.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ನೇತ್ರದಾನದ ಮಹತ್ವ ಕುರಿತು ಡಾ ಶೈಲಜಾ ಎಸ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಾಂಬಣ್ಣ ಆಶಿಹಾಳ್. ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗಿದೆ.

ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಗೀತಚಂದ್ರಿಕೆಯಲ್ಲಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಾ ಸಾಗೋಣ.

ತಾಲ್ ಚಿತ್ರದ ಗೀತೆಯನ್ನ ಸುಖವೇಂದರ್ ಸಿಂಗ್ ಹಾಗೂ ಕವಿತಾ ಕೃಷ್ಣಮೂರ್ತಿಯವರ ಧ್ವನಿಯಲ್ಲಿ ಕೇಳಿದ್ರಿ. ಗೀತೆಯನ್ನ ಬರೆದಿದ್ದವರು ಸಮೀರ್, ಗೀತೆಗೆ ಸಂಗೀತ ನೀಡಿದವರು ಎ ಆರ್ ರೆಹಮಾನ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್. ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಇನ್ನೀಗ ಕೇಳೋಣ 1942 ಎ ಲವ್ ಸ್ಟೋರಿ ಚಿತ್ರದ ಗೀತೆಯನ್ನ ಕವಿತಾ ಕೃಷ್ಣಮೂರ್ತಿರವರ ಧ್ವನಿಯಲ್ಲಿ. ಜಾವೇದ್ ಅಖ್ತರ್ ಅವರು ಗೀತೆಯನ್ನ ಬರೆದಿದ್ದಾರೆ, ರಾಹುಲ್ ದೇವ್ ಬರ್ಮನ್ ಅವರ ಸಂಗೀತ.